Mm-hmm.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 23ನೇ ದಿನ ಅಂದರೆ 2026ನೇ ಇಸವಿ ಜುಲೈ ತಿಂಗಳ 14ನೇ ತಾರೀಕು ಮಂಗಳವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:53. ಆತ್ಮೀಯ ಶತ್ರು ಬಾಂಧವರಿಗೆಲ್ಲ ನಂದಿನಿ ವೈಭಿ ಮಾಡುವ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ ಅವರಿಂದ, 6:35 ಡಾಕ್ಟರ್ ಗುರುರಾಜ್ ಖರ್ಜಿಗಿ ಅವರಿಂದ ಕರುಣಾನುಭಾವಳಿಗೆ ಕಥನಗಳು, ಸಂಚಿಕೆ ಪರಿಶ್ರಮದ ಸಂಸ್ಕಾರ ನಮ್ಮ ಜೀವನದ ಗುರಿಯಾಗಬೇಕು, 6:40 ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲು ಮಿಡಿತ, ಇದರಲ್ಲಿ ಮೈಕ್ರೋಗ್ರೀನ್ಸ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ತಜ್ಞರಾದ ವೈಷ್ಣವಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇಮ್ಯುನಿಟಿ ಪವರ್ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ನಾಗರತ್ನ ಟಿ. 6:50 ಸುದ್ದಿ ಮಿಂಚು, 7:15 ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾದಂಬರಿಗಾರ್ತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದ ಎನ್ಆರ್ ಪುರದ ಜಯಮ್ಮ ಅವರೊಂದಿಗೆ ಸಂವಾದ, ಪ್ರಸ್ತುತಿ ಎಸ್ಆರ್ ಭಟ್. 7:45 ಚಿತ್ರಗೀತೆಗಳು, 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಯಾಟಿಕ ಈ ಕುರಿತು ಭದ್ರಾವತಿಯ ಮೂಳೆ ಹಾಗೂ ಕೀಲು ಶಸ್ತ್ರ ಚಿಕಿತ್ಸಕ ತಜ್ಞರಾದಂತಹ ಡಾ ರಾಮಚಂದ್ರ ಹೆಚ್ಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:45 ಭಾವಗೀತೆಗಳು, 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಗಾದೆ ಬಿಡಿಸಿ ಗಾದೆಯ ಗಾಡಿ. 11:00 ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರನಗರದ ಶ್ರೀಮತಿ ನರಸಮ್ಮ ಮತ್ತು ತಂಡದವರಿಂದ ಆರತಿ ಪದವನ್ನು ಆಲಿಸಬಹುದು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಸಹನ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸೀಳುತೊಟಿ ಅಂಗಗಳು ಈ ಕುರಿತು ಡಾ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಮೂಡಿಬರಲಿದೆ. ಇದರಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಬಹುದು. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆಯಾಗಿರುತ್ತದೆ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ನೇರ ಫೋನಿನ ಕಾರ್ಯಕ್ರಮ, 4:00 ಚಿತ್ರಗೀತೆಗಳು ಮುಂದುವರೆಯಲಿದೆ. ಇನ್ನು ಸಂಜೆ 6:00 ಸೇವಾ ಮಾಹಿತಿ, 6:30 ಅವಲೋಕನ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಬಾಳೆ ಕೃಷಿಯ ಅನುಭವ ಈ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕ

ಡಾಕ್ಟರ್ ಎಸ್ಎಂ ಸುಧಾಕರ್ ನಂತರ ಪರಿಸರ ಗೀತೆಯನ್ನು ಆಲಿಸಬಹುದು. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, ನಂತರ 8:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 9:15 ಭಾವಗೀತೆಗಳು, 9:30 ಯಕ್ಷಗಾನ, 10:00 ಚಿತ್ರಗೀತೆಗಳು ಮೂಡಿಬರಲಿದೆ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಕೂಡ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳುಗರೇ, ನರ್ಮದಾ ನದಿಯು ಗಂಗಾ ನದಿಯಷ್ಟೇ ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾದಂತಹ ನರ್ಮದಾ ನದಿಯು ವಿಶೇಷ ಧಾರ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ದೇಶದ ಎಲ್ಲ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ, ಆದರೆ ನರ್ಮದಾ ನದಿ ಮಾತ್ರ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂತ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಹರಿಯುವ ನದಿಯಾಗಿದೆ. ನರ್ಮದಾ ನದಿಯನ್ನು ಭಾರತದ ಐದನೇ ಅತಿ ಉದ್ದವಾದ ನದಿ ಎಂದು ಕೂಡ ಹೇಳಲಾಗುತ್ತೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮಹಾಕಾಲ ಸಂದರ್ಶನಕ್ಕೆ ಹೋಗುವಾಗ ಓಂಕಾರೇಶ್ವರಕ್ಕೆ ಹೋದರೆ ಅಲ್ಲಿಯೂ ಕೂಡ ನರ್ಮದಾ ನದಿಯನ್ನು ನಾವು ಕಾಣಬಹುದಾಗಿದೆ. ನರ್ಮದಾ ನದಿಯನ್ನ ಮೋಕ್ಷದಾಯಿನಿ ಎಂದು ಕೂಡ ಕರೆಯಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ವಾದಿರಾಜರ ಕೃತಿಯನ್ನು ಕೇಳೋಣ. ಗಜಮುಖ ವಂದಿಸುವೆ ಹಾಡಿದ್ದಾರೆ ಅಭಿರಾಮ್ ಖೇ.

ಕೇಳುಗರಿ, ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಈ ದಿನ ನರ್ಮದಾ ನದಿಯ ಕುರಿತು ಕೆಲವು ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ವಿ. ರಾಮಾಯಣ ಮತ್ತು ಮಹಾಭಾರತದಂತಹ ಪುರಾಣಗಳಲ್ಲಿ ನರ್ಮದಾ ನದಿಯ ಉಲ್ಲೇಖ ಕೂಡ ಮಾಡಲಾಗಿದೆ. ನರ್ಮದಾ ನದಿಯ ಮೂಲ ಮತ್ತು ಮಹತ್ವದ ಕಥೆಯನ್ನು ವಾಯುಪುರಾಣ ಸ್ಕಂದ ಪುರಾಣದ ರೇವಾ ವಿಭಾಗದಲ್ಲಿ ವಿವರಿಸಲಾಗಿದೆ. ಈ ಕಾರಣಕ್ಕಾಗಿ ನರ್ಮದಾವನ್ನು ರೇವಾ ಎಂದು ಕೂಡ ಕರೆಯಲಾಗುತ್ತೆ. ಈಗ ಮತ್ತೊಂದು ವೃಂದಗಾನದಲ್ಲಿ ಭಕ್ತಿ ಗೀತೆಯನ್ನು ಕೇಳೋಣ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ.

ಕೇಳುಗರಿ, ನರ್ಮದಾ ನದಿಯ ಉಗಮಸ್ಥಾನ ಅಮರಕಂಟಕ ಎನ್ನಲಾಗತ್ತೆ. ಇದಲ್ಲದೆ ನರ್ಮದಾ ನದಿಯ ಎರಡು ದಡಗಳಲ್ಲಿ ಅನೇಕ ದೇವಾಲಯಗಳನ್ನು ನಾವು ಕಾಣಬಹುದು. ಅಗಸ್ತ್ಯ, ಭಾರದ್ವಾಜ, ಮೃಗು, ಕೌಶಿಕ, ಮಾರ್ಕಂಡೇಯ ಮತ್ತು ಕಪಿಲ ಮುಂತಾದ ಅನೇಕ ಮಹಾನ್ ಋಷಿಗಳು ನರ್ಮದಾ ನದಿಯ ದಡದಲ್ಲಿ ತಪಸ್ಸು ಮಾಡಿದ್ದರು ಎಂದು ಕೂಡ ಹೇಳಲಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆ.

ಕೇಳುಗರೆ, ಈ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕೂಡ ಹೇಳಲಾಗುತ್ತೆ. ಈ ದಿನವನ್ನು ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತೆ. ರೈತರು ಮಣ್ಣಿನಿಂದ ಮಾಡಿದಂತಹ ಎತ್ತುಗಳನ್ನು ಪೂಜಿಸಿ ಸಮೃದ್ಧ ಮಳೆ ಮತ್ತು ಉತ್ತಮ ಬೆಳೆಗಾಗಿ ಪ್ರಾರ್ಥಿಸುತ್ತಾರೆ. ರೈತರು ತಮ್ಮ ಹೊಲದ ಮಣ್ಣಿನಿಂದ ಎತ್ತುಗಳ ಮೂರ್ತಿಗಳನ್ನು ಮಾಡಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಮಣ್ಣಿನ ಎತ್ತುಗಳನ್ನು ಪೂಜಿಸಿ ನಂತರ ಮಾಳಿಗೆಯ ಮೇಲೆ ಇಡ್ತಾರೆ. ಮಳೆಯ ನೀರಿನಲ್ಲಿ ಎತ್ತುಗಳು ಎಷ್ಟು ಬೇಗ ಕರಗುತ್ತವೆಯೋ ಅಷ್ಟು ಉತ್ತಮ ಮಳೆಯಾಗುತ್ತದೆ ಎಂಬುದು ರೈತರ ನಂಬಿಕೆಯಾಗುತ್ತದೆ ಅಂತ ಹೇಳ್ತಾ, ನದಿಗಳ ಪರಿಚಯಾತ್ಮಕ ಪಯಣದಲ್ಲಿ ಇದುವರೆಗೆ ನರ್ಮದಾ ನದಿಯ ಕುರಿತು ಕಿರು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇಲ್ಲಿಗೆ ಈ ದಿನದ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಮಂಗಳವಾರ ಮತ್ತೊಂದು ನದಿಯ ಕುರಿತು ಕಿರು ಮಾಹಿತಿಯನ್ನು ನೀಡ್ತೇನೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ.

ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಜಟಕಾ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾದಂಬರಿಗಾರ್ತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದ ಎನ್ಆರ್ಪುರದ ಜಯಮ್ಮ ಅವರೊಂದಿಗೆ ಸಂವಾದ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ, ನಂತರ 6:35 ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ್ ಕಚ್ಚಿಗಿ ಅವರಿಂದ ಕರುಣಾನುಭಾವ ಬೆಳಕೆ ಕಥನಗಳು ಪ್ರಸಾರವಾಗಲಿವೆ.

0: ಅವರಿಂದ ಚಿಂತನಾ ಕೇಳುವಿರಿ.
1: ರಾಷ್ಟ್ರೀಯತೆ ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು, ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ, ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವ ಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ, ಎಲ್ಲರನ್ನು ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ.

ಕಠೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ

0: ದಾಸವರೇಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೂ ಡಾ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಡಾ ಗುರುರಾಜ್ ಪಾಟೀಲ್ ಅವರ ಚಿಂತನ ಕೇಳುವಿರಿ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಡಾ ಗುರುರಾಜ್ ಕಾರ್ಜಗಿ ಅವರಿಂದ ಕರುಣಾಳು ಬಾಬಳಿಕೆ ಕಥನಗಳು.
3: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಆನಂದಪುರ ಅಂತೊಂದೂರು, ಆ ಊರಿನ ಹೊರಭಾಗದಲ್ಲಿ ಒಂದು ದೊಡ್ಡ ಆಶ್ರಮ ಇತ್ತು. ಹತ್ತಾರು ಜನ ಸನ್ಯಾಸಿಗಳಿದ್ದರಲ್ಲಿ, ಅವ್ರ ಜೊತೆ ಕಲಿಯೋದಕ್ಕೆ ಅನೇಕ ಜನ ಬ್ರಹ್ಮಚಾರಿಗಳು ಭಕ್ತರು. ಸದಾ ಚಟುವಟಿಕೆಯಲ್ಲಿರ್ತಿತ್ತು ಆಶ್ರಮ. ಆ ಆಶ್ರಮಕ್ಕೆ ಸ್ವಾಮಿ ಭೈರವಾನಂದರು ಮುಖ್ಯಸ್ಥರಾಗಿದ್ರು. ಆನಂದಪುರಕ್ಕೊಬ್ಬ ರಾಜ, ರಾಜ ಮಂತ್ರಿಗಳು ದೂತರು ಆಗಾಗ ರಾಜ್ಯದಲ್ಲಿ ಏನ್ ನಡೀತದೆ ಅನ್ನೋದನ್ನು ಬಂದು ರಾಜರು ಹೇಳ್ತಾ ಇದ್ರು. ರಾಜ ಬಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಹೋಗ್ತಿದ್ದ. ಒಂದ್ ದಿವಸ ಈ ಮಂತ್ರಿಗಳು ಹೋಗಿ ಕೆಲವು ದೂರುಗಳನ್ನು ರಾಜನ ಮುಂದೆ ಇಟ್ರು. ಸ್ವಾಮಿ, ಈ ಆಶ್ರಮ ಇದೆಯಲ್ಲ ಊರ ಹೊರಗೆ, ದೇಶಕ್ಕೇನೂ ಪ್ರಯೋಜನ ಇಲ್ಲ ಸ್ವಾಮಿ. ಸೋಮಾರಿಗಳು, ಸನ್ಯಾಸಿಗಳು ನೋಡಿದ್ರೆ ಹೇಗಿದ್ದಾರೆ, ಪೈಲ್ವಾನರಾಗಿದ್ದಾರೆ ಒಬ್ಬರಿಗಿಂತ ಒಬ್ರು. ಅವ್ರು ಯಾಕೆ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ, ಬೇರೆ ಕಾಲಹರಣ ಮಾಡ್ತಾರೆ ಅಂತ ಒಬ್ಬ ಹೇಳ್ದ. ಇನ್ನೊಬ್ಬ ಹೇಳ್ದ, ಸ್ವಾಮಿ ಅವ್ರು ಊಟ ತಿಂಡಿ ವ್ಯವಸ್ಥೆ ಏನ್ ಹೇಳೋಣ ಹೇಳಿ, ನೀವು ಕೂಡ ಅಂತ ಭೋಜನ ಮಾಡಲಿಕ್ಕಿಲ್ಲ, ಏನಾದರೂ ನೆಪ ಮಾಡಿ ದಿನನಿತ್ಯ ಸಿಹಿ ತಿಂಡಿ ಮಾಡಿಸ್ಕೊಂಡು ತಿಂತಾರೆ ಇವರು. ಮಗದೊಬ್ಬ ಸೇರಿಸ್ದ, ಅಷ್ಟೇ ಅಲ್ಲ ಮಹಾಸ್ವಾಮಿ, ಬೆಳಗ್ಗೆ ತರತರ ತಿಂಡಿ ಆಗ್ತವೆ, ಮಧ್ಯಾಹ್ನ ಊಟ ಆದ್ಮೇಲೆ ರಾತ್ರಿ ಊಟದಲ್ಲಿ ಹಣ್ಣು ಬೇಕು ತಿನ್ನೋದಕ್ಕೆ ಅವರಿಗೆ. ಇದೆಂತ ಸನ್ಯಾಸ ಸ್ವಾಮಿ, ಎಲ್ಲವನ್ನು ಬಿಟ್ಟು ಅವರಿಗೆ ಸಂಭ್ರಮ ಯಾಕೆ ಬೇಕು, ಸುಮ್ಮನೆ ತೋರಿಕೆ ಕಾವ್ಯ ಬಟ್ಟೆ ಹಾಕ್ತಾರೆ ಇವರೆಲ್ಲ, ಅವ್ರ ರಾಜಭೋಗ ಎಲ್ಲ ಬೇಕು. ರಾಜನ್ ಸ್ವಲ್ಪ ಹಿತ್ತಾಳೆ ಕಿವಿ, ಹೌದಲ್ಲ ಅನ್ನಿಸ್ತು, ಸನ್ಯಾಸಿಗಳಿಗೆ ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಬೇಕು. ಮರುದಿನ ಆಶ್ರಮದ ಮುಖ್ಯಸ್ಥರನ್ನ ಅರಮನೆ ಕರೆಸಿದ. ತನಗೆ ಬಂದಿದ್ದ ಆತಂಕ ಅವ್ರು ಹೇಳ್ಕೊಂಡ, ತಾವೆಲ್ಲ ಸನ್ಯಾಸಿಗಳು, ಈ ರೀತಿ ಭೋಗ ಜೀವನ ಸರಿನಾ ಅಂತ ಕೇಳಿದ. ಸನ್ಯಾಸಿಗಳು ನಕ್ರು, ಮಹಾರಾಜ ನಂದೊಂದು ವಿನಂತಿ ಇದೆ, ನಾನು ತಮ್ಮ ಅರಮನೆಗೆ ರಾತ್ರಿ 2 ಗಂಟೆಗೆ ಬರ್ತೀನಿ, ತಾವು ನನ್ನ ಜೊತೆಗೆ ಬರೋದಾದ್ರೆ ಒಂದು ವಿಶೇಷ ತೋರಿಸ್ತೇನೆ ಇವತ್ತು ಅಂದ್ರು. ಅವನು ಕುತೂಹಲ, ಏನ್ ತೋರಿಸ್ತಾರೆ ಅಂತ. ಕೊಟ್ಟ ಮಾತಿನ ಹಂಗೆ ರಾತ್ರಿ 2 ಗಂಟೆಗೆ ಸನ್ಯಾಸಿಗಳು ಅರಮನೆಗೆ ಬಂದ್ರು. ರಾಜನ್ ಕರ್ಕೊಂಡು ಮಂತ್ರಿಗಳ ಮನೆಗೆ ಹೋದ್ರು. ಅವ್ರವ್ರ ಮನೆಗೆ ಹೋದ ಮಂತ್ರಿ ಮಲ್ಕೊಂಡಿದ್ರಲ್ಲ, ಆ ಮಲಗಿದ ಮಂತ್ರಿಗಳ ಮುಖದ ಮೇಲೆ ಒಂದ್ ತಂಬಿಗೆ ತಣ್ಣೀರು ಸುರಿದ್ರು. ಗಾಬರಿಯಿಂದ ಎದ್ದಂತಹ ಮಂತ್ರಿಗಳ ಬಾಯಿಂದ ಬೈಗುಳಗಳ ಸರ್ಮಾಲೆನೆ ಬಂತು. ಅಲ್ಲಿಂದ ಹೊರಟರು ಮತ್ತೆ ರಾಜ ಸನ್ಯಾಸಿ ಸೇನಾಪತಿ ಮನೆಗೆ ಬಂದ್ರು. ಅಲ್ಲಿಯೂ ಇದೇ ಪ್ರಯೋಗ ಆಯ್ತು. ಅರಣ್ಯದಲ್ಲಿದ್ದಲ್ಲ ಸೇನಾಪತಿ, ಇನ್ನೂ ಕೆಟ್ಟ ಪದ ಬೈದ ಅವನು. ಬೇರೆ ಬೇರೆ ಅಧಿಕಾರಿಗಳಿದ್ದಲ್ಲ, ಅರಮನೆ ಅಧಿಕಾರಿಗಳು ಎಲ್ಲರ ಮೇಲೂ ಈ ಪ್ರಯೋಗ ಮಾಡಿದಾಗ ರಾಜ ಗಾಬರಿ ಆಗುವಷ್ಟರ ಮಟ್ಟಿಗೆ ಕೆಟ್ಟ ಮಾತುಗಳು ಅವ್ರ ಬಾಯಿಂದ ಬಂತು. ಸನ್ಯಾಸಿ ಏನ್ ಮಾಡ್ದ, ರಾಜನ್ ಕರ್ಕೊಂಡು ತನ್ನ ಆಶ್ರಮಕ್ಕೆ ಬಂದ. ಸನ್ಯಾಸಿಗಳು ನಿದ್ದೆ ಮಾಡ್ತಾ ಇದ್ರು, ಗಾಢ ನಿದ್ರೆಯಲ್ಲಿದ್ರು. ಆ ಬ್ರಹ್ಮಚಾರಿಗಳ ಮುಖದ ಮೇಲೆ ತಣ್ಣೀರು ಹಾಕಿದಾಗ ಅವ್ರ ಬಾಯಿಂದ ಬಂದದ್ದೇನ್ ಗೊತ್ತಾ, ಬೇಗಲು ಬರಲಿಲ್ಲ, ಹರಿ ಓಂ, ಶಿವ ಶಿವ, ರಾಮ ರಾಮ, ಇಂಥ ಉದ್ಗಾರಗಳೇ ಬಂತು. ಆಗ ಸನ್ಯಾಸಿಗಳು ಹೇಳಿದ್ರು, ನೋಡಿದ್ರ ಯಾವುದು ಸಂಸ್ಕಾರ ಇರ್ತದಲ್ಲ ಅದೇ ತಕ್ಷಣ ಬಾಯಲ್ಲಿ ಬರ್ತದೆ. ನನ್ನ ಶಿಷ್ಯರ ಬಾಯಲ್ಲಿ ಕೆಟ್ಟ ಮಾತು ಬರದೇ ಇರೋದಕ್ಕೆ, ಅವರ ಆಶ್ರಮದಲ್ಲಿದ್ದು ತಮ್ಮ ಜೀವನ ಪರಿಶುದ್ಧವಾಗಿ ಮಾಡಿಕೊಂಡದ್ದಕ್ಕೆ. ಇದು ಸಾಧ್ಯ ಆದದ್ದು ಅವ್ರು ತಿಂದ ಊಟದಿಂದಲ್ಲ, ಅವ್ರ ಊಟ ಬದುಕೋದಕ್ಕೆ ಅವಶ್ಯ, ಆದರೆ ಬದುಕಿದ್ದುದು ತಿನ್ನೋದಕ್ಕಲ್ಲ, ಮನಸ್ಸು ದೇಹಗಳನ್ನು ಶುದ್ಧಿಗೊಳಿಸೋದಕ್ಕೆ. ನಮ್ಮ ಮಾತು ನಮ್ಮ ಸಂಸ್ಕಾರವನ್ನು ತಿಳಿಸ್ತದೆ ಸ್ನೇಹಿತರೆ. ಸಂಸ್ಕಾರಕ್ಕೆ ಪರಿಶ್ರಮ ಬೇಕು, ಅದಕ್ಕೊಂದು ತ್ಯಾಗ ಜೀವನ ಮುಖ್ಯ. ಸಂಸ್ಕಾರ ಸುಲಭವಾಗಿ ದೊರಕೋದಲ್ಲ, ಪ್ರಯತ್ನ ಮಾಡಬೇಕಾಗ್ತದೆ. ಆ ಸಂಸ್ಕಾರದಿಂದ ಹುರಿಗೊಂಡ ಜೀವನ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತದೆ. ಆದ್ದರಿಂದ ಪರಿಶ್ರಮದ ಸಂಸ್ಕಾರ ನಮ್ಮ ಜೀವನದ ಗುರಿ ಆಗಬೇಕು ಅಂತ.
3: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
5: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ

0: ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೌರವವಾಗಿರಬೇಕು.
0: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನಾನು ಇಂದು ಮೈಕ್ರೋಗ್ರೀನ್ಸ್ಗಳ ಬಗ್ಗೆ ಮಾತನಾಡಲಿದ್ದೇನೆ. ಮೈಕ್ರೋಗ್ರೀನ್ಸ್ ಎಂದರೇನು? ಮೈಕ್ರೋಗ್ರೀನ್ಸ್ ಅಂದರೆ ತರಕಾರಿಗಳು ಮತ್ತು ಸಸ್ಯಗಳ ಮೊಳಕೆ ಅಂತದ ಸಣ್ಣ ಎಲೆಗಳು. ಬಿತ್ತನೆಯ 2-21 ದಿನದ ಒಳಗೆ ಕಾಟಿಲೆಡಮ್ ಅಥವಾ ಮೊದಲ ಎಲೆಗಳ ಆರಂಭ ಸಂಪೂರ್ಣವಾಗಿ ಬೆಳೆಯುವಾಗ ಅಥವಾ ಮೊದಲ ಎಲೆಗಳು ಮೂಡುವ ಹಂತದಲ್ಲಿ ಇದನ್ನು ಕತ್ತರಿಸಿ ಉಪಯೋಗಿಸುತ್ತಾರೆ. ಇವು ಗಾತ್ರದಲ್ಲಿ ಚಿಕ್ಕದಾದರೂ ಪೋಷಕಾಂಶಗಳಲ್ಲಿ ದೊಡ್ಡ ಸಂಪತ್ತಾಗಿವೆ. ಸಾಮಾನ್ಯ ಎಲೆಗಳಿಗಿಂತ ವಿಟಮಿನ್, ಖನಿಜ, ಆಂಟಿ ಆಕ್ಸಿಡೆಂಟ್ ಮತ್ತು ಜೈವಿಕ ಸಂಯುಕ್ತಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುತ್ತವೆ. ಮೈಕ್ರೋಗ್ರೈನ್ಸ್ಗಳ ಬಳಕೆ ಪ್ರಾಚೀನ ಕಾಲದಲ್ಲಿಯೇ ಭಾರತ, ಚೀನಾ ಮತ್ತು ಮಧ್ಯಪ್ರಾಚ್ಯಗಳಲ್ಲಿ ಎಲೆಗಳು ಮತ್ತು ಮೊಳಕೆಗಳನ್ನು ಔಷಧವಾಗಿಯೂ ಆಹಾರವಾಗಿಯೂ ಬಳಸುವುದರಿಂದ ಆರಂಭವಾಯಿತು. ನಂತರ 1980ರ ದಶಕದಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೊ ನಗರದ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಉಪಯೋಗಿಸಲಾಗುತ್ತಿತ್ತು. ಅಲ್ಲಿಂದ ಇದು ಹೊಸ ಆಹಾರ ಪ್ರವೃತ್ತಿಯಾಗಿ ಬೆಳೆಯಿತು. 2000ರ ನಂತರ ಯುರೋಪ್, ಜಪಾನ್ ಹಾಗೂ ಅಮೆರಿಕ ನಗರಗಳಲ್ಲಿ ಮೈಕ್ರೋಗ್ರೀನ್ ಬಳಕೆ ಜನಪ್ರಿಯತೆ ಗಳಿಸಿದವು. ಇವುಗಳಿಂದ ಆಗುವ ಆರೋಗ್ಯ ಲಾಭಗಳು: ಉರಿಯೂತ ಹಾಗೂ ಸೋಂಕು ವಿರೋಧಿ ಗುಣ, ಅನಿಮಿಯಾ ನಿವಾರಣೆ, ಆಂಟಿ ಕ್ಯಾನ್ಸರ್ ಗುಣ, ಕಣ್ಣುಗಳ ರೋಗ ತಡೆ, ಎಲುಬುಗಳ ದೃಢತೆಗೆ ಸಹಕಾರಿ, ವಿಟಮಿನ್ ಸಿ, ಇ ಮತ್ತು ಕೆ ಸಮೃದ್ಧವಾಗಿರುತ್ತದೆ, ಸಾಮಾನ್ಯ ಎಲೆಗಳಿಗಿಂತ ಹೆಚ್ಚು ಪೋಷಕಾಂಶ ಹೊಂದಿವೆ. ಮುಖ್ಯ ಮೈಕ್ರೋಗ್ರೀನ್ಸ್ ತರಕಾರಿಗಳು: ಕೆಂಪು ಸೊಪ್ಪು, ಮೃದುವಾದ ಸಿಹಿ ಹುಳಿ ರುಚಿ, ವಿಟಮಿನ್ ಎ, ಸಿ, ಕೆ, ಕ್ಯಾಲ್ಸಿಯಂ, ಕಬ್ಬಿಣ ಅಂಶಗಳಿವೆ. ಬೀಟ್ರೂಟ್, ಗಾಢ ಕೆಂಪು ನೇರಳೆ ಎಲೆಗಳು, ವಿಟಮಿನ್ ಎ, ಬಿ, ಕೆ ಸಮೃದ್ಧವಾಗಿರುತ್ತದೆ. ಬ್ರೋಕಲಿ, ವಿಟಮಿನ್ ಎ, ಸಿ, ಪ್ರೋಟೀನ್, ಕ್ಯಾಲ್ಸಿಯಂ, ಕಬ್ಬಿಣ, ರೋಗ ನಿರೋಧಕ ಶಕ್ತಿಗೆ ಸಹಕಾರಿಯಾಗಿದೆ. ಮೂಲಂಗಿ, ತೀಕ್ಷ್ಣ ರುಚಿ, ವಿಟಮಿನ್ ಎ, ಬಿ, ಸಿ, ಕೆ, ಕಬ್ಬಿಣ, ಜಿಂಕ್, ಫ್ಲೋರಿಕ್ ಆಮ್ಲವಿದ್ದು. ಕೆಂಪು ಕ್ಯಾಬೇಜ್, ವಿಟಮಿನ್ ಎ, ಬಿ, ಸಿ, ಇ, ಕೆ, ಖನಿಜಗಳು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಗಸೆ ಬೀಜ, ಒಮೇಗಾ 3, ಕೊಬ್ಬು ಆಮ್ಲಗಳಲ್ಲಿ ಸಮೃದ್ಧವಾಗಿರುತ್ತದೆ. ಬೆಳೆಸುವ ವಿಧಾನ: ಮೈಕ್ರೋಗ್ರೀನ್ಸ್ ಬೆಳೆಯುವ ಪ್ರಕ್ರಿಯೆ ಸರಳವಾದರೂ ಸೂಕ್ತ ಜಾಗ್ರತೆ ಅಗತ್ಯವಿದೆ. ಮೊದಲು ಉತ್ತಮ ಗುಣಮಟ್ಟದ ರಾಸಾಯನಿಕ ಮುಕ್ತ ಬೀಜಗಳನ್ನು ಆಯ್ಕೆ ಮಾಡಬೇಕು. ಸಾಸಿವೆ, ಮೆಂತ್ಯೆ, ಮೂಲಂಗಿ, ಬ್ರೋಕಲಿ, ಗೋಧಿ ಹುಲ್ಲು, ಕೊತ್ತಂಬರಿ ಮುಂತಾದ ಸಾಮಾನ್ಯವಾಗಿ ಬಳಸಲಾಗುವ ಬೀಜಗಳಾಗಿವೆ. ಸಮತಟ್ಟಾದ ಟ್ರೇ ಅಥವಾ ಪಾತ್ರೆಯಲ್ಲಿ ಕೋಕೋಪಿಟ್ ಅಥವಾ ತೋಟದ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಹಾಸಿ ಅದರಲ್ಲಿ ಬೀಜಗಳನ್ನು ಸಮವಾಗಿ ಹರಡಿ ಬೀಜಗಳ ಮೇಲೆ ಸ್ವಲ್ಪ ಕೋಕೋಪಿಟ್ ಅಥವಾ ಮಣ್ಣು ಹಾಸಿ ಹಗುರವಾಗಿ ನೀರು ಸಿಂಪಡಿಸುವುದು. ಮೊದಲ 2-3 ದಿನ ಟ್ರೇಯನ್ನು ಮುಚ್ಚಿ ಕತ್ತಲಲ್ಲಿ ಇಟ್ಟರೆ ಬೀಜಗಳು ಬೇಗ ಮೊಳೆಯುತ್ತವೆ. ಮೊಳೆಯುವಿಕೆ ಕಾಣಿಸಿಕೊಂಡ ನಂತರ ಬೆಳಕಿನಲ್ಲಿ ಇಡಬೇಕು. ನೇರ ಬೆಳಕಿಗಿಂತ ತಂಪಾದ ಬೆಳಕು ಉತ್ತಮ. ಪ್ರತಿದಿನ ಸ್ವಲ್ಪ ನೀರಿನ ಸಿಂಪಡಣೆ ಮಾಡಿ ತೇವಾಂಶ ಕಾಪಾಡಬೇಕು. ಹೆಚ್ಚಾಗಿ ನೀರು ಹಾಕಿದರೆ ಬೇರು ಕೊರೆಯುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ 7-14 ದಿನಗಳಲ್ಲಿ ಮೈಕ್ರೋಗ್ರೀನ್ಸ್ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಸಸ್ಯಗಳು 2-3 ಇಂಚು ಎತ್ತರಕ್ಕೆ ಬಂದಾಗ ಕತ್ತರಿ ಅಥವಾ ಬ್ಲೇಡ್ನ ಸಹಾಯದಿಂದ ಕತ್ತರಿಸಿ ತಕ್ಷಣವೇ ಬಳಸುವುದು ಉತ್ತಮ. ಕೊಯ್ಲಿನ ನಂತರ ಮೈಕ್ರೋಗ್ರೀನ್ಸ್ ಶೀಘ್ರ ಹಾಳಾಗುವ ಸ್ವಭಾವ ಹೊಂದಿವೆ. ಸಾಮಾನ್ಯವಾಗಿ 2.5-3.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಫ್ರಿಡ್ಜ್ನಲ್ಲಿ 7 ದಿನಗಳವರೆಗೆ ಇಡಬಹುದಾಗಿದೆ. ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಹೆಚ್ಚಿನ ಹೂಡಿಕೆ ಅಗತ್ಯವಿಲ್ಲ, ಆದರೆ ಕೆಲವು ಮೂಲ ಸೌಲಭ್ಯಗಳು ಮತ್ತು ನಿರ್ವಹಣಾ ವೆಚ್ಚ ಬೇಕಾಗುತ್ತದೆ. ಮೊದಲಿಗೆ ಪ್ಲಾಸ್ಟಿಕ್ ಟ್ರೇಗಳು, ನೀರು ಸಿಂಪಡಿಸುವ ಬಾಟಲ್ ಮತ್ತು ಶೆಲ್ಫ್ ಅಥವಾ ರ್ಯಾಕ್ ಬೇಕಾಗುತ್ತದೆ. ಇದಕ್ಕೆ ಪ್ರತಿ ಟ್ರೇಗೆ ಸುಮಾರು 10-20 ವೆಚ್ಚ ಬರುತ್ತದೆ. ಬೀಜಗಳ ವೆಚ್ಚ ಬೆಳೆ ಪ್ರಕಾರ ಬದಲಾಗುತ್ತದೆ, ಆದರೆ ಒಂದು ಟ್ರೇಗೆ ಸರಾಸರಿ ₹10-₹25 ಖರ್ಚಾಗುತ್ತದೆ. ನೀರು ಮತ್ತು ವಿದ್ಯುತ್ ವೆಚ್ಚ ಅತಿ ಕಡಿಮೆ, ವಾರಕ್ಕೆ 50-100 ರೂಪಾಯಿ ಬರಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ 9141681017.

0: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ ಟಿ. ನಾನು ಈ ದಿನ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್, ಇದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ರೋಗ ನಿರೋಧಕ ಶಕ್ತಿ ಯಾರಿಗಿರುತ್ತೆ, ಯಾರಿಗೆ ಕಡಿಮೆ ಆಗತ್ತೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಲ್ಲಿ ಅಪೌಷ್ಟಿಕತೆ ಇರುತ್ತೆ, ಪೌಷ್ಟಿಕಾಂಶದ ಕೊರತೆ ಇರುತ್ತೆ, ಇವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ರೋಗ ನಿರೋಧಕ ಶಕ್ತಿಯ ಮುಖ್ಯ ಲಕ್ಷಣಗಳಂದ್ರೆ ಅವರು ಪದೇ ಪದೇ ಅವರು ಕಾಯಿಲೆಗೊಳಗಾಗೋದು, ಆಮೇಲೆ ಅವರಿಗೆ ನಿಶಕ್ತಿ ಆಗೋದು, ಅವ್ರು ಯಾವುದೇ ಕೆಲಸದಲ್ಲಿ ಅವರಿಗೆ ಉತ್ಸಾಹ ಇಲ್ದಲೇ ಇರೋದು, ಏನೇ ಮಾಡೋಕ್ಕಾದ್ರೂ ಅವರಿಗೆ ಶಕ್ತಿ ಇಲ್ದಲೇ ಇರೋದು, ಇವೆಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಆಗುವಂತಹ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು, ಚಿಹ್ನೆಗಳು ಹಾಗೂ ಲಕ್ಷಣಗಳು. ರೋಗ ನಿರೋಧಕ ಶಕ್ತಿ ನಾವು ಮೊದಲು ತಾಯಿ ಭ್ರೂಣದಿಂದನೇ ಪಡ್ಕೋಬೇಕಾಗತ್ತೆ. ಯಾಕಂದ್ರೆ ಗರ್ಭಾವಸ್ಥೆಯಿಂದನೇ ರೋಗ ನಿರೋಧಕ ಶಕ್ತಿ ತಾಯಿ ಮಗು ಇಬ್ಬರಿಗೂ ಬೇಕಾಗತ್ತೆ. ತಾಯಿ ಆ ಸಮಯದಲ್ಲಿ ಉತ್ತಮವಾದ ಪೌಷ್ಟಿಕ ಆಹಾರಗಳು ತೆಗೆದುಕೊಳ್ಬೇಕು. ಪೌಷ್ಟಿಕ ಆಹಾರ ಯಾವ್ದಪ್ಪ ಅಂದ್ರೆ ಸಮತೋಲನ ಆಹಾರ. ನಾವು ಸೇವಿಸುವ ಆಹಾರದಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟು, ಮಿನರಲ್ಸ್, ವಾಟರು, ಫ್ಯಾಟು ಮತ್ತೆ ವಿಟಮಿನ್ಸು ಇವೆಲ್ಲ ಬೇಕಾಗತ್ತೆ. ಇವನ್ನೆಲ್ಲ ನಾವು ಸ್ಥಳೀಯವಾಗಿ ಸಿಗುವಂತ ಆಹಾರ ಪದಾರ್ಥಗಳಲ್ಲಿ ನಾವು ಪಡ್ಕೋಬಹುದು. ನಾವು ಆಹಾರ ಪದ್ಧತಿಯ ಕ್ರಮ ಇದನ್ನು ನಾವು ಉತ್ತಮ ರೀತಿಯಲ್ಲಿ ಅನುಸರಿಸಬೇಕು. ನಾವು ಪದೇ ಪದೇ ತಂದಿದ್ದ ತರಕಾರಿಗಳನ್ನೇ, ತಂದಿದ್ದ ಬೇಳೆಕಾಳುಗಳನ್ನೇ, ತಯಾರಿಸುವ ಅಡುಗೆಗಳನ್ನೇ ಪದೇ ಪದೇ ಅದನ್ನೇ ಪುನರಾವರ್ತನೆ ಮಾಡಬಾರ್ದು. ಇದನ್ನು ಮಾಡ್ತಾ ಇದ್ರೆ ಕೆಲವೊಂದು ನಮಗೆ ನ್ಯೂಟ್ರಿಷನ್ ಸಿಗಲ್ಲ. ಪದೇ ಪದೇ ನಾವು ಆಹಾರ ಪದ್ಧತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ನಾವು ಅದನ್ನ ಆಯೋಜನೆ ಮಾಡ್ಕೋಬಹುದು. ನಾವು ಮೊಳಕೆ ಕಾಳುಗಳನ್ನು ಮಾಡ್ಬೋದು, ಆಮೇಲೆ ಸೊಪ್ಪು ತರಕಾರಿಗಳನ್ನ ಉಪಯೋಗಿಸ್ಬೇಕು, ಆಮೇಲೆ ಮೊಟ್ಟೆ, ಹಾಲು, ಮೀನು, ಆಮೇಲೆ ಮಾಂಸ, ಇವುಗಳಿಂದಲೂ ಸಹ ನಮಗೆ ರೋಗ ನಿರೋಧಕ ಶಕ್ತಿ ಸಿಗತ್ತೆ. ನೀರು, ಆಮೇಲೆ ನಾರಿರುವಂತಹ ಆಹಾರ ಪದಾರ್ಥಗಳು, ಹಣ್ಣುಗಳು, ಸೀಸನಬಲ್ ಫ್ರೂಟ್ಸ್, ಸೀಸನಬಲ್ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಆ ಸೀಸನಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನ ನಾವು ಯಥೇಚ್ಛವಾಗಿ ಉಪಯೋಗಿಸ್ಕೋಬಹುದು. ಯಾಕಂದ್ರೆ ಈಗ ಅನ್ಸೀಸನಬಲ್ ತರಕಾರಿ ಆಗ್ಲಿ, ಹಣ್ಣುಗಳಾಗ್ಲಿ ನಾವು ತಗೊಳಕ್ ಹೋದ್ರೆ ತುಂಬಾನೇ ಅತಿ ಹೆಚ್ಚಿನ ದುಬಾರಿ ಆಗತ್ತೆ, ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಹೊರೆ ಬೀಳತ್ತೆ. ಹಂಗಾಗಿ ನಾವೇನು ಮಾಡಬೇಕು, ನಮ್ಮ ಆಹಾರ ಕ್ರಮಗಳು ಆಹಾರ ಪದ್ಧತಿಯಲ್ಲಿ ಬಹಳವಾದ ಉತ್ತಮವಾದ ಪದ್ಧತಿಯನ್ನು ನಾವು ರೂಢಿಸ್ಕೋಬಹುದು. ಹೆಂಗಪ್ಪ ಅಂದ್ರೆ ನಾವು ಈಗ ನಾವು ಮಕ್ಕಳಿಗೆ ಜಂಕ್ ಫುಡ್ ಅನ್ನ ನಾವು ತಿನ್ಸೋದನ್ನ ತಪ್ಪಿಸ್ಬೇಕು. ಆಮೇಲೆ ಅದ್ರ ಜೊತೆಗೆ ಮಸಾಲ ಇರುವಂತಹ ಆಹಾರ ಪದಾರ್ಥಗಳು ನಾವು ಮಕ್ಕಳನ್ನ ಅಡಿಕ್ಟ್ ಮಾಡಬಾರ್ದು. ಮಕ್ಕಳಿಗೆ ನಾವು ಮನೆಯಲ್ಲೇ ತಯಾರಿಸುವಂತ ಶೇಂಗಾ ಬೆಲ್ಲದ ಉಂಡೆ ಆಗ್ಲಿ, ಆಮೇಲೆ ಅವರಿಗೆ ಹಣ್ಣುಗಳನ್ನ ಸೀಸನಬಲ್ ಹಣ್ಣು ಯಾವುದೇ ಆಗ್ಲಿ, ಬಾಳೆಹಣ್ಣಾಗ್ಲಿ, ಸೇಬಾಗ್ಲಿ, ಕಿತ್ಳೆ ಹಣ್ಣಾಗ್ಲಿ, ಈಗ ನಾನು ಹಣ್ಣುಗಳನ್ನ ತಿನ್ಬೇಕು ಅಂದ ತಕ್ಷಣ ದುಬಾರಿ ಇರುವ ಹಣ್ಣು ಡ್ರ್ಯಾಗನ್ ಫ್ರೂಟೇ ತಿನ್ಬೇಕಾ, ಸೇಬೆ ತಿನ್ಬೇಕಾ, ಮತ್ತೆ ದಾಳಿಂಬೆನೇ ತಿನ್ಬೇಕಾ ಅಂತ ಕೆಲವೊಬ್ರು ಕೇಳ್ತಾರೆ. ಇಲ್ಲ, ಆತರ ಏನಿಲ್ಲ. ನಾವು ಸೇವಿಸುವ ಆಹಾರಗಳು ಸೀಸನಬಲ್ ಅಂದ್ರೆ ಹವಾಮಾನಕ್ಕೆ ಹವಾಗುಣಕ್ಕೆ ತಕ್ಕಂತೆ ಬೆಳೆಯುವಂತ ಆಹಾರಗಳನ್ನು ನಾವು ಯಥೇಚ್ಛವಾಗಿ ಉಪಯೋಗಿಸೋದು. ಮನೆಯಲ್ಲೇ ನಾವು ಜಾಗ ಇದ್ರೆ ನುಗ್ಗೆ ಸೊಪ್ಪಿನ ಗಿಡ ಬೆಳೆಸ್ಬೋದು, ಆಮೇಲೆ ಪಪ್ಪಾಯಿ ಗಿಡ ಬೆಳೆಸ್ಬೋದು, ಸಣ್ಣ ಪುಟ್ಟ ಕೈತೋಟ ಮಾಡ್ಕೋಬಹುದು. ಇವುಗಳನ್ನ ಮನೆಯಲ್ಲೇ ನಾವು ಸಾವಯವ ಗೊಬ್ಬರ ಉಪಯೋಗಿಸ್ಬಿಟ್ಟು ಮಾಡಿದ್ರೆ ಉತ್ತಮವಾದ ಆರೋಗ್ಯ ನಾವು ರೂಢಿಸ್ಕೊಳ್ಳಕ್ಕೆ ತುಂಬಾನೇ ಅನುಕೂಲ ಆಗತ್ತೆ. ರೋಗ ನಿರೋಧಕ ಶಕ್ತಿ ಯಾಕಪ್ಪ ಬೇಕು ಅಂದ್ರೆ ನಮ್ಮ ವಾತಾವರಣದಲ್ಲಿ ಅನೇಕ ರೋಗಗಳು ಇರುವಂತ ವೈರಸ್ಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಗಾಳಿ ಮೂಲಕರ, ನೀರು ಮೂಲಕರ, ಮತ್ತೆ ತುಂತುರು ಹನಿಗಳ ಮೂಲಕ ನಮ್ಗೆ ನಾವು ಸೇವಿಸುವ ಆಹಾರದ ಮೂಲಕ ಇವುಗಳ ಮೂಲಕನೂ ಸಹ ನಮ್ಗೆ ದೇಹದಲ್ಲಿ ಸೇರ್ಕೊಂಡು ನಮ್ಮ ಆರೋಗ್ಯವನ್ನು ಹದಗೆಡಿಸಕ್ಕೆ ತುಂಬಾನೇ ಪ್ರಯತ್ನ ಪಡ್ತವೆ. ಅವುಗಳನ್ನು ನಾವು ಈಗ ರೋಗದ ವಿರುದ್ಧ ಹೋರಾಡಬೇಕಾದ್ರೆ ನಮ್ಮಲ್ಲಿ ಆಂಟಿಬಾಡೀಸ್ ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುವಂತಹ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಮತ್ತೆ ಹಸಿರು ಸೊಪ್ಪು ತರಕಾರಿಗಳು, ಹಳದಿ ಬಣ್ಣದ ಆಹಾರ ಪದಾರ್ಥಗಳು, ವಿಟಮಿನ್ ಎ ಹೈಯರ್ ಸಿಗುತ್ತೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಉತ್ತಮ. ಪಪ್ಪಾಯಿ ಆಗ್ಲಿ, ಮಾವಿನ ಹಣ್ಣಾಗ್ಲಿ, ಸೀಸನೇಬಲ್ ಯಾವ್ಯಾವ ಫ್ರೂಟ್ ಸಿಗುತ್ತೋ ಅದನ್ನ ನಾವು ಬಳಸ್ಕೋಬೇಕು. ವಾರಕ್ಕೆ ಎರಡು ಮೂರು ಸಲನಾರು ನಾವು ಹಣ್ಣುಗಳನ್ನ ತಿನ್ನೋದನ್ನ ರೂಢಿ ಮಾಡಿಸ್ಕೋಬೇಕು. ಜಂಕ್ ಫುಡ್ ಅನ್ನ ನಾವು ಅವಾಯ್ಡ್ ಮಾಡಬೇಕು. ನಾವು ಮನೆಯಲ್ಲಿ ಒಂದೇ ತರದ ಆಹಾರ ಪದ್ಧತಿ ನಾವು ಊಟ ಮಾಡಿದ್ವಪ್ಪ ಅಂತ ಹೇಳ್ತಾರೆ. ನಾವು ಗ್ರಾಮೀಣ ಮಹಿಳೆ

0: ಅತಿ ಹೆಚ್ಚು ಈಗ ಮಹಿಳೆಯಲ್ಲಿ ರಕ್ತಹೀನತೆ ಜಾಸ್ತಿ ಇರುತ್ತೆ, ಕಬ್ಬಿಣಾಂಶದ ಕೊರತೆ ಇರುತ್ತೆ. ಇವಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರೋ ಆಹಾರ ಪದ್ಧತಿಯನ್ನು ನಾವು ಸರಿಯಾಗಿ ರೂಢಿಸ್ಕೊಳ್ಳೋದಲ್ಲ ಇರೋದು. ನಾವು ರೋಗ ಬರದಂತೆ ತಡೆಗಟ್ಟೋದು ಫಸ್ಟ್ ನಾವು ರೂಢಿಸ್ಕೋಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ಮುಂಚೆನೆ ನಾವು ಅದ್ರ ಬಗ್ಗೆ ಶಿಕ್ಷಣ ನಮ್ಮಲ್ಲಿ ಇದ್ರೆ ಆಹಾರದ ಬಗ್ಗೆ ಒಂದು ಯಾವ ರೀತಿ ನಾವು ನಮ್ಮ ಆಹಾರ ಪದ್ಧತಿ ಕ್ರಮಗಳನ್ನ ರೂಢಿಸ್ಕೊಂಡ್ರೆ ಯಾವ ರೀತಿ ನಾವು ಆರೋಗ್ಯವಂತ ಜೀವನವನ್ನು ನಡೆಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಒಂದು ಪ್ಲಾನ್ ಮಾಡ್ಕೋಬೇಕು. ಒಂದಿನ ಈ ತರಕಾರಿ ಯೂಸ್ ಮಾಡೋಣ, ಇನ್ನೊಂದಿನ ಈ ಸೊಪ್ಪು, ಈ ಹಣ್ಣು, ಈ ತರ ನಾವು ದಿನ ದಿನ ಒಂದೊಂದು ತರದ್ದು ಆಹಾರ ಪದ್ಧತಿಯನ್ನು ನಾವು ಮಾಡ್ತಾ ಹೋದಾಗ ನಮ್ಮಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗತ್ತೆ. ಆವಾಗ ನಾವು ಈ ಇಮ್ಯುನಿಟಿಯನ್ನು ಜಾಸ್ತಿ ಬೂಸ್ಟ್ ಮಾಡ್ಕೋಬಹುದು. ಇಮ್ಯುನಿಟಿ ನಮ್ಮಲ್ಲಿ ಜಾಸ್ತಿ ಇದ್ರೆ ನಮಗೆ ರೋಗಗಳು ಬರಲ್ಲ.
1: ಇದುವರೆಗೆ ಇಮ್ಯುನಿಟಿ ಪವರ್ ಈ ಕುರಿತು ಮಾಹಿತಿಯನ್ನು ನೀಡಿದವರು ನಾಗರತ್ನ ಟಿ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸತ್ ಸೂತ್ರ ಕಾರ್ಯಕ್ರಮ ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ನೋಡು ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ದಿನ ಕಾದಂಬರಿ ಕಾರ್ತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತರಾದ ಎನ್ಆರ್ಪುರದ ಜಯಮ್ಮ ಅವರೊಂದಿಗೆ ಸಂವಾದ ಕೇಳಬಹುದು. ಪ್ರಸ್ತುತಿ ಎಸ್ಆರ್ ಭಟ್. ಎಂಟು 30 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಯಾಟಿಕ ಈ ಕುರಿತು ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾ ರಾಮಚಂದ್ರ ಹೆಚ್ಎಂ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸುದ್ದಿ ಮಂಚು. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು 2025-26 ಸಾಲಿನ ತಾಲೂಕು ಪಂಚಾಯತ್ ಅನುದಾನದಡಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದ ಅಡಿ ರಬ್ಬರ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವ ಇವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಣ ಪತ್ರ ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಟ್ಟು 37 ಫಲಾನುಭವಿಗಳಿಗೆ ಸೌಲಭ್ಯ ಲಭಿಸಲಿದ್ದು ಪ್ರತಿ ಫಲಾನುಭವಿಗಳು ಫ್ರೂಟ್ ಐಡಿ ಹೊಂದಿರಬೇಕು. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಮುಖ್ಯ ಪಶುವೈದ್ಯಾಧಿಕಾರಿಗಳ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಶಿವಮೊಗ್ಗ ಇಲ್ಲಿಂದ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸೂಕ್ತ ದಾಖಲೆಗಳೊಂದಿಗೆ 18 ಒಳಗಾಗಿ ಸಲ್ಲಿಸುವಂತೆ ತಿಳಿಸಲಾಗಿದೆ. ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ 20 ಆಗಸ್ಟ್ 18 ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತರಬೇತಿಯ ಶುಲ್ಕ ಒಟ್ಟು 4,500 ರೂಪಾಯಿಗಳನ್ನು ಪಾವತಿಸಿ 18 ಒಳಗಾಗಿ ದೂರವಾಣಿ ಸಂಖ್ಯೆ 944-91-87763 ಇವರಿಗೆ ತಿಳಿಸಬಹುದಾಗಿದೆ ಅಥವಾ ಖುದ್ದಾಗಿ ಕೃಷಿ ಮಹಾವಿದ್ಯಾಲಯ ನೆವೆಲೆ ಶಿವಮೊಗ್ಗ ಇಲ್ಲಿ ಸಂಪರ್ಕಿಸಲು ಕೊಟ್ಟಿರುವಂತಹ ಸ್ಥಳವಾಗಿದೆ. ಸುದ್ದಿ ಮಿಂಚು ಕೇಳಿದಿರಿ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:00

0: सुभमन गिलेत्यस्य नेतृत्वे दलं गुरुवासरे कार्डिफ नगरे द्वितीया एक दिवसीया स्पर्धा क्रीडिष्यति। श्रृंखलायाः तृतीयान्तिमा च क्रीडा अस्मिन् मासे एकोनविंशति दिनांके लॉर्ड्स इत्यत्र भविष्यति। इति वार्ताः।
1: आकाशवाणी भद्रावती शिवमोग्गा।
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ಅವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11ನೇ ತಾರೀಕು ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18ನೇ ತಾರೀಕು ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿನ್ನಿಸ್ತೇ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
4: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
0: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
0: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು, ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು, ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು, 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ದೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ, ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ದೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು

0: ದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾಕ್ಟರ್ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದ 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ 1 ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ 2 ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು, ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು, ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು, ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು, 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು, ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ, ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ, ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾ ರಾಮಣ್ಣ ಮೂಲಗಿ.
5: ಬಸವಕ್ಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ.
6: ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು, ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ.

0: ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆಕಾಶವಾಣಿ
2: ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ ವಿಜಯದರ ಸಾಹೇಬ.
1: ಬದುಕು ಜಟಕ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಎಸ್ಆರ್ ಭಟ್.
3: ಕೇಳುಗರೆ, ಬದುಕು ಜಟಕ ಬಂಡಿ ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಲವಾರು ಸಾಧಕರ ಒಂದು ಪರಿಚಯವನ್ನು ನಿಮಗೆ ಮಾಡಿಸ್ತಾನೆ ಬಂದಿದ್ದೀವಿ. ಈ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ಇರ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತು. ಮನಸ್ಸಿದ್ದರೆ ಮಾರ್ಗ ಎನ್ನುವುದನ್ನ ಪ್ರತಿಯೊಬ್ಬ ಸಾಧಕರು ತಿಳಿಸ್ತಾ ಇದ್ದಾರೆ. ಇಂದು ನಮ್ಮೊಟ್ಟಿಗಿದ್ದಾರೆ. ಸುಮಾರು 7 ಕಾದಂಬರಿಗಳನ್ನ ಬರೆದು ರಾಜ್ಯ ಪ್ರಶಸ್ತಿ, ಅತಿಮಬ್ಬ ಪ್ರಶಸ್ತಿ ಹೀಗೆ ಸಾಹಿತ್ಯ ಪುರಸ್ಕಾರಗಳನ್ನ ಮತ್ತು ತಾಲೂಕಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೆಲಸ ನಿರ್ವಹಿಸಿದಂತಹ ಎನ್ಆರ್ಪುರದ ಎಂ ಜಯಮ್ಮ ಅವರು. ಜಯಮ್ಮ ಅವರೇ ನಮಸ್ಕಾರ.
4: ನಮಸ್ತೆ.
3: ತಮಗೆ ಈಗ ಸುಮಾರು 80 ವಯಸ್ಸಾಗ್ತಾ ಇದೆ ಜಯಮ್ಮನವರೇ. ಅದೇ ರೀತಿಯಲ್ಲಿ ತಾವು 10 ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ. ಆದರೆ ಈ ಪ್ರಶಸ್ತಿಗೆ ಭಾಜನವಾಗುವುದಕ್ಕಿಂತ ಮೊದಲು ತಾವು ಏನೆಲ್ಲ ಕಷ್ಟವನ್ನು ಅನುಭವಿಸಿದಿರಿ ಅಂತ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡೋ ಪ್ರಯತ್ನ ಮಾಡೋಣ. ತಮ್ಮ ಊರು
4: ಹುಟ್ಟಿದವರು ಸೋಲದೇವನಹಳ್ಳಿ ಅಂತ, ಬೆಂಗಳೂರು ಹತ್ರ ಚಿಂಪಣ ಊರು ಹತ್ರ ಇರೋದು ಹಳ್ಳಿ ಒಂದು.
3: ಅಲ್ಲಿಂದ ಬೆಂಗಳೂರಿಂದ ಅನ್ನರ್ಪುರಕ್ಕೆ ಹೆಂಗ್ ಬಂದ್ರಿ?
4: ನಮ್ ತಂದೆ ಕಾಂಪೌಂಡರ್ ಆಗಿದ್ರು, ಗೌರ್ಮೆಂಟ್ ಅಫಿಷಿಯಲ್. ಅವರಿಗೆ ತಡಸ ಅಂತ ಹೇಳಿ ನೀರಲ್ಲಿ ಮುಳುಗಡೆ ಆಗೋಯ್ತಲ್ಲ, ಅಲ್ಲಿ ಕಾಂಪೌಂಡರ್ ಆಗಿ ಹಾಕಿದ್ರು. ಅವ್ರಿಗೆ
3: ಕಾಂಪೌಂಡರ್ ಆಗಿ ಹಾಕಿದ್ರು. ಅವರೊಟ್ಟಿಗೆ ನೀವು ಬಂದ್ಬಿಟ್ರಿ?
4: ಅವ್ರ ಅಲ್ಲಿ ಬಂದ ಮೇಲೆ 2 ಮೇಲೆ ನಾನು ಹುಟ್ಟಿದ್ದೆ. ಆಗ ನೋಡಿದ್ರೆ ಇನ್ನು ಮೂಲ ಆಂಧ್ರಪ್ರದೇಶ. ಆಂಧ್ರಪ್ರದೇಶದಲ್ಲಿ ಗೋವಿಂದರಾಜ ಸ್ವಾಮಿ ಪಟ್ಟಣ ಅಂತ ತಿರುಪತಿ ಕೆಳಗಡೆ ಒಂದು ಊರಿದೆ, ಅದಕ್ಕೆ ಗೋವಿಂದರಾಜ ಸ್ವಾಮಿ ಪಟ್ಟಣ ಅಂತ ಹೇಳ್ತಾರೆ. ಅಲ್ಲಿ ಅವರು ನಾವು
3: ಮೂಲ ತೆಲುಗು.
4: ತೆಲುಗು
3: ತೆಲುಗಿನಿಂದ ಕನ್ನಡಕ್ಕೆ ಬಂದ್ಬಿಟ್ರಿ. ಹೌದು. ಮನೆ ಭಾಷೆ ಕನ್ನಡ ತೆಲುಗ
4: ಎರಡು ಇರುತ್ತೆ.
3: ಎಷ್ಟು ಜನ ಮಕ್ಕಳು ತಮ್ಮ ತಂದೆಗೆ?
4: ನಮ್ಮ ತಂದೆಗೆ 7 ಜನ ಮಕ್ಕಳು. 7 ಜನರಲ್ಲಿ ಎಲ್ರಿಗಿನ್ನ ದೊಡ್ಡವಳು ನಾನು. ನಾನಾದ್ಮೇಲೆ ಮತ್ತೆ 2 ಹೆಣ್ಮಕ್ಳು, ಆಮೇಲೆ 2 ಗಂಡ್ಮಕ್ಳು, ಮತ್ತೆ 2 ಹೆಣ್ಮಕ್ಳು, ಒಟ್ಟು 7 ಜನ.
3: ಆಮೇಲೆ ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಎಲ್ಲಿ ಮಾಡಿದ್ರಿ?
4: ಲಕ್ವಳ್ಳಿ ಇದು ಪ್ರಾಜೆಕ್ಟ್ ವರ್ಕ್ ನಡೀತಾ ಇತ್ತಲ್ಲ ಡ್ಯಾಮ್ದು, ಅಲ್ಲಿ 1-2 ಕ್ಲಾಸ್ ಓದಿದ್ರು.
3: 1-2 ಕ್ಲಾಸ್ ಅಲ್ಲಿ ಓದಿದ್ರಿ. ಆ ನಂತರದಲ್ಲಿ
4: ಎನ್ ಆರ್ ಪುರಕ್ಕೆ ನಮ್ಮ ತಂದೆ ಟ್ರಾನ್ಸ್ಫರ್ ಆಯ್ತು. ಎನ್ ಆರ್ ಪುರದಲ್ಲಿ 3-5-6 ತನಕ ಓದಿದೆ. ಅಲ್ಲಿಂದ ಹರಿಹರಪುರಕ್ಕೆ ಟ್ರಾನ್ಸ್ಫರ್ ಆಯ್ತು. 7 ಕ್ಲಾಸು ಅದೇ ಊರಲ್ಲಿತ್ತು. ಹೈಸ್ಕೂಲ್ ಕೊಪ್ಪಕ್ಕೆ ಬರಬೇಕಾಯ್ತು. ಹರಿಹರಪುರದಿಂದ ಬಸ್ನಲ್ಲಿ ಓಡಾಡ್ತಿದ್ದೆ ಅಲ್ಲಿಗೆ.
3: ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಊರೂರು ತಿರುಗಿ ವಿದ್ಯಾಭ್ಯಾಸವನ್ನ ಮುಗಿಸಿದ್ವಿ. 10 ಕ್ಲಾಸ್ ಅನ್ನ ಮುಗಿಸಿದ್ವಿ.
4: ಹೌದು.
3: 10 ಕ್ಲಾಸ್ ಮುಗಿದ ನಂತರದಲ್ಲಿ ತಾವು ಮುಂದೆ ವಿದ್ಯಾಭ್ಯಾಸ ಮಾಡ್ಲೇ ಇಲ್ವಲ್ಲ, ಯಾಕೆ ಜಯಮ್ಮವರೇ?
4: ಇಲ್ಲಿ ಸರ್, ಅವಾಗ ಮನೆಯಲ್ಲಿ ತುಂಬಾ ತಾಪತ್ರಯ ಆಯ್ತು. SSLCನೇ ಒಂದು ಘಟ್ಟ ಅನ್ನೋ ಕಾಲ ಅವಾಗ. ಅದ್ರಿಂದ SSLC ಆದ ತಕ್ಷಣ 18 ವರ್ಷ ಆಗೋದೇ ಕಾಯ್ತಾ ಇದ್ವಿ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದಾಗ 3 ಕಾಸಿಂದು ಕಾಸುಗಳಿತ್ತು ಅವಾಗ, ಕಾಸು ಆಣೆ. ಆಗ 3 ಕಾಸಿಂದು ಕಾರ್ಡ್ಗಳಲ್ಲಿ 18 ವರ್ಷ ಆದ ತಕ್ಷಣ ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂ ಬರೋಕೆ ಶುರು ಆಯ್ತು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಂದ. ಅದರಲ್ಲಿ 7 ಅಟೆಂಡ್ ಆದೆ. 6 ಸೆಲೆಕ್ಟ್ ಆದೆ. ಅವತ್ತೇ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಬೆಳಿಗ್ಗೆ ಇಂಟರ್ವ್ಯೂ ಆದ್ರೆ 5 ಮೇಲೆ ನೋಟಿಸ್ ಬೋರ್ಡ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿದಾರೋ ಅವರ ಹೆಸರು ಹಾಕ್ಬಿಡ್ತಿದ್ರು. ನನ್ನ ಹೆಸರು ಫಸ್ಟ್ ಇರ್ತಿತ್ತು. ಸರ್ವೆ ಸೆಟಲ್ಮೆಂಟ್ ಆಫೀಸ್ ಅಂತ ಒಂದು, ಸಮಾಜ ಕಲ್ಯಾಣ ಇಲಾಖೆ ತಾಲೂಕ್ ಆಫೀಸ್ ಯಾವ್ದು ಸರ್ ಇನ್ನು ಸುಮಾರು.
3: ಎಜುಕೇಶನ್
4: ಇದು 65.

0: 65ರಲ್ಲಿ
1: ಎಸ್ ಎಸ್ ಎಲ್ ಸಿ ಆಯ್ತು. ಅದಾದ್ಮೇಲೆ
0: 67ಕ್ಕೆ
1: ನರ್ಸ್ಗಳಿಗೆಲ್ಲ ಹೆಡ್ ನೆಕ್ಸ್ಟ್ ಟು ಡಾಕ್ಟರ್ ಅಂತ ಹೇಳ್ತಿದ್ರು. ಅವಾಗ ನಮ್ಮಪ್ಪ ಕಾಂಪೌಂಡರ್ ಆಗಿದ್ದರಿಂದ ನೀನು ಯಾವುದೇ ಕಾರಣಕ್ಕೂ ಮೆಡಿಕಲ್ ಡಿಪಾರ್ಟ್ಮೆಂಟ್ ಬರಬಾರ್ದು. ಸ್ಟೆನೋಗ್ರಾಫರ್ ಕೆಲಸಕ್ಕೆ ಬಂದಿತ್ತು ಆರ್ಡರ್, ಅಂದ್ರೆ ಗೋರಿಬಿದ್ನೂರಿನಲ್ಲಿ ಇತ್ತು. ತಂದೆ ಎಲ್ಲೂ ಹೋಗೋದು ಬೇಡ, ನೀನು ಮನೆ ಹತ್ರ ಟೀಚರ್ ಆಗಿ ಇಲ್ಲೇ ಇರೋ ಅಂದ್ರು. ಹಾಗಾಗಿ ಟೀಚರ್ ಪೋಸ್ಟಿಗೆ ಬಂದೆ.
0: ತಾವು ಟೀಚರ್ ಆದ್ರಿ, ಪ್ರೈಮರಿ ಸ್ಕೂಲ್ ಟೀಚರ್. ಆಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ ಆದಂತವ್ರು ಜಯಣ್ಣವ್ರೆ ಕಾಲೇಜ್ ವೈಸ್ ಪ್ರಿನ್ಸಿಪಲ್ ವರೆಗೆ ಹೋದ್ರಲ್ಲ, ಹೇಗೆ ಅದು?
1: ಎಸ್ ಎಸ್ ಎಲ್ ಸಿ ಆದ ತಕ್ಷಣನೇ ಇದು ಟೀಚರ್ ಆಗಿ ಬಂದೆ. ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಹೋದಾಗ ಡಿ ಡಿ ಪಿ ಇಂಟರ್ವ್ಯೂ ಮಾಡ್ಬಿಟ್ಟು ನನಗೆ ಹೇಳಿದ್ರು, ಏನಮ್ಮ ನೀನು ಇಷ್ಟು ಸಣ್ಣ ವಯಸ್ಸಿಗೆ ನೀನು ಕೆಲಸಕ್ಕೆ ಬಂದ್ಬಿಟ್ಟಿಯಾ ಅಂತ. ಅವಾಗ ನಾನು ಅವ್ರಿಗೆ ಹೇಳಿದೆ, ಇನ್ನು 2 ತಿಂಗಳಲ್ಲಿ ನಮ್ಮ ಅಪ್ಪನ ರಿಟೈರ್ಡ್ ಆಗುತ್ತೆ, ನನ್ನ ಮೊದಲನೇ ಸಂಬಳ ನಮ್ಮ ತಂದೆಯ ಕೊನೆಯ ಸಂಬಳ ಒಂದೇ, ಹಾಗಾಗಿ ಹತ್ತಿರದಲ್ಲಿದೆ ಇಲ್ಲೇ ಹೋಗ್ಬೇಕು.
0: ನೀವು ಜಾಬ್ ಸೇರಿಸಿದಲ್ಲಿ ತಿಂಗಳಲ್ಲೇ 2 ತಿಂಗಳಲ್ಲಿ ನಿಮ್ಮ ತಂದೆ ರಿಟೈರ್ಡ್ ಆದ್ರು,
1: ಒಂದೇ ತಿಂಗಳು.
0: ಆ ನಂತರದಲ್ಲಿ ನಿಮ್ಮ ಕೆಳಗಡೆಯಲ್ಲಿ ಇನ್ನು 6 ಜನ ಮಕ್ಕಳು ಇದ್ರಲ್ಲ ಹಾಗೆ ಅನ್ನೋದು, ಅವ್ರನ್ನ ಸಾಕೋ ಜವಾಬ್ದಾರಿ ಏನಾದ್ರು ನಿಮ್ಮಲ್ಲಿ ಬಿತ್ತಾ?
1: ಹೌದು, ನಮ್ಮ ತಂದೆ ಏನು ಆಸ್ತಿ ಗಿಸ್ತಿ ಇರ್ಲಿಲ್ಲ, ಅಂದ್ರೆ ಅಪ್ಪನ ಪೆನ್ಷನ್ ಬರ್ತಿತ್ತಲ್ಲ, ಅಮ್ಮ ಬಟ್ಟೆ ಹೊಲಿತಿದ್ರು, ಅವೆರಡೂ ದುಡ್ಡು ಬರ್ತಿತ್ತು. ಎಷ್ಟು ತಾಪತ್ರ ಇರ್ತಿತ್ತು ಅಂದ್ರೆ ಪಕ್ಕದ ಮನೇಲಿ ಮನೆ ಕಟ್ತಾ ಇದ್ರು. ಅವಾಗ ಅಯ್ಯೋ ಅಪ್ಪ ಕಾಂಪೌಂಡರ್ ಅಲ್ಲದೆ ಇದ್ರೆ, ಒಂದು ಗೌರ್ಮೆಂಟ್ ಕೆಲಸ ಇಲ್ದಿದ್ರೆ ನಾವು ಹೋಗಿ ಇಟ್ಟಿಗೆ ಹೊರಬೋದಿತ್ತಲ್ಲ ಅನ್ನಿಸ್ತಿತ್ತು, ಅಷ್ಟು ತಾಪತ್ರ ಆಯ್ತು ಮನೆಯಲ್ಲಿ. ನಾವು ಇಲ್ಲಿ ಸ್ಕೂಲಿಗೆ ಸೇರ್ಕೊಂಡಲ್ಲ, ಆದ್ಮೇಲೆ ಸರಿ ಆಯ್ತು ಸ್ವಲ್ಪ.
0: ಆಮೇಲೆ ಬೆಳೆದವ್ರನ್ನೆಲ್ಲವ್ರನ್ನೂ ಕೂಡ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ?
1: ಹೌದು, ನಾನು ಮುಂದೆ ನಿಂತು ಟ್ಯೂಷನ್ ಮಾಡ್ತಿದ್ದೆ ಬೆಳಗಿನ ಹೊತ್ತು, ಮಧ್ಯಾಹ್ನ ಯಾರಿಗಾದ್ರು ಬೇರೆ. ಇದು ನಾನು ಎಂಬ್ರಾಯ್ಡ್ರಿ ಹೇಳ್ಕೊಟ್ಟಿದ್ದೀನಿ ಸರ್ ಮಕ್ಕಳಿಗೆ, ಇಲ್ಲಿ ಹೆಂಗಸರೆಲ್ಲ ಬರ್ತಾರೆ ಎಂಬ್ರಾಯ್ಡ್ರಿ. ಆಮೇಲೆ ಸುಮಾರು ಕೆಲಸ ಮಾಡಿದ್ದೀನಿ ನಾನು, ಕೊಬ್ಬರಿ ಕೆತ್ತನೆ, ಆಮೇಲೆ ಮದುವೆಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಮಾಡ್ತಾರಲ್ಲ ಅಂಥದ್ದನ್ನು ಮಾಡೋದು. ಅವಾಗೆಲ್ಲ 2 ಅಣಿ ಕೊಟ್ಟರೆ ತುಂಬ ದೊಡ್ಡದು. ಆಮೇಲೆ ಅಮ್ಮ ರಾತ್ರಿ ಹೊತ್ತು ಬಟ್ಟೆ ಹೊಲಿತಾ ಇರ್ತಿದ್ರು, ಹಬ್ಬ ದಿನಗಳು ಬಂದರೆ ತುಂಬ ಸತಿ ಬಟ್ಟೆ ಜಾಸ್ತಿ ಬರ್ತಿತ್ತು. ಹಾಸ್ಪಿಟ್ಲಿಂದ ಹ್ಯಾಂಡ್ ಸೂಯಿಂಗ್ ಮಿಷಿನ್ ಅದನ್ನ ಹಿಡ್ಕೊಂಡು ನಮ್ಮಅಮ್ಮ ಬಟ್ಟೆ ಹೊಲಿಯಕ್ಕೆ ಶುರು ಮಾಡಿದ್ರೆ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಆ ಚಕ್ರ ತಿರುಗಿಸ್ತಾ ಇದ್ದೆ ಕೈನಲ್ಲಿ. ಈ ತರ
0: ವೃತ್ತಿಯೊಟ್ಟಿಗೆ ಅಂದ್ರೆ ಪಾಠ ಮಾಡೋದು ಬಂದ ನಂತರದಲ್ಲಿ ಅಮ್ಮ ಒಟ್ಟಿಗೆ ಕೆಲಸವನ್ನು ಮಾಡ್ಕೊಂಡಿರ್ತಾ ಇದ್ದೆ.
1: ಹೌದು.
0: ಆಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ ಇಂದ ಪುನಃ ಎಂ ಎ ವರೆಗೆ ಓದಿರಲ್ಲ, ಇದು ಹೇಗೆ? ಇದು
1: ಟಿ ಸಿ ಹೆಚ್ ಕಾಲೇಜಿಗೆ ಗೌರ್ಮೆಂಟ್ ಇಂದ ಡೆಪ್ಯುಟೇಷನ್ ಆಯ್ತು. ಅಲ್ಲಿ ಬಿ ವೀರಭದ್ರಪ್ಪ ಅಂತ ಒಬ್ರು ಲೆಕ್ಚರರು ನನ್ಗೆ, ನೀನು ಓದ್ಬೋದು, ನೀನು ಫರ್ದರ್ ಸ್ಟಡೀಸ್ಗೆ ಶುರು ಮಾಡು ಅಂತ ಹೇಳಿದ್ರು. ನಾನಂದೆ ಅದಕ್ಕೆ ಎಷ್ಟೊಂದು ಫೀಸ್ ಕಟ್ಟಬೇಕಾಗತ್ತೆ, ಆಗಲ್ಲ ಸರ್ ಅಂತ ಅಂದೆ. ಅದಕ್ಕೆ ಇಲ್ಲ ನಿಮಗೆ ಫ್ರೀ ಇದೆ ಅಂತ ಹೇಳಿಬಿಟ್ಟು ಅಪ್ಲಿಕೇಶನ್ ತರಿಸಿ ಅವರೇ ಎಲ್ಲ ಫಿಲಪ್ ಮಾಡಿ ಸೈನ್ ಹಾಕು ಅಂದ್ರು, ಹಾಕಿದೆ. ಆವಾಗ ಅವ್ರ ಪ್ರೋತ್ಸಾಹದಿಂದ ನಾನು ಮುಂದೆ ಮುಂದೆ ಓದ್ತಾ ಇದ್ದೆ. ಅದೇ ಟೈಮ್ನಲ್ಲಿ ಅದರಲ್ಲಿ ಜಿ ಸಿ ಶೆಟ್ಟರ್ ಅಂತ ಒಬ್ರು ಡ್ರಾಯಿಂಗ್ ಮಾಸ್ಟರ್ ಇದ್ರು, ನನಗೆ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಬರ್ತಾ ಇತ್ತು. ಮನೆಯಲ್ಲಿ ಸಗಣಿ ನೆಲದಲ್ಲಿ ಸಾರಿಸಿ ಎಲ್ಲ ಮಾಡಿದಾಗ ಅಲ್ಲಿ ಕೃಷ್ಣ ರಾಮ ಇಂಥವ್ರನ್ನೆಲ್ಲ ಬರೀತಾ ಇದ್ದೆ ನಾನು. ಅದಾದ್ಮೇಲೆ ಬೆಳಿಗ್ಗೆ ಟಿ ಸಿ ಎಚ್ ಎಕ್ಸಾಮು, ಮಧ್ಯಾಹ್ನ ಡ್ರಾಯಿಂಗ್ ಎಕ್ಸಾಮು, ಈ ಥರ 6 ತಿಂಗಳು 2 ಕೋರ್ಸು ದಾವಣಗೆರೆ ಯೂನಿವರ್ಸಿಟಿಯಿಂದ ಮಾಡಿಸಿದ್ರು ಜಿ ಸಿ ಶೆಟ್ಟರ್ ಅನ್ನೋರು. ಹಾಕೊಟ್ಟ ದಾರಿನಲ್ಲಿ ಮುಂದೆ ಹೋಗ್ತಾ ನಾನು ಬಿ ಎ ಮಾಡಿದೆ. ಬಿ ಎ ಆದ್ಮೇಲೆ ಒಬ್ಬರು ನಮ್ಮ ಹೆಡ್ ಮಾಸ್ಟರ್ ಒಬ್ರು ಇದ್ರು, ಅವ್ರೇನು ಮಾಡಿದ್ರು, ನೀನು ಎಮ್ ಎ ಕಟ್ಟು ಅಂದ್ರು. ಎಮ್ ಎ ಪರೀಕ್ಷೆ ಕಟ್ಟಿದಾಗ ನಮ್ಮ ಬಿ ಒ ಒಬ್ರು ಬೈರು ನನಗೆ, ನೀನು ಬಿ ಎಡ್ ಮಾಡಬೇಕು ಅಂದರು. ಅಷ್ಟೊತ್ತಿಗೆ ನಾನು ಅದು ಕಟ್ಬಿಟ್ಟಿದ್ದೆ. ಹಾಗಾಗಿ ಎಮ್ ಎ ಮುಗಿಸ್ಕೊಂಡು ಆಮೇಲೆ ಬಿ ಎಡ್ಗೆ ಹೋದೆ. ಬಿ ಎಡ್ ಪಾಸ್ ಆದ್ಮೇಲೆ ಕೆಲಸ ಮುಂದುವರಿತಾ ಬಂತು.
0: ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಇಂದ ರಿಟೈರ್ಡ್ ಆಗುವಾಗ ತಾವು ಒಂದು ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಆಗಿಯೂ ಕೂಡ ರಿಟೈರ್ಡ್ ಆದ್ರಿ ಜಯಣ್ಣವ್ರೆ, ಹಂತ ಹಂತವಾಗಿ ಪ್ರಮೋಷನ್ ತಗೊಂಡು. ಯಾವಾಗ ರಿಟೈರ್ಡ್ ಆದ್ರಿ?
1: 2006ನೇ ಇಸ್ವಿಯಲ್ಲಿ ರಿಟೈರ್ಡ್ ಆದ್ರಿ.
0: 2006ರಲ್ಲಿ ರಿಟೈರ್ಡ್ ಆದ್ರಿ. ಈಗ ರಿಟೈರ್ಡ್ ಆಗಿ ಹತ್ತಿರ ಸುಮಾರು 19 ವರ್ಷ ಆಗೋಯ್ತು. ಇದರ ಮಧ್ಯದಲ್ಲಿ ತಾವು ಕಾದಂಬರಿಗಳನ್ನ ಬರಿತಾ ಇದ್ರಿ, ಪತ್ರಿಕೆಗಳಿಗೆಲ್ಲ ಬರಿತಾ ಇದ್ರಿ, ಈ ಹುಚ್ಚು ಹೇಗೆ ಶುರು ಆಯ್ತು?
1: ಅದು ಒಂದು ಚಾಲೆಂಜ್ ಮೇಲೆ ಶುರು ಮಾಡಿದ್ದು ನಾನು. ಓದೋ ಹವ್ಯಾಸ ಇತ್ತು, ಎಲ್ಲ ಪುಸ್ತಕಗಳು

0: ಓದ್ತಾ ಇದ್ದೆ. ಪತ್ತೆದಾರಿ ಕಾದಂಬರಿಗಳು, ತಾರಸೋ ಅವ್ರ ಪುಸ್ತಕ ನನಗೆ ಭಾರಿ ಇಷ್ಟ ಆಗ್ತಿತ್ತು. ತ್ರಿವೇಣಿ ಕಾದಂಬರಿಗಳು ಇಷ್ಟ ಆಗ್ತಿತ್ತು. ಇದಕ್ಕೆ ಇಂದಿರಾದು ಗೆಜ್ಜೆ ಪೂಜೆ ನನಗೆ ತುಂಬಾ ಇಷ್ಟವಾದ ಕಾದಂಬರಿ. ಭಾನುಮಸ್ತಾನ್ ಅವರ ಸಣ್ಣ ಕಥೆಗಳು ಬರ್ತಾ ಇತ್ತು ಫಸ್ಟ್, ಆಮೇಲೆ ಅದನ್ನ ಅವ್ರು ಕಾದಂಬರಿ ಮಾಡಿದ್ದು. ಅದನ್ನು ಓದ್ತಾ ಇದ್ದೆ ನಾನು. ಅವರೆಲ್ಲ ನಮ್ಮ ಸಮಕಾಲೀನರು.
1: ನೀವು ಸಮಕಾಲೀನರು ಅಂತಂದ್ರೆ ತಾವು ಇದುವರೆಗೆ ಸುಮಾರು ಎಷ್ಟು ಕಾದಂಬರಿಯನ್ನ ಬರೆದಿದ್ದೀರಿ?
0: ಏಳು ಬರೆದಿದ್ದೀನಿ ಅಷ್ಟೇ, ಆಮೇಲೆ ನಿಲ್ಲಿಸ್ಬಿಟ್ಟೆ.
1: ಯಾಕೆ?
0: ಯಾಕೆಂದ್ರೆ ಇದರಿಂದ ನಿಮ್ಗೇನು ಉಪಯೋಗ ಆಗ್ತಾ ಇರ್ಲಿಲ್ಲ.
1: ಯಾಕೆ ಏನು ಉಪಯೋಗ ಆಗ್ತಿಲ್ಲ ಅಂತ ಅರ್ಥ ಏನು?
0: ನಾ ಬರೆದ್ರೆ ನನ್ನ ಹೆಸರೇ ಬರ್ತಾ ಇರ್ಲಿಲ್ಲ ಕೆಲವು ಸತಿ. ಬೇರೆ ಒಂಚೂರು ಚೇಂಜ್ ಮಾಡ್ಕೊಂಡ್ಬಿಟ್ಟು ಬಾಂಡ್ ಪೇಪರ್ ನಲ್ಲಿ ಬರೆಸ್ಕೊಂಡು, ಬಾಂಡ್ ಪೇಪರ್ ಮಾತ್ರ ನನ್ನ ಹತ್ರ ಇದೆ, ದುಡ್ಡು ಮಾತ್ರ ಅವ್ರು ತಕೊಂಡ್ರು.
1: ಆಮೇಲೆ ಒಂದು ಕಾದಂಬರಿ ಬರೆದ ನಂತರದಲ್ಲಿ ಒಂದ್ ವಾರ ಮನೆಯಿಂದಾನೆ ಹೊರಕ್ಕೆ ಬಂದಿರಲಿಲ್ವಂತ, ಅದು ಯಾವ ಕಾದಂಬರಿ ಅದು?
0: ವಿಧಿ ತಂದವದು ಅಂತ. ಅದು ನನ್ನ ಮೊದಲನೇ ಕಾದಂಬರಿ. 19 ವರ್ಷಕ್ಕೆ ನಾನು ಕಾಲಿಟ್ಟಾಗ ಆ ಕಾದಂಬರಿ ಪಬ್ಲಿಷ್ ಆಯ್ತು. ಅವಾಗ ಅದ್ರಲ್ಲಿ ಸ್ವಲ್ಪ ಇವನ್ನೆಲ್ಲ ಓದಿರ್ತಿದ್ನಲ್ಲ ತ್ರಿವೇಣಿದು ಅವ್ರದ್ದೆಲ್ಲ, ಹಾಗಾಗಿ ನಾನು ರೋಮ್ಯಾನ್ಸ್ ಸ್ವಲ್ಪ ಬರ್ದಿದ್ದೆ ಅದರಲ್ಲಿ. ಅದಕ್ಕೆ ನನಗೆ ಹೊರಗೆ ಬರಕ್ಕೆ ನಾಚಿಕೆ ಆಗ್ತಿತ್ತು. ಆಗಿನ ಕಾಲದಲ್ಲಿ ಆಗಿತ್ತು ಸರ್, ಜೋ ಒಬ್ಬ ನೋಡಿದ್ರೆ ನಗಾಡಿದ್ರೆ ಅಲ್ಲೇನೋ ತಪ್ಪಿದೆ ಅನ್ನೋದ್ ಕಾಲ. ನಮ್ಮಅಮ್ಮ ತಲೆ ತಟ್ಟಿಗೆ ನಿಮಗೆಲ್ಲ ನಗಬಾರ್ದು ಅಂತ ಹೇಳ್ಕೊಬರ್ತಿದ್ರು ಹೊರಗೆ.
1: ಆಮೇಲೆ ಬಹಳಷ್ಟು ವರ್ಕ್ಗಳನ್ನೆಲ್ಲ ಬರೆದು ಪುಸ್ತಕ ಪಬ್ಲಿಷ್ ಮಾಡ್ಬಿಟ್ರಲ್ಲ, ಹೇಗೆ ಇದು?
0: ಹಾ, ಇದು ಸತಿ ನಮ್ಮ ತಾಲೂಕು ಪ್ರೆಸಿಡೆಂಟ್ ಕನ್ನಡ ಸಾಹಿತ್ಯ ಪರಿಷತ್ನವರು ಒಂದು ಕಾರ್ಯಕ್ರಮದಲ್ಲಿ ಆವಾಗ ಫಂಕ್ಷನ್ಗೆ ನಾನು ಕರೆದಿದ್ರು. ನಾನು ಓದೆ, ಅವರಿಗೆ ಸ್ವಲ್ಪ ಗಲಿಬಿಲಿ ಆಯ್ತು. ಯಾಕೆಂದ್ರೆ ಗೂಗಲ್ ಅಲ್ಲಿ ಟೆಸ್ಟ್ ಮಾಡಿ 1000 ಒಗಟುಗಳನ್ನು ಕರ್ತ್ಕೊಂಡ್ಬಿಡ್ತಿದೀವಿ ಮೇಡಮ್ ನಾವು ಅಂತ ಹೇಳಿದ್ರು. ಅವರಿಗೆ ಏನ್ ಮಾಡೋಕ್ಕೂ ಗೊತ್ತಾಗಿಲ್ಲ. ಅವಾಗ ನಾನು ಹೇಳಿದೆ, ನಾನು ಸ್ವಲ್ಪ ಬರ್ಕೊಡ್ತೀನಿ ನಿಮ್ಗೆ, ಬೇರೆ ಕಡೆ ಕಂಡಕ್ಟ್ ಮಾಡ್ಬೇಕಾದ್ರೆ ಉಪಯೋಗಿಸಿ ಅಂದೆ. ಅದ್ ನೋಡ್ಬಿಟ್ಟು ಅವರು, ಆಮೇಲೆ ಸಂತೋಷ್ ಲಾಯರ್ ಅಂತ ಒಬ್ರಿದಾರೆ, ಅವರು ಎಲ್ಲರೂ ತುಂಬಾ ಚೆನ್ನಾಗಿದೆ, ನೀವು ಬರೀಬಹುದು ಅಂತಂದ್ರು. ಅದಕ್ಕೋಸ್ಕರ ನಾನು ಒಗಟುಗಳನ್ನು ಬರೆಯಕ್ಕೆ ಶುರು ಮಾಡಿದೆ.
1: ಒಗಟನ ಪುಸ್ತಕವನ್ನು ಹೊರಗೆ ತಂದ್ಬಿಟ್ರಿ.
0: ಈಗ ಇನ್ನೊಂದು ಪುಸ್ತಕದ ರೆಡಿ ಆಗಿದೆ, ಒಗಟುಗಳದ್ದು 107 ಆಗಿದೆ. ಇನ್ನೊಂದು ಬರ್ತಾ ಇಲ್ಲ ಸರಿಯಾಗಿ. ಅದು ಯಾರದ್ದು ಬರೀಬೇಕು ಅಂದ್ಕೊಂಡೆ ಫಸ್ಟು, ತುಳಸಿದಾಸನ್ ಬರೆಯೋಣ ಅಂತ ಅರ್ಧ ಬರೆದಿದ್ದೀನಿ, ಕಂಪ್ಲೀಟ್ ಮಾಡಕ್ ಸಿಗ್ತಾ ಇಲ್ಲ. ನನ್ಗೆ ಏನು ಅಂತಂದ್ರೆ ಪ್ರಾಸ ಇರಬೇಕು, ಪದಗಳ ಪುನರಾವರ್ತನೆ ಆಗಿರ್ಬೇಕು, ಸ್ವಲ್ಪ ಯೋಚನೆ ಮಾಡೋ ಹಾಗಿರ್ಬೇಕು, ಓದಿದ ತಕ್ಷಣ ಅರ್ಥ ಆಗಬಾರ್ದು ಅಂತವನ್ ಬರೀಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲ ಕಡೆ ಹೊಸದಾಗಿ ತುಂಬಾನೇ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ಎಲ್ಲ ಪಬ್ಲಿಷ್ ಆಗಿದೆ ಅಂದ್ರೆ ಅರ್ಪಣೆ ಮಾಡಿಲ್ಲ ಇನ್ನು.
1: ಮರೆಯಲಾರದ ಘಟನೆ ಅಂತ ಏನಾದ್ರು ಇದೆಯಾ ಜಯಮ್ಮರೆ?
0: ನಮ್ಮ ಅಮ್ಮ ಸತ್ತೋದಾಗ ನಂಗೆ ತುಂಬಾ ಆಘಾತ ಆಯ್ತು. ಇನ್ನೇನು ಇಲ್ಲೇ ಇಲ್ಲ ಅನ್ನೋ ತರ ಆಗಿತ್ತು. ನಮ್ ಜೊತೆಲೇ ಇರ್ತಾ ಇದ್ರು ಅವರು, ಹಾಗಾಗಿ ಆಘಾತ ಆಯ್ತು. ತುಂಬಾ ಖುಷಿಯಾದ್ದು ಅಂದ್ರೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಊರೆಲ್ಲ ಮೆರವಣಿಗೆ ಮಾಡಿದ್ರು, 7 ಕುದುರೆಗೆ ರಥ ತರಿಸಿದ್ರು. ಅವಾಗ ಈ ಮಟ್ಟಕ್ಕೆ ನಾನು ಹೋಗ್ಬೋದು ಅನ್ಕೊಂಡಿರ್ಲಿಲ್ಲ.
1: ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕಷ್ಟದಿಂದ ಬಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅನ್ನಪುರದಲ್ಲಿ ಆದ್ರಿ ಅಂತ ಕಾಣುತ್ತೆ.
0: 6ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದೆ. ಹಾಗೆ ಚುಟುಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಅದೇ ಅಲ್ಲೇನೆ ಅನ್ನಪುರದಲ್ಲೇನು.
1: ನಿಮ್ಮ ಈ ಎಲ್ಲ ಏಳಿಗೆಗೆ ಮುಖ್ಯವಾದಂತ ಕಾರಣ ಏನು ಅಂತ ಹೇಳ್ತೀರಿ?
0: ಅಮ್ಮನ ಪ್ರೋತ್ಸಾಹ, ಜೊತೆಲಿ ನನ್ನ ಕೊಲೀಗ್ಸ್ ಅಂದ್ರೆ ಸಹೋದ್ಯೋಗಿಗಳು, ಅದರಲ್ಲೂ ಮಹಿಳಾ ಸಹೋದ್ಯೋಗಿಗಳು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಯಾವಾಗ್ಲೂ. ನಾ ಹೇಳ್ದೆ, ನಾ ಬರೆದು ಇಟ್ಟ ತಕ್ಷಣ ಅವ್ರು ಓದೋರು, ಇವತ್ತು ಎಷ್ಟು ಬರೆದ್ರಿ, ಎಷ್ಟು ಬರೆದ್ರಿ ಅಂತೆಲ್ಲ ಕೇಳೋರು. ಇನ್ ನನ್ನ ತಮ್ಮ ಎಂ ಕೃಷ್ಣಮೂರ್ತಿ ಅಂತ, ಅವನು ತುಂಬಾ ಕಾದಂಬರಿಗಳನ್ನು ಓದ್ತಾ ಇದ್ದ. ರಾತ್ರಿ ನಾನು ಬರೆದು ಇಟ್ಟರೆ, ಅವಾಗೆಲ್ಲ ಸೀಮೆಣ್ಣೆ ದೀಪ ವಿದ್ಯುತ್ ಇರಲಿಲ್ಲ ಅವಾಗ, ಬರೆದು ಎಷ್ಟೊತ್ತಂದ್ರೆ ಅಷ್ಟೊತ್ತಿನಲ್ಲಿ ಬರಿತಾ ಇದ್ದೆ ನಾನು. ಯಾವಾಗ್ಲೂ ಬರೆಯಕ್ಕಾಗ್ತಿರ್ಲಿಲ್ಲ. ಬರೆದಿಟ್ಟು ನಾನು ಮಲ್ಕೊಂಡು ಹೇಳೋ ಹೊತ್ತಿಗೆ ಅವನು ಓದೆ ಆಗೋಗಿತ್ತು.
1: ಈಗ ಜಯಮ್ಮರೇ, ತಮ್ಮನ್ನ ಪ್ರಶಸ್ತಿಗಳು ಕೂಡ ಬಹಳಷ್ಟು ಹುಡ್ಕೊಂಡು ಬಂತಲ್ವಾ? ಯಾವ್ಯಾವ ಪ್ರಶಸ್ತಿ ಬಂದಿದೆ ತಮ್ಗೆ?
0: ಅತಿಮಬ್ಬೆ ಪ್ರಶಸ್ತಿ, ಗುರುರು ಪ್ರತಿಷ್ಠಾನದ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಲಿಮ್ಕಾ ದಾಖಲೆ, ಆಮೇಲೆ ಇದು ಪತ್ರಕರ್ತರ ಸಂಘ ಇದೆ ಅದರದೊಂದು ಪ್ರಶಸ್ತಿ. ತುಂಬಾ ಪ್ರಶಸ್ತಿಗಳು ಬಂದಿದೆ, ಲೆಕ್ಕ ಎಲ್ಲದಷ್ಟು.
1: ಹತ್ತು ಹಲವು ಪ್ರಶಸ್ತಿಗಳನ್ನ ಪಡ್ಕೊಂಡ್ರಿ ಜಯಮ್ಮರೆ, ನಿಜವಾಗ್ಲೂ ಕೂಡ ನಿಮ್ಮ ಸಾಧನೆ ಮೆಚ್ಚತಕ್ಕಂಥದ್ದೇ. ಈ ಸಂದರ್ಭದಲ್ಲಿ ನಮ್ಮ ಕೇಳುವರಿಗೂ ಹೇಳಬೇಕು, ತಾವು ಈ ಕಾದಂಬರಿಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ

0: ಪೇಪರ್ಗಳನ್ನ ಹುಡುಕೋದು ಕೂಡ ಕಷ್ಟ ಆಗುತ್ತಾ ಇತ್ತು. ಆ ಸಂದರ್ಭದಲ್ಲಿ ತಾವು ಈ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಒನ್ ಸೈಡ್ ಪೇಪರ್ ಯೂಸ್ ಮಾಡದೆ ಇರೋದನ್ನೆಲ್ಲವನ್ನ ಅಲ್ಲಿಂದ ತಗೊಂಡ್ಬಂದ್ಬಿಟ್ಟು ಅದರಲ್ಲಿ ನೀವು ಕಾದಂಬರಿಗಳನ್ನು ಬರೀತಾ ಇದ್ರಿ. ಅದೇ ರೀತಿ ಪೇಪರ್ಗೆ ಕಷ್ಟ ಪಡ್ತಾ ಇದ್ರಿ, ಪೆನ್ಗಳಿಗೆ ಕಷ್ಟ ಪಡ್ತಾ ಇದ್ರಿ. ಆ ಕಷ್ಟದ ದಿನಗಳನ್ನೆಲ್ಲವನ್ನ ನೀಗಿಸಿಕೊಂಡು ಛಲದಿಂದ ತಾವು ಕಾದಂಬರಿಗಾರ್ತಿಯಾದ್ರಿ, ಅಥವಾ ಒಗಟುಗಳನ್ನು ಬರೆದ್ರಿ, ಪ್ರಶಸ್ತಿಗಳನ್ನು ಪಡ್ಕೊಂಡ್ರಿ. ಇನ್ನೂ ಹೆಚ್ಚಿನ ಒಂದು ಸಾಮರ್ಥ್ಯ ಮತ್ತು ಹೆಚ್ಚಿನ ಒಂದು ಸಾಹಿತ್ಯ ಸೇವೆ ನಿಮ್ಮಿಂದ ನಡೆಯಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ.
1: ನಮಸ್ಕಾರ.
2: ಬದುಕು ಜಟಕಾ ಬಂಡಿ ವಿಧಿಯ ರಸ
3: ಬದುಕು ಜಟಕಾ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಆತ್ಮೀಯ ಕೇಳುವರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
6: ನೋಡು, ಇದೇನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಏಕ ಪ್ರಕಾರ ಸೇ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ.

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೆ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಟಿಎಯಿಂದ 2026ರ ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನಾಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್ ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026ರ ಮರು ಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ ನೀಟ್ ಡಾಟ್ ಎನ್ಟಿಎ ಡಾಟ್ ಎನ್ಐಸಿ ಡಾಟ್ ಐಎನ್ನಲ್ಲಿ ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ 200 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 011-407-959-000 ಮತ್ತು 011-692-2770 ಸಂಪರ್ಕಿಸಬಹುದು ಮತ್ತು ನೀಟ್ ಯುಜಿ 2026 ಅಟ್ ಎನ್ಟಿಎ ಡಾಟ್ ಎಸಿ ಡಾಟ್ ಐಎಂ ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ 3ನೇ ಆವೃತ್ತಿಯು 7,000ಕ್ಕೂ ಹೆಚ್ಚು ಖರೀದಿದಾರರು, 1.3 ಲಕ್ಷಕ್ಕೂ ಹೆಚ್ಚು ಸಂದರ್ಶಕರು ಮತ್ತು 20,000ಕ್ಕೂ ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ದಿನಗಳವರೆಗೆ ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು, ರಾಷ್ಟೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು, ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ.

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನತ್ನಗರ, ಅಸ್ಸಾಂನ ಬೆಲ್ಟೋಲ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ಹ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೊರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು, ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್, ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ, ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು, ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವಿಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್

0: ಸಾವಿರದ 26ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಕೆಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬಾನಿಲಿ ಕೇಳುಗ ಪ್ರಭುಗಳಿಗೆ ಆತ್ಮೀಯ ನಮಸ್ಕಾರಗಳು. ಚಿತ್ರಗೀತೆಗಳ ಈ ಮಧುರ ಪಯಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಮುಡಿಬರ್ತಾ ಇದೆ ರಥ ಸಪ್ತಮಿ ಚಿತ್ರದ ಗೀತೆ. ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಹಾಗೂ ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಗೀತೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಾರೆ. ಕೇಳಿ ಆನಂದಿಸಿ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ

ಕೇಳುಗರೇ, ಈಗ ನಿಮಗಾಗಿ ಕಾಯ್ತಾ ಇದೆ ಅವಳ ಹೆಜ್ಜೆ ಚಿತ್ರದ ಸುಂದರ ಗೀತೆ, ರಾಜಾ ನಾಗೇಂದ್ರ ಅವರ ರಾಗ ಜೋಡಣೆ ಮತ್ತು ಜೀವದಶಂಕರ್ ಅವರ ಸಾಹಿತ್ಯವಿರುವಂತಹ ಈ ಗೀತೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಿಂದ ಅವರು ಈ ಗೀತೆಗೆ ಜೀವ ತುಂಬಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ನಿಮಗಾಗಿ ಈ ಮಧುರ ಗೀತೆ

ಕೆಳಗರೆ ಕಡೆಯದಾಗಿ ಮೂಡಿ ಬರ್ತಾ ಇದೆ ಸಹೋದರರ ಸಮಚಿತ್ರದ ಗೀತೆ. ಸಾಹಿತ್ಯ ಚೀವುದಯ ಶಂಕರ್ ತಿಮ್ ಅವರ ಸಂಗೀತ ನಿರ್ದೇಶನವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ.

ಚಿತ್ರಗೀತೆಗಳು ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ, ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತನ ಕೇಳೋಣ.

0: ಸಯಾಟಿಕ. ಈ ಕುರಿತು ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಹೆಚ್.ಎಂ. ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ.
1: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳಿದರೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಯಾಟಿಕ ಈ ತೊಂದರೆಯ ಬಗ್ಗೆ ಮಾಹಿತಿ ತಿಳಿಯೋಣ. ಕಾಲಲ್ಲಿ, ಬೆರಳಲ್ಲಿ ಅಥವಾ ಬೇರೆ ಭಾಗದಲ್ಲಿ ನೋವು ಕಂಡಾಗ ವೈದ್ಯರ ಬಳಿ ಹೋದಾಗ ಅವರು ಸಯಾಟಿಕ ಸಮಸ್ಯೆ ಆಗಿರಬಹುದು ಅನ್ನೋದನ್ನ ನಾವು ಕೇಳ್ತಾ ಇರ್ತೇವೆ. ಇದು ಯಾಕೆ ಬರುತ್ತೆ, ಇದಕ್ಕೆ ಕಾರಣ ಏನು, ಲಕ್ಷಣಗಳೇನು, ಇದಕ್ಕೆ ಚಿಕಿತ್ಸೆ, ಈ ಕುರಿತಂತೆ ಇಂದು ಮಾಹಿತಿ ಪಡೆಯೋಣ. ಈ ಕುರಿತಂತೆ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಮಚಂದ್ರ ಹೆಚ್.ಎಂ. ಇವರು ಭದ್ರಾವತಿಯಲ್ಲಿರುವ ಮಾಧವ ಕ್ಲಿನಿಕ್ನಲ್ಲಿ ಮೂಳೆ ಮತ್ತು ಕೀಲು ಶಸ್ತ್ರಚಿಕಿತ್ಸಾ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್, ಮೊದಲಿಗೆ ಸಯಾಟಿಕ ಅಂದ್ರೆ ಏನು?
2: ಸಯಾಟಿಕ ಅಂದ್ರೆ ಒಂದು ಕಾಯಿಲೆ ಹೆಸರಲ್ಲ, ಅದು ಗ್ರೀಕ್ ಭಾಷೆಯಲ್ಲಿ ಒಂದು ನೋವಿನ ಹೆಸರು. ಅದಕ್ಕೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಲಕ್ಷಣ ಅಥವಾ ಸಿಂಪ್ಟಮ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಲೆನೋವು, ಕಿವಿನೋವು, ಹೊಟ್ಟೆ ನೋವು ಆ ತರ ಇರುತ್ತಲ್ಲ, ಅದೇ ರೀತಿ ನಮ್ಮ ಸೊಂಟದಲ್ಲಿ ಶುರುವಾಗಿ ತೊಡೆ ಹಾಗೂ ಮೀನ್ಕಂಡದಿಂದ ಹಾದು ಪಾದದವರೆಗೆ ಬರೋ ನೋವಿಗೆ ಗ್ರೀಕ್ ಭಾಷೆಯಲ್ಲಿ ಸಯಾಟಿಕ ಅಂತ ಕರೀತಾರೆ. ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಕಾಯಿಲೆಯಲ್ಲಿ ತಲೆನೋವು ಬರ್ಬೋದು, ಅದೇ ರೀತಿ ಬೇರೆ ಬೇರೆ ಕಾಯಿಲೆಯಲ್ಲಿ ಸಯಾಟಿಕ ನೋವು ಸಹ ಬರ್ಬೋದು. ಆದ್ರೆ ಸಯಾಟಿಕ ನೋವು ಬಂದ ಕೂಡಲೇ ಅದು ಸೀರಿಯಸ್ ಕಾಯಿಲೆ ಅಂತ ಏನು ಹೆದರ್ಬೇಕಾಗಿಲ್ಲ. ಈ ಸಯಾಟಿಕ ಅನ್ನೋ ಹೆಸರು ಯಾಕೆ ಬಂತು ಅಂದ್ರೆ, ನಮ್ಮ ಬೆನ್ನಿನ ಕೆಳಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಇರುತ್ತಲ್ಲ, ಅಲ್ಲಿಂದ ಬೇರಿನ ರಚನೆಯಿಂದ ಶುರುವಾಗಿ ಬೇರುಗಳ ಮೂಲಕ ಒಂದೊಂದೇ ಬೇರುಗಳು ಸೇರ್ಕೊಂಡು ಹೇಗೆ ಗಿಡದಲ್ಲಿ ಕಾಂಡ ಆಗುತ್ತೋ ಅದೇ ರೀತಿ ನರದ ಬೇರುಗಳು ಸೇರಿಕೊಂಡು ಒಂದು ನರ ಆಗುತ್ತೆ. ಆ ನರ ಸೊಂಟದಿಂದ ಹಾದು ತೊಡೆ ಹಿಂಭಾಗದಿಂದ ಬಂದು ಪಾದದವರೆಗೂ ಹೋಗುತ್ತೆ. ಈ ನರಕ್ಕೆ ಸಯಾಟಿಕ್ ನರ್ವ್ ಅಂತ ಕರೀತಾರೆ. ಅದಕ್ಕೆ ಕನ್ನಡದಲ್ಲಿ ಸಯಾಟಿಕ್ ನರ ಅಂತ ಹೇಳ್ಬೋದು. ಇದು ನಮ್ಮ ದೇಹದ ಅತಿ ಉದ್ದವಾದ ಹಾಗೂ ದಪ್ಪವಾದ ನರ. ಈ ನರ ಹೋಗೋ ದಾರಿಯಲ್ಲಿ ಬರೋ ನೋವಿಗೆ ಗ್ರೀಕ್ ಭಾಷೆಯಲ್ಲಿ ಸಯಾಟಿಕ ಅಂತಾರೆ. ಅದರಿಂದಾಗಿ ಡಾಕ್ಟರ್ ಹತ್ರ ಓದ್ಕೊಳ್ಳೋರು, ಓ ನಿಮ್ಗೆ ಸೊಂಟ ನೋವಿದೆ, ನಿಮ್ಗೆ ತೊಡೆ ನೋವಿದೆ, ಕಾಲು ನೋವಿದೆ, ಪಾದ ನೋವಿದೆ, ಎಲ್ಲ ಇದೆ ಅಂದ್ರೆ ಅದಕ್ಕೆ ಸಯಾಟಿಕ ಅಂತ ಹೇಳ್ತೀವಿ. ಅದು ವಿವರವಾಗಿ ಯಾರು ಹೇಳಲ್ಲ. ಸಯಾಟಿಕ ಅನ್ನೋದು ಆಡು ಭಾಷೆಗೆ ಹೋಗ್ಬಿಟ್ಟಿದೆ, ಅದರಿಂದಾಗಿ ಡಾಕ್ಟರ್ ಅವರ ಆಡು ಭಾಷೆಯಲ್ಲಿ ಸಯಾಟಿಕ ಆಗಿದೆ ನಿಮ್ಗೆ ಅಂತ ಹೇಳ್ತಾರೆ.
1: ಹಾಗಾದ್ರೆ ಈಗ ಡಾಕ್ಟರ್, ಇದನ್ನು ನಾವು ಬಂದಾಗ ಸಯಾಟಿಕ ಸಮಸ್ಯೆ ಆಗಿದೆ ಅಂತ ತಿಳ್ಕೋಬೇಕು ಅಥವಾ ಏನು, ಯಾವ ರೀತಿ ಇದನ್ನ ನಾವು?
2: ಈಗ ಇದು ಬಹಳ ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಬೆನ್ನು ನೋವಿನಲ್ಲಿ ನೋವು ಕೇವಲ ಬೆನ್ನಿಗೆ ಅಥವಾ ಸೊಂಟದ ಭಾಗಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಹೆಚ್ಚಿನ ಪಕ್ಷದಲ್ಲಿ. ಉದಾಹರಣೆಗೆ ಯಾರೋ ಹೋಗ್ಬಿಟ್ಟು ಭಾರ ಎತ್ತಿದ್ರು, ಅವರಿಗೆ ಬೆನ್ನು ನೋವು ಬಂತು, ಅದು ಸಯಾಟಿಕ ಅಲ್ಲ, ಅದು ಸೊಂಟ ನೋವು ಅಥವಾ ಬೆನ್ನು ನೋವು ಅಂತ ಹೇಳ್ತೀವಿ. ಆಕ್ಚುಲಿ ಬೆನ್ನು ಅಂದ್ರೆ ಕತ್ತಿನ ಕೆಳಭಾಗದಿಂದ ಸೊಂಟದ ಭಾಗದವರೆಗೆ ಇರೋ ಜಾಗಕ್ಕೆ ಬೆನ್ನು ಅಂತ ಹೇಳ್ತೀವಿ. ಅದರಲ್ಲಿ ಮೇಲಿನ ಬೆನ್ನು, ಮಧ್ಯದ ಬೆನ್ನು, ಕೆಳಗಿನ ಬೆನ್ನು ಅಂತ ವೈದ್ಯರು ಅವರ ಪರಿಭಾಷೆಯಲ್ಲಿ ಹೇಳ್ಕೋತಾರೆ. ಅದೇ ರೀತಿ ಸೊಂಟದ ಭಾಗಕ್ಕೆ ಮಾತ್ರ ನೋವು ಬಂದ್ರೆ ಅದು ಸಯಾಟಿಕ ಅಲ್ಲ. ಸಯಾಟಿಕ ಅಂದ್ರೆ ಬೆನ್ನಿಂದ ಹಿಡಿದು ಕಾಲಿನವರೆಗೂ ಪ್ರಯಾಣ ಮಾಡುವಂತ ನೋವು, ಇದೇ ಇದರ ಮುಖ್ಯ ಸುಳಿವು. ಇದರಲ್ಲಿ ಏನಾಗುತ್ತೆ, ರೋಗಿಗಳಿಗೆ ಕಾಲಿನಲ್ಲಿ, ಕಾಲು ಅಂದ್ರೆ ಮೀನ್ಕಂಡದಲ್ಲಾಗ್ಬೋದು, ಪಾದದಲ್ಲಾಗ್ಬೋದು ಅಥವಾ ಮಂಡಿಯ ಹಿಂಭಾಗದಲ್ಲಾಗ್ಬೋದು, ಅಲ್ಲಿ ಸುಡೋ ಹಾಗೆ, ಸೂಜಿ ಚುಚ್ಚಂಗೆ ಅಥವಾ ಒಂದೇ ಸಲ ಕರೆಂಟ್ ಹೊಡೆದಂಗೆ ಎಲೆಕ್ಟ್ರಿಕ್ ಶಾಕ್ ತರ ನೋವು, ತೀವ್ರವಾದ ನೋವು ಬರ್ಬೋದು ಅಥವಾ ಸಾಧಾರಣವಾದ ನೋವು ಸಹ ಬರ್ಬೋದು. ಕೆಲವೊಮ್ಮೆ ಪಾದದಲ್ಲಿ ಅಥವಾ ಕಾಲಿನಲ್ಲಿ ಮರಗಟ್ಟಂಗ್ ಆಗುತ್ತೆ, ಮರಗಟ್ಟೋದು ಅಂದ್ರೆ ನಮ್ನೆಸ್ ಅಂತ ಹೇಳ್ತಾರೆ, ಆ ರೀತಿನೂ ಆಗುತ್ತೆ. ಕೆಲವರಿಗೆ ಕಾಲಲ್ಲಿ ಬಲ ಕಡಿಮೆ ಆಗ್ಬೋದು, ಕೆಲವರಿಗೆ ಕೆಮ್ಮದಾಗ ತಸಿಂದಾಗ ಆ ಕಾಲು ನೋವು ಇನ್ನೂ ಜಾಸ್ತಿ ಜೋರಾಗಿ ನೋವಾಗಕ್ಕೆ ಸಾಧ್ಯತೆ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಈ ನರಕ್ಕೆ ಏನ್ ತೊಂದರೆ ಆಗುತ್ತೆ, ಇದು ಸಮಸ್ಯೆ ಉಂಟಾಗೋದಕ್ಕೆ? ಈ ನರಕ್ಕೆ ತೊಂದರೆ ಆದಾಗ ನೋವುಗಳು ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ, ಇದಕ್ಕೆ ಏನ್ ಕಾರಣ ನೋವು?
2: ಈಗ ನರದಲ್ಲಿ ಬೇರೆ ಬೇರೆ ಕಾರಣದಿಂದ ಈ ರೀತಿ ನೋವು ಬರಬಹುದು. ಉದಾಹರಣೆಗೆ ನರದಲ್ಲಿ ಬರೋ ನೋವು ನಿಮ್ಗೀಗ ಅರ್ಥ ಆಗಿದೆ. ಈಗ ನರದಲ್ಲಿ ನೋವು ಬರಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಕಾಮನ್ ಪ್ರಾಬ್ಲಮ್, ಎಲ್ಲಕ್ಕಿಂತ ಸಾಮಾನ್ಯವಾಗಿ ಬರೋ ಸಾಧ್ಯತೆ ಏನಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಕೆಲವರು ನೀವು ಮಾತಾಡಿದಾಗ ಕೇಳಿರ್ಬೋದು, ನನ್ ಕಾಲು ನೋವಾಗಿದೆ, ಡಿಸ್ಕ್ ಆಗಿದೆ ಅಂತ ಹೇಳ್ತಾರೆ. ಅವರಿಗೆ ಡಿಸ್ಕ್ ಅಂದ್ರೆ ಏನಂತ ಗೊತ್ತಿರಲ್ಲ, ಅದು ಹೇಳಕ್ ಬೇಕಾದ್ರೆ ಆ ರೀತಿ ಹೇಳ್ತಾರೆ. ಡಿಸ್ಕ್ ಅಂದ್ರೆ ಏನು ಅಂತ ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳ್ತೇನೆ. ಈ ಬೆನ್ನಲ್ಲಿ ಮೂಳೆ ಅಂದ್ರೆ, ಬೆನ್ನು ಮೂಳೆ ಅಂದ್ರೆ ಅದು ಸಿಂಗಲ್ ಮೂಳೆ ಇರಲ್ಲ, ಅದು ಮಣಿಗಳ ರೀತಿಲಿ ಇರುತ್ತೆ, ಸಣ್ಣ ಸಣ್ಣ ಬಾಕ್ಸ್ ರೀತಿಲಿ ಇರುತ್ತೆ. ಆ ಬಾಕ್ಸ್ಗಳ ಮಧ್ಯದಲ್ಲಿ ಒಂದು ಸ್ಪಂಜ್ ಅಂತ ಒಂದು ಅಂಗಾಂಶ ಇರುತ್ತೆ. ಆ ಸ್ಪಂಜ್ ಅಂತ ಅಂಗಾಂಶದಲ್ಲಿ, ಈಗ ಉದಾಹರಣೆಗೆ ದಿಂಬಲ್ಲಿ ಹೊರಗಡೆ ಕವರ್ ಇರುತ್ತೆ, ಒಳಗಡೆ ಮೆತ್ತಿಗಿರೋ ಹತ್ತಿ ಇರುತ್ತೆ, ಆ ರೀತಿನೇ ಡಿಸ್ಕಲ್ಲು ಸಹ ಹೊರಗಡೆ ಭಾಗದಲ್ಲಿ ಒಂದು ಗಡುಸಾದ ಒಂದು ಚೀಲದ ಆಕೃತಿ, ಒಂದು ರಕ್ಷಣಾತ್ಮಕವಾದ ಕವಚ ಇರುತ್ತೆ. ಒಳಗಡೆ ಹತ್ತಿಯ ತರ ಅಥವಾ ಲೋಳೆ ತರ ಅಥವಾ ಜೆಲ್ ತರ ಒಂದು ಅಂಶ ಇರುತ್ತೆ ಒಳಗಡೆ. ಈಗ ಹೊರಗಡೆ ಇರೋ ಈ ದಿಂಬಲ್ಲಿ ನೀವು ನೋಡಿರ್ಬೋದು, ದಿಂಬಲ್ಲಿ ಕೆಲವು ಸಲ ಸೀಳ್ಕೊಂಡಾಗ ಒಳಗಡೆ ಇರೋ ಹತ್ತಿ ಹೊರಗಡೆ ಉಬ್ಬುತ್ತೆ. ಅದೇ ರೀತಿ

ಹೇಳ್ತೀವಿ. ಈ ಡಿಸ್ಕ್ಗಳು ಏನಾಗುತ್ತೆ, ವಯಸ್ಸಾದ್ಮೇಲೆ ಅಥವಾ ಸಣ್ಣ ವಯಸ್ಸಲ್ಲಿ ಯಾವಾಗಾದ್ರೂ ಹಾಕಕ್ ಸಾಧ್ಯ ಇದೆ, ಹೊರಗಡೆ ಇರೋ ಕವಚ ಅಥವಾ ಚೀಲ ಅದು ಸಣ್ಣದಾಗಿ ಸೀಳ್ಕೊಂಡಿದ್ರೆ ಅದ್ರ ಒಳಗಡೆ ಇರೋದು ಅಂಶ ಹೊರಗಡೆ

0: ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ ಸಯಾಟಿಕ್ ನರ್ವ್ ಬಗ್ಗೆ ಬರೋಣ. ಈ ಸಯಾಟಿಕ್ ನರ್ವ್ ಎಲ್ಲಿಂದ ಬರುತ್ತೆ ಅಂದ್ರೆ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಹುಟ್ಟುತ್ತೆ. ಆ ಜಾಗದಲ್ಲಿ ಅದು ಬೇರಿರುತ್ತೆ. ಬೇರಿಗೆ ಏನಾದ್ರು ಈ ತರ ಏನಾದ್ರು ಡಿಸ್ಕ್ ಟಚ್ ಆದ್ರೆ ಅಥವಾ ನರದ ಮೇಲೆ ನರ ಹತ್ತುತ್ತೆ ಅಂತ ಹೇಳ್ತಾರಲ್ಲ, ಅದು ಇದೇನೆ. ಈ ರೀತಿ ಆದಾಗ ಏನಾಗುತ್ತೆ, ಆ ನರ ಎಲ್ಲೆಲ್ಲಿ ಹೋಗಿರುತ್ತೋ ಅಷ್ಟು ಜಾಗದಲ್ಲಿ ನೋವು ಬರುತ್ತೆ. ಉದಾಹರಣೆಗೆ ಅದರಲ್ಲಿ ಒಂದು ನರದ ಭಾಗಗಳನ್ನ S1, S2, S3 ಅಂತ ಹೇಳ್ತೀವಿ. ಈ ಮೂಳೆಗಳನ್ನ L5, L3, L4 ಅಂತ ಆ ರೀತಿ ಹೆಸರುಗಳು ಕೊಡ್ತೀವಿ. ಆ ರೀತಿ ನರಕ್ಕೆ ಪ್ರೆಸ್ ಆದ್ರೆ, ಈಗ S1 ನರಕ್ಕೆ ಏನಾದ್ರು ಚುಚ್ಚಿದ್ರೆ ಪಾದದಲ್ಲಿ ನೋವು ಬರುತ್ತೆ. ಪ್ರಾಬ್ಲಮ್ ಇರೋದು ಬೆನ್ನುಮೂಳೆಯಲ್ಲಿ, ನೋವು ಬರೋದು ಪಾದದಲ್ಲಿ. ಇದೇ ರೀತಿ ಬೇರೆ ಬೇರೆ ಕಾಯಿಲೆ ಇರುತ್ತೆ. ಇನ್ನೊಂದೆರಡು ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ಸಾಮಾನ್ಯವಾಗಿ ವಯಸ್ಸಾದಂಗೆ, ತೀರ ವಯಸ್ಸಾದಾಗ ಏನಾಗುತ್ತೆ, ಬೆನ್ನು ಮೂಳೆಯಲ್ಲಿ ಟ್ಯೂಬಿನ ಆಕೃತಿಯಲ್ಲಿ ಒಂದು ಅಂಶ ಇರುತ್ತೆ. ಆ ಟ್ಯೂಬ್ ಅಲ್ಲಿ ಒಳಗಡೆ ನರಗಳಿರುತ್ತೆ. ಟ್ಯೂಬ್ ಸಂಕುಚಿತ ಆಗ್ತಾ ಹೋಗುತ್ತೆ, ಸಣ್ಣದಾಗ್ತಾ ಹೋಗುತ್ತೆ ವಯಸ್ಸಾಗ್ತಾ ಆಗ ನರದ ಮೇಲೆ ಒತ್ತಡ ಬಿದ್ಬಿಟ್ಟು ಕಾಲಲ್ಲಿ ನೋವು ಬರುತ್ತೆ. ಇನ್ನೊಂದು ಕಾಮನ್ ಅಂದ್ರೆ ವಯಸ್ಸಾದಾಗೆ ಕೀಲುಗಳು ಸವಿಯುತ್ತೆ, ಅದೇ ರೀತಿ ಬೆನ್ನುಮೂಳೆ ಸಹ ಸವಿಯುತ್ತೆ. ಬೆನ್ನುಮೂಳೆ ಸವದಾಗ ಏನಾಗುತ್ತೆ, ಆ ನರಕ್ಕೆ ಕಿರಿಕಿರಿ ಆಗುತ್ತೆ. ಆ ಯಾವ ನರಕ್ಕೆ ಕಿರಿಕಿರಿ ಆಗುತ್ತೋ ಆ ಜಾಗದಲ್ಲಿ ನೋವು ಕಾಣಿಸ್ಕೊಳುತ್ತೆ. ಅಪರೂಪಕ್ಕೆ ಒಂದೊಂದ್ಸಲ ಇನ್ಫೆಕ್ಷನ್, ಟ್ಯೂಮರ್ ಪೆಟ್ಟಾದಾಗ ಈ ರೀತಿ ನರಕ್ಕೆ ಏಟಾಗ್ಬಿಟ್ಟು ಅದರಿಂದ ನೋವು ಬರೋ ಸಾಧ್ಯತೆ ಇರುತ್ತೆ.
1: ಡಾಕ್ಟರ್, ನಾವು ಇತ್ತೀಚೆಗೆ ಯುವಕರಲ್ಲೂ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೇಳ್ತಾ ಇರ್ತೀವಿ, ಈ ಸಮಸ್ಯೆ ಸಯಾಟಿಕ್ ಆಗಿದೆ ಅನ್ನೋದನ್ನ. ಅಂದ್ರೆ ಈಗ ನೀವು ಹೇಳಿದ್ರೆ ವಯಸ್ಸಾದಂತವರಲ್ಲೂ ಈ ತರ ಆಗುತ್ತೆ ಅಂತ, ಯಾರಲ್ಲಿ ಹೆಚ್ಚು ಕಂಡು ಬರುತ್ತೆ, ವಯಸ್ಸಾದವರಲ್ಲಿ ಹೆಚ್ಚು ಅಥವಾ ಯುವಕರಲ್ಲೋ, ಇದು ಹೇಗೆ?
0: ಈಗ ಯುವಕರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಇತ್ತೀಚೆಗೆ ಕಾಮನ್ ಆಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಮ್ಮ ಜೀವನ ಶೈಲಿ ಒಂದು ದೊಡ್ಡ ಕಾರಣ. ದೀರ್ಘಕಾಲ ಒಂದೇ ಕಡೆ ಕೂತು ಕೆಲಸ ಮಾಡುವ IT ಉದ್ಯೋಗಗಳು, ಹೆಚ್ಚು ಹೊತ್ತು ವಾಹನ ಚಲಾಯಿಸುವ ಚಾಲಕರು, ಸರಿಯಾದ ಭಂಗಿ ಅಥವಾ ಪೋಶ್ಚರ್ ಇಲ್ಲದೆ ಭಾರ ಎತ್ತೋದು, ಈ ರೀತಿ ಮಾಡೋರಲ್ಲಿ ಈ ರೀತಿ ನರಕ್ಕೆ ಪೆಟ್ಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಎರಡು ಭಾಗ ಇರುತ್ತೆ. ಒಂದು ಜೀವನದ ಮೊದಲ ಭಾಗದಲ್ಲಿ ಬರೋ ಬೆನ್ನು ನೋವು, ಜೀವನದ ನಂತರದ ಭಾಗದಲ್ಲಿ ಅಂದ್ರೆ 50 ವರ್ಷದ ನಂತರ ಬರೋ ಬೆನ್ನು ನೋವುಗಳು, ಆ ರೀತಿ ಎರಡು ಅಂದಾಜಾಗಿ ಕ್ಲಾಸಿಫೈ ಮಾಡಬಹುದು ಬೆನ್ನು ನೋವಲ್ಲಿ. ಅದರಲ್ಲಿ ಮೊದಲು ಅಂದ್ರೆ ಸಣ್ಣ ವಯಸ್ಸಿನವರಿಗೆ 50 ವರ್ಷಕ್ಕಿಂತ ಕಮ್ಮಿನವರಿಗೆ ಬರೋ ನೋವಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಕಾಮನ್. ಅಂದ್ರೆ IT ಉದ್ಯೋಗಗಳು ಇತ್ಯಾದಿ ನಾನು ಹೇಳಿದಲ್ಲ, ಅವರಿಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಕಾಮನ್. ವಯಸ್ಸಾದ್ಮೇಲೆ ಬರೋರಿಗೆ ಬೇರೆ ತರದ್ದು ಸಯಾಟಿಕ ಬರುತ್ತೆ. ಉದಾಹರಣೆಗೆ ಡಯಾಬಿಟಿಸ್ ಇರೋರಿಗೆ ನರಗಳು ದುರ್ಬಲ ಆಗಿರುತ್ತೆ, ಅವರಿಗೆ ಸಯಾಟಿಕ ರೀತಿಯೇ ನರ ಬಂದು ಡಾಕ್ಟರಿಗೆ ಕನ್ಫ್ಯೂಸ್ ಆಗ್ಬಹುದು. ಇನ್ನೊಂದು ಧೂಮಪಾನ ಮಾಡೋರು, ಸ್ಮೋಕಿಂಗ್ ಮಾಡೋರಿಗೆ ಏನಾಗುತ್ತೆ, ಡಿಸ್ಕ್ ಬೇಗ ವೀಕ್ ಆಗ್ಬಿಟ್ಟು ನರಕ್ಕೆ ಪ್ರೆಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮುಖ್ಯವಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಆಗಿರೋದೇ ಇದಕ್ಕೆ ಮುಖ್ಯವಾದ ಕಾರಣ.
1: ಅಂದ್ರೆ ಯುವಕರಲ್ಲಿ ಇತ್ತೀಚೆಗೆ ಹೆಚ್ಚಾಗೋದ ಕಾರಣ ಈ ಜೀವನ ಶೈಲಿಯಲ್ಲಿ ಆಗಿರೋ ಬದಲಾವಣೆಯಿಂದ ಇದು ಹೆಚ್ಚಾಗಿದೆ ಅಂತಾರೆ. ವಯಸ್ಸಾದವರಲ್ಲಿ ಮತ್ತೆ ಮಧುಮೇಹಿಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇದು ಬರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಡಾಕ್ಟರ್, ಈಗ ಈ ನೋವು ಕಾಣಿಸ್ಕೊಂಡಾಗ ಮನೆಯಲ್ಲಿ ಏನಾದ್ರು ಮಾಡ್ಕೋಬೇಕಾಗುತ್ತಾ ಅಥವಾ ತಕ್ಷಣ ವೈದ್ಯರ ಬಳಿ ಹೋಗ್ಬೇಕಾ?
0: ಅದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಉದಾಹರಣೆಗೆ ಸಿಂಪಲ್ ಕೇಸ್ ನ ತಗೊಳ್ಳೋಣ. ಈಗ ಉದಾಹರಣೆಗೆ ಯಾರೋ ಹೋದ್ರು, ಒಂದು ಭಾರ ಎತ್ತಿದ್ರು, ಸಡನ್ ಆಗಿ ಹೋದ್ರು, ಅಂದ್ರೆ ಏನು ಕೆಲಸ ಮಾಡ್ತಿರಲ್ಲ, ಕೂತ್ಕೊಂಡಿದ್ರು, ಅವ್ರ ಮನೆಯವ್ರು ಹೇಳಿದ್ರು ಒಂದು ಅಕ್ಕಿ ಚೀಲ ತಗೊಂಬ ಅಂತ ಹೇಳಿದ್ರು. ಇವ್ರು ಹೋದ್ರು ಅಕ್ಕಿ ಚೀಲನ ಎಳೆದ್ಬಿಟ್ಟು ಪಕ್ಕದಲ್ಲಿ ಇಟ್ರು ಅಥವಾ ಅದನ್ನ ತೆಗೆದು ಡಬ್ಬಕ್ಕೆ ಸುರಿದ್ರು, ಏನೋ ಆತರ ಮಾಡಿದ್ರು. ಆವಾಗ ಸಡನ್ ಆಗಿ ಬೆನ್ನೋವು ಬಂತು. ಇದು ಕಾಮನ್, ಎಲ್ಲ ಮನೆಗಳಲ್ಲಿ ಆಗುತ್ತೆ. ಹೀಗಾದಾಗ ಏನಾಗುತ್ತೆ, ತಕ್ಷಣ ಪ್ರತಿಯೊಂದು ಕೇಸಿಗೂ ಸಹ ಹೋಗಿ ವೈದ್ಯರನ್ನ ಭೇಟಿ ಆಗೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹೊತ್ತು ಕಾಯಿರಿ, ಜಾಸ್ತಿ ನೋವು ಬಂದಿದೆ, ಸ್ವಲ್ಪ ನೋವು ಬಂದಿದೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಅದು ತಡ್ಕೊಳಕ್ ಆಗಲ್ಲ ಅಂದ್ರೆ ಖಂಡಿತ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ನೀವೇ ಸ್ವತಃ ಟ್ರೀಟ್ಮೆಂಟ್ ತಗೋಬೇಡಿ. ನೋವು ಬಂದಾಗ ನಿಮ್ ಮನೆಯಲ್ಲೇ ಮಾಡುವಂತದ್ದು ಏನು ಅಂದ್ರೆ, ಒಂದು 2-3 ದಿವಸ ವಿಶ್ರಾಂತಿ ತಗೊಳ್ಳಿ, ಸಣ್ಣ ಪುಟ್ಟ ಈ ಪ್ಯಾರಾಸೆಟಮಾಲ್ ಇತ್ಯಾದಿ ನೋವಿನ ಮಾತ್ರೆಗಳನ್ನ ತಗೊಳ್ಳಿ. ಅದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ. ಈಗ ಡಾಕ್ಟರ್ ಹತ್ರ ಹೋಗಿರೋದು ಅಲ್ದೇನೆ ನೀವೇನ್ ಮಾಡ್ಬೇಕು, ಕೆಲವು ಸಲ ವೈದ್ಯರಿಗೆ ಹೇಳಕ್ಕೆ ಆಗದೆ ಇರ್ಬೋದು ಅಥವಾ ಹೇಳಿದ್ರು ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಅದಕ್ಕೋಸ್ಕರ ಅದನ್ನ ಬಿಡಿಸಿ ಹೇಳ್ತೀನಿ. ಬಹಳಷ್ಟು ಜನ ಏನನ್ಕೋದ್ರೆ ಸೊಂಟ ನೋವು ಬಂತು ಅಂದ್ಕೊಳ್ಳೆ 6 ದಿವಸ ಹಾಸಿಗೆ ಹಿಡಿದು ಮಲಗ್ಬಿಡೋದು ಅಂತ ಅನ್ಕೋತಾರೆ, ಅದು ತಪ್ಪು. ತೀವ್ರವಾಗಿ ನೋವಿದ್ರೆ 1-2 ದಿನ ವಿಶ್ರಾಂತಿ ತಗೊಳೋದು ಸರಿ. ಇದು ನಾನು ಹೇಳ್ತಿರೋದು ಈ ಸಯಾಟಿಕ ಇಲ್ದೇನೆ ಬರೀ ಸೊಂಟ ನೋವು ಬರುತ್ತಲ್ಲ ಅದ್ರ ಬಗ್ಗೆ. ಆವಾಗ ದೀರ್ಘಕಾಲ ಹಾಸಿಗೆ ವಿಶ್ರಾಂತಿ ತಗೊಳ್ಳೋದು ಅಥವಾ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತಾರಲ್ಲ, ಇದು ಖಂಡಿತ ಒಳ್ಳೇದಲ್ಲ. ಬರೀ ಸೊಂಟ ನೋವಿದ್ದಾಗ ಹಾಗೆ ಮಾಡಿದ್ರೆ ಏನಾಗುತ್ತೆ, ಸೊಂಟದ ಸ್ನಾಯುಗಳು ಇನ್ನೂ ದುರ್ಬಲ ಆಗುತ್ತೆ, ಅವರಿಗೆ ಹೊಸದಾಗಿ ಡಿಸ್ಪ್ರೊಲ್ಯಾಪ್ಸ್ ಆಗೋ ಸಾಧ್ಯತೆಯೂ ಇರುತ್ತೆ. ಅದರಿಂದಾಗಿ ಫಸ್ಟ್ 2-3 ದಿವಸ ವಿಶ್ರಾಂತಿ ತಗೊಳ್ಳೋದು ಸರಿ, ಆಮೇಲೆ ನಿಧಾನವಾಗಿ ಓಡಾಡಕ್ಕೆ ಶುರು ಮಾಡಬೇಕು. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳಕ್ಕೆ ಮನೇಲಿ ಓಡಾಡೋದು ಅದೆಲ್ಲ ಮಾಡಬಹುದು. ಮುಂದೆ ಬಾಗಿ ಭಾರ ಎತ್ತೋದನ್ನ ನಿಲ್ಲಿಸಬೇಕು, ಇದು ಬಹಳ ಮುಖ್ಯ. ಮುಂದೆ ಬಗ್ಬಿಟ್ಟು ಭಾರ ಎತ್ತೋದನ್ನ ನಿಲ್ಲಿಸಬೇಕು. ಅದೇ ನಿಂತ ಕಡೆನೆ ಭಾರ ಎತ್ಬಿಟ್ಟು ಪಕ್ಕದಲ್ಲಿ ಇರ್ತೀರಾ, ಈ ಕುಕ್ಕರ್ ಎತ್ತಿ ಪಕ್ಕದಲ್ಲಿ ಇರ್ತೀರಾ, ಇಡ್ಲಿ ಪಾತ್ರೆ ಎತ್ತಿ ಪಕ್ಕದಲ್ಲಿ ಇರ್ತೀರಾ, ಅವೆಲ್ಲ ಮಾಡಬಹುದು. ಮುಂದೆ ಬಗ್ಬಿಟ್ಟು ಕೊಡಪಣ ಎತ್ತೋದು, ಬಕೆಟ್ ಎತ್ತೋದು,

0: ರೀತಿ ಮಾಡಬಾರ್ದು. ಬಿಸಿನೀರ್ ಕಾವು ಕೊಡೋದು, ಕೆಲವರಿಗೆ ಐಸ್ ಪ್ಯಾಕ್ ಇಡೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ಬಹುದು, ಆದ್ರೆ ತುಂಬಾ ಹೊತ್ತು ಮಾಡಬೇಡಿ. ಅದು 5-10 ನಿಮಿಷಕ್ಕಿಂತ ಜಾಸ್ತಿ ಮಾಡಬಾರ್ದು ಒಂದು ಹೊತ್ತಿಗೆ. ನೋವು ತಡೆಯಕ್ಕೆ ಆಗಲ್ಲ ಅಂದಾಗ ಪೇನ್ ಮೆಡಿಸಿನ್ ತಗೊಳ್ಳಿ, ಆದ್ರೆ ಸ್ವಯಂ ವೈದ್ಯ ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡಲೇಬಾರ್ದು.
1: ಹಾಗೇನೆ ಡಾಕ್ಟರ್, ಈಗ ಯಾವಾಗ ಭೇಟಿ ಮಾಡ್ಬೇಕಾದ್ರೆ, ಈಗ ಒಂದೆರಡು ದಿನ ಅವ್ರು ವಿಶ್ರಾಂತಿ ತಗೊಂಡ್ರು, ಇನ್ನೂ ಕಡಿಮೆ ಆಗಿಲ್ಲ, ಈ ತರ ಎಲ್ಲ ಮಾಡ್ಕೊಂಡ್ರು ಮನೆಯಲ್ಲೇ ಸಣ್ಣ ಪುಟ್ಟ, ಆದ್ರೂ ಸರಿಯಾಗಿಲ್ಲ, ಆವಾಗ ವೈದ್ಯರ ಬಳಿ ಆ ನಂತರದಲ್ಲಿ ಹೋಗ್ಬೇಕು ಅಥವಾ ಯಾವ ಹಂತದಲ್ಲಿ ಅವರು ನಿರ್ಧಾರ ಮಾಡ್ಬೇಕು ವೈದ್ಯರ ಬಳಿ ಹೋಗ್ಬೇಕು ಅಂತ?
0: ಈ ರೀತಿ ನೋವು ಬಂದಾಗ ಅಥವಾ ಬೆನ್ನು ನೋವು ಬಂದ್ಬಿಟ್ಟು ಕಾಲು ನೋವು ಬಂದಾಗ ಏನು ಇಂಪಾರ್ಟೆಂಟ್, ಅದಕ್ಕೆ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ, ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಕೇಸಲ್ಲಿ. ಇದು ಬಹಳ ಮುಖ್ಯವಾದ ವಿಷಯ, ಇದು ನೀವು ಗಮನಿಟ್ಟು ಕೇಳ್ಕೊಳ್ಳಿ. ಸಾಮಾನ್ಯವಾಗಿ ಬರೀ ಬೆನ್ನೋವು ಇದ್ರೆ ಯಾರು ಹೆದರ್ಬೇಕಾಗಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಸ್ವಲ್ಪ ಸೊಂಟ ನೋವಿದೆ, ಸ್ವಲ್ಪ ಬೆನ್ನೋವು ಆಯ್ತು, ಸ್ವಲ್ಪ ಕಳಕ್ ಅಂತ ಆಯ್ತು ಅಂತ ಹೇಳ್ತಾರಲ್ಲ, ಅದಕ್ಕೆ ಯಾರು ಹೆದರ್ಬೇಕಾಗಿಲ್ಲ. ಆದ್ರೆ ಕೆಲವು ಲಕ್ಷಣಗಳಿದ್ರೆ ಒಂದು ಕ್ಷಣನೂ ತಡೆ ಮಾಡದೆ ಆದಷ್ಟು ಬೇಗ ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕಾಗತ್ತೆ. ಯಾವ್ಯಾವ ಲಕ್ಷಣಗಳು ಅದು ತಿಳ್ಕೊಳ್ಳೋಣ. ಉದಾಹರಣೆಗೆ, ಮೂತ್ರ ಮಾಡಲಿಕ್ಕೆ ತೊಂದರೆ ಆಯ್ತು, ಮಲ ವಿಸರ್ಜನೆ ಮೇಲೆ ನಿಯಂತ್ರಣ ಹೋಗೋದು ಅಥವಾ ಮೂತ್ರ ಮಾಡೋದು ಕಷ್ಟ ಆಗೋದು, ಈ ರೀತಿ ಆಗೋ ಸಾಧ್ಯತೆಗಳು ಸಯಾಟಿಕಾದಲ್ಲಿ ಇರುತ್ತೆ. ಅಂದ್ರೆ ಸೊಂಟ ನೋವು ಇರುತ್ತೆ, ಕಾಲು ನೋವು ಇರುತ್ತೆ, ಅವರಿಗೆ ಮೂತ್ರ ಮಾಡಕ್ಕೆ ತೊಂದರೆ ಆಗುತ್ತೆ. ಆ ರೀತಿ ಆದಾಗ ಅದು ಬಹಳ ಅರ್ಜೆಂಟ್ ಆಗಿರುತ್ತೆ, ಅದಕ್ಕೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಸೊಂಟದ ಕೆಳಭಾಗದಲ್ಲಿ ಒಳಗಿನ ತೊಡೆ ಅಥವಾ ಖಾಸಗಿ ಭಾಗದ ಸುತ್ತ ಮರದಂಗೆ ಆಗೋದು, ಸ್ಯಾಡ್ಲ ನಸ್ತಿಷ್ಯ ಅಂತ ಹೇಳ್ತೀವಿ, ಅದಕ್ಕೆ ಮರಗಟ್ಟೋ ತರ ಆಗುತ್ತೆ, ಅಂದ್ರೆ ಕೂರೋ ಜಾಗದಲ್ಲಿ ಮರಗಟ್ಟದಂಗ ಆಗುತ್ತೆ. ಆ ರೀತಿ ಆದಾಗ ಅದು ಅರ್ಜೆಂಟ್ ಇರುತ್ತೆ, ಅದು ಡಾಕ್ಟರ್ಗೆ ತಕ್ಷಣ ಹೋಗ್ಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಸಯಾಟಿಕ ಒಂದೇ ಕಾಲಲ್ಲಿ ಬರುತ್ತೆ, ಎರಡೂ ಕಾಲಲ್ಲಿ ಏನಾದ್ರು ಬಂದ್ಬಿಟ್ರೆ ಒಟ್ಟಿಗೆ ಸಿಕ್ಕಾಪಟ್ಟೆ ನೋವಾಯ್ತು, ತುಂಬಾ ಮರಗಟ್ಟಿದಂಗ ಆಗಿದೆ ಅಥವಾ ಬಲ ಕಡಿಮೆ ಆಯ್ತು, ಕಾಲು ಅಲ್ಲಾಡ್ಸಕ್ ಆಗಲ್ಲ, ಇವೆಲ್ಲ ತುಂಬಾ ಅರ್ಜೆಂಟ್ ಇರುತ್ತೆ, ತಕ್ಷಣ ಡಾಕ್ಟರ್ಗೆ ಭೇಟಿ ಆಗ್ಬೇಕಾಗತ್ತೆ. ಇನ್ನೊಂದು, ಕಾಲಿನಲ್ಲಿ ಬಲ ಕಡಿಮೆ ಆಗಿ ನಡಿಬೇಕಾದ್ರೆ ಪಾದ ನೆಲ ಕುಚ್ಕೊಂಡ್ ಬರುತ್ತೆ, ಅದಕ್ಕೆ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ನೀವು ನೋಡಿದ್ರೆ ಕೆಲವರಿಗೆ ಸ್ಟ್ರೋಕ್ ಆದವರು ನಡೀತಾರಲ್ಲ, ಉದಾಹರಣೆ ಕಾಲ್ನ ಎಳ್ಕೊಂಡು ಎಳ್ಕೊಂಡು ಹೋಗ್ತಾರಲ್ಲ, ಅದಕ್ಕೆ ಫುಟ್ ಡ್ರಾಪ್ ಅಂತ ಹೇಳ್ತೀವಿ. ಆ ರೀತಿ ಸ್ಟ್ರೋಕ್ ಇಲ್ದೇನೆ ಆಗೋ ಸಾಧ್ಯತೆ ಇರುತ್ತೆ, ಆ ರೀತಿ ಆದಾಗ್ಲೂ ಡಾಕ್ಟರ್ ಹತ್ರ ಹೋಗೋದು ಬಹಳ ಮುಖ್ಯ. ಬಿದ್ದು ಬಿಟ್ಟು ಸೊಂಟ ನೋವು ಬಂದು ಕಾಲ್ ನೋವು ಒಟ್ಟಿಗೆ ಬಂತು ಅಂದ್ರೆ ಒಂದ್ ದಿನಾನು ಕಾಯಬಾರ್ದು, ತಕ್ಷಣವೇ ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು.
1: ಹಾಗೆ ಇನ್ ಕೆಲವರಲ್ಲಿ ಒಂದು ಗೊಂದಲ ಇರುತ್ತೆ, ಈಗ ಬೆನ್ನೋವು ಬಂದಿದೆ, ನಾನೀಗ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಾ ಅಂತ ಈಗ ವೈದ್ಯರ ಬಳಿ ಕೇಳ್ಬೋದು. ಅವಾಗ ನೀವು ಈಗ ಬೆನ್ನೋವು ಬಂದವ್ರಿಗೆ ಎಲ್ರಿಗೂ MRI ಸ್ಕ್ಯಾನಿಂಗ್ ಹೇಳ್ತೀರಾ ಅಥವಾ ಯಾವ ತರ ಇರುತ್ತೆ ಡಾಕ್ಟರ್?
0: ಇದು ಒಂದು ಬಹಳ ಮುಖ್ಯವಾದ ವಿಚಾರ. ಈಗ ಬೆನ್ನೋವು ಬಂದು ಕಾಲು ನೋವು ಬಂತು ಅಂದ್ರೆ ಯಾವ ಡಾಕ್ಟರ್ ತರ ಹೋಗ್ಬೇಕು? ಸಾಮಾನ್ಯವಾಗಿ ಮೂಳೆ ಡಾಕ್ಟರ್ ತರ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಮೂಳೆ ಕೀಲು ತಜ್ಞರು ಈ ವಿಷಯದಲ್ಲಿ ಜಾಸ್ತಿ ಮಾಹಿತಿಯನ್ನು ಪಡೆದಿರ್ತಾರೆ, ಆ ಬಗ್ಗೆ 100,000 ರೋಗಿಗಳನ್ನ ಪರೀಕ್ಷೆ ಮಾಡಿರ್ತಾರೆ, ಅದರಿಂದಾಗಿ ಅವ್ರ ಹತ್ರ ಹೋಗೋದೇ ಒಳ್ಳೇದು. ಇನ್ನು ಕೆಲವು ಸಲ ಏನಾಗುತ್ತೆ, ಕೆಲವರು ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಸೊಂಟ ನೋವು ಮತ್ತು ಕಾಲು ನೋವು ಇದ್ದಾಗ ನ್ಯೂರಾಲಜಿಸ್ಟ್ ಗಿಂತ ಬೆನ್ನು ಮೂಳೆ ಡಾಕ್ಟರ್ ಹತ್ರ ಹೋಗೋದು ಉತ್ತಮ. ಈಗ ಡಾಕ್ಟರ್ ಏನ್ ಮಾಡ್ತಾರೆ, ರೋಗಿಯನ್ನ ನೋಡಿದ್ಕೊಳ್ಳಿ, ಫಸ್ಟ್ ಕೇಳ್ತಾರೆ ಎಷ್ಟು ದಿವಸ ಆಯ್ತು, ಹೇಗಾಯ್ತು, ಈಗ ಹೇಗ ಇದೆ, ಮೊದ್ಲೇ ಆಗಿತ್ತು, ಈ ರೀತಿ ಎಲ್ಲ ಕೇಳ್ತಾರೆ, ಅದಕ್ಕೆ ಹಿಸ್ಟ್ರಿ ಅಂತ ಹೇಳ್ತೀವಿ. ಅಷ್ಟು ಕೇಳ್ದಾಗ್ಲೇ ಸಾಮಾನ್ಯವಾಗಿ ವೈದ್ಯರಿಗೆ ಗೊತ್ತಾಗುತ್ತೆ ಯಾವ ನರದ ಮೇಲೆ ಒತ್ತಡ ಬಿದ್ದಿದೆ ಅಥವಾ ನೋವು ಶುರು ಆಗಿ ಎಷ್ಟು ದಿವಸ ಆಗಿದೆ, ಈಗ ಏನಾದರೂ ಜಾಸ್ತಿ ಆಗ್ತಿದೆಯೋ, ಅದು ಸಾಕಷ್ಟು ವಿಷಯಗಳು ಡಾಕ್ಟರ್ಗೆ ತಿಳಿಯುತ್ತೆ. ಈಗ MRI ಮಾಡಿಸೋದು ಬೇಡವೋ ಅಂತ ವೈದ್ಯರು ಡಿಸೈಡ್ ಮಾಡೋದೇ ಒಳ್ಳೇದು. ರೋಗಿ ಹೇಳೋದ್ಕಿಂತ ಡಾಕ್ಟರ್ ಹೇಳಿದ್ರೇನೆ MRI ಮಾಡಿಸ್ಬೇಕು. ಎಲ್ಲಾ ಕೇಸಲ್ಲೂ MRI ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ MRI ಮಾಡಿಸ್ತಾರೆ ಸಾಮಾನ್ಯವಾಗಿ ಡಾಕ್ಟರು, ಮೊದಲನೇ ದಿವಸ ನೋವಿತ್ತು, ಎರಡನೇ ದಿವಸ ಕಾಲಲ್ಲಿ ಬಲ ಕಮ್ಮಿ ಆಯ್ತು, ಮೂರನೇ ದಿವಸ ನಡೆಯಕ್ ತೊಂದರೆ ಆಯ್ತು, ಖಂಡಿತ MRI ಮಾಡಿಸ್ಲೇಬೇಕು. ಇನ್ನೊಬ್ರಿಗೆ ಈಗ ನೋವಿದೆ ಆದ್ರೆ ನೆನ್ನೆಕ್ಕಿಂತ ಇವತ್ತು ಕಡಿಮೆ ಆಯ್ತು, ಕಾಲಿಂದ ಬಲ ಆಗಿಲ್ಲ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾರೆ, ಮೆಟ್ಲು ಹತ್ತಾರೆ, ಇಳಿತಾರೆ, ನೋವಿದೆ ಆದ್ರೆ ಹತ್ತಕ್ಕೆ ಇಳಿಯಕ್ ಆಗತ್ತೆ, ಅವರಿಗೆ MRI ಮಾಡೋ ಅವಶ್ಯಕತೆ ಅಷ್ಟಿರಲ್ಲ. ಕೆಲವರಿಗೆ ವಾರಗಟ್ಟಲೆ ನೋವಿರುತ್ತೆ, ಈಗ 2 ವಾರ ಆಯ್ತು, 3 ವಾರ ಆಯ್ತು, 4 ವಾರ ಆಯ್ತು, ಅವ್ರಿಗೆ ನೋವು ಕಡಿಮೆ ಆಗ್ತಾ ಇಲ್ಲ. ಈಗ ಏನ್ ಮಾಡೋದು, ಇಂಥವರಿಗೆ MRI ಮಾಡಿಸಿ ಅದು ಬರೀ ಡಿಸ್ಕ್ ಪ್ರೊಲ್ಯಾಪ್ಸೋ ಅಥವಾ ಬೇರೆ ಏನಾದ್ರು ಕಾಯಿಲೆ ಇದೆಯೋ ಅಂತ ನೋಡಕ್ಕೆ ವೈದ್ಯರಿಗೆ ಅನುಮಾನ ಬಂದೆ, ಆ ಸಮಯದಲ್ಲಿ MRI ಮಾಡಿಸ್ಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಮಾತು ಏನಂದ್ರೆ, MRI ರಿಪೋರ್ಟ್ ಅಲ್ಲಿ ಡಿಸ್ಕ್ ಬಲ್ಜ್ ಅಂತ ಬಂದಿರುತ್ತೆ. ಇದು ಬಹಳ ಒಂದು ಕುತೂಹಲಕಾರಿ ವಿಚಾರ. ಈಗ ಡಿಸ್ಕ್ ಬಲ್ಜ್ ಅಂದ್ರೆ ಏನು, ನಾನು ಆಗ್ಲೇ ಹೇಳಿದ್ನಲ್ಲ, ದಿಂಬಿಂದ ಹತ್ತಿವರೆಗೆ ಬಂದಿದೆ ಅಂತೇಳಿ. ಅದೇ ರೀತಿ ಡಿಸ್ಕ್ ಇರೋ ಜಾಗದಲ್ಲಿ ಒಂದು ಜೆಲ್ ಹೊರಗಡೆ ಬಂದ್ಬಿಟ್ಟು ನರಕ್ಕೆ ಪ್ರೆಸ್ ಆಗಿರುತ್ತೆ. ಆ ರೀತಿ ಆಗೋಕ್ಕಿಂತ ಮೊದ್ಲು ಏನಾಗುತ್ತೆ, ಆ ದಿಂಬಿನ ಒಂದು ಭಾಗದಲ್ಲಿ ಡ್ಯಾಮೇಜ್ ಆಗಿರೋ ಭಾಗ ಉಬ್ಬುತ್ತೆ ಅಲ್ಲ, ಆ ರೀತಿ ಈ ಡಿಸ್ಕ್ ಅಲ್ಲಿ ಸಹ ಒಂದು ಉಬ್ಬು ಇರುತ್ತೆ, ಅದಕ್ಕೆ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಅದು ನಾರ್ಮಲ್, ಅದು ತುಂಬಾ ಜನರಿಗೆ ನಾರ್ಮಲ್ ಆಗಿರುತ್ತೆ. ಡಿಸ್ಕ್ ಬಲ್ಜ್ ಇದೆ ಅಂದ್ಕೊಳ್ಳೆ ಅದು ಆಪರೇಷನ್ ಮಾಡ್ಬೇಕು, ಡಿಸ್ಕ್ ಬಲ್ಜ್ ಇದೆ ಅಂದ್ಕೊಳ್ಳೆ ಅದೇ ಸಯಾಟಿಕಕ್ಕೆ ಕಾರಣ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಒಂದು 1000 ಜನ MRI ಮಾಡಿಸಿದ್ದಾರೆ ಅಂತ ಇಟ್ಕೊಳ್ಳಿ, ನಾರ್ಮಲ್ ಅವರಿಗೆ ಕಾಲು ನೋವು ಇಲ್ಲ ಅಂದ್ರೂ

0: ಎವ್ರಿ MRI ನಲ್ಲೂ ಡಿಸ್ಕ್ ಬಲ್ಜ್ ಇದ್ದೇ ಇರುತ್ತೆ. ಸೊ ಅಂದ್ರೆ ಡಿಸ್ಕ್ ಬಲ್ಜ್ ಅನ್ನೋದು ಅದು ನೋಡಿದ ತಕ್ಷಣ ಆಪರೇಷನ್ ಬೇಕು ಅಂತ ಅರ್ಥ ಅಲ್ಲ. ನಾವು ಚಿಕಿತ್ಸೆ ನೀಡೋದಿದೆಯಲ್ಲ ಅದು ರಿಪೋರ್ಟಿಗೆ ಚಿಕಿತ್ಸೆ ಕೊಡಲ್ಲ, ರೋಗಿಗೆ ಅವರ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆನ ನಿರ್ಧಾರ ಮಾಡ್ತೀವಿ.
1: ಹಾಗೆಯೇ ಡಾಕ್ಟರ್, ಈಗ ಗೊತ್ತಾಯ್ತು ಸಯಾಟಿಕ ಸಮಸ್ಯೆ ಇದೆ ಅಂತ, ಆವಾಗ ನೀವು ಚಿಕಿತ್ಸಾ ವಿಧಾನಗಳು ಏನೇನಿದೆ, ಯಾವ ರೀತಿಯೆಲ್ಲ ಚಿಕಿತ್ಸೆಗಳನ್ನ ಕೊಡ್ತೀರಿ ಸರಿ ಮಾಡಲಿಟ್ಟಲ್ಲಿ?
0: ನಾನು ಆಗ್ಲೇ ಹೇಳ್ದಂಗೆ ಸಯಾಟಿಕದಲ್ಲಿ ಸಾಮಾನ್ಯವಾಗಿ ಮೂರು ಕಾರಣಗಳು ಅಂತ ಇಟ್ಕೊಳ್ಳೋಣ. ಒಂದು ಡಿಸ್ಪ್ರಲಾಪ್ಸ್, ಎರಡನೇದು ಸ್ಟಿನೋಸಿಸ್ ಅಂದ್ರೆ ವಯಸ್ಸಾದವ್ರ ಮೇಲೆ ಬರೋದು, ಮೂರನೇದು ಮೂಳೆ ಸವಿತ ಉಂಟಾಗಿ ಆಗೋದು. ಇದರಲ್ಲಿ ಮೂಳೆ ಸವಿತ ಉಂಟಾಗ್ಬಿಟ್ಟು ನರಕ್ಕೆ ಪ್ರೆಸ್ ಆಗಿದ್ರೆ ಅದಕ್ಕೆ ಸರ್ಜಿಕಲ್ ಚಿಕಿತ್ಸೆ ಇರೋದಿಲ್ಲ, ಅಂದ್ರೆ ಸಾಮಾನ್ಯವಾದ ಚಿಕಿತ್ಸೆ ಅಥವಾ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅದಕ್ಕೆ ಸರ್ಜರಿ ಮಾಡೋದ್ರಿಂದ ಅದು ಸರಿ ಹೋಗೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ, ಅದರಿಂದ ಅದು ಮಾಡಕ್ ಹೋಗಲ್ಲ. ಎರಡನೇ ಅಂದ್ರೆ ಮಧ್ಯದ್ದು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳಿದ್ನಲ್ಲ, ವಯಸ್ಸಾದಾಗೆ ನರ ಹೋಗೋ ದಾರಿನಲ್ಲಿ ಜಾಗ ಕಡಿಮೆ ಆಗ್ಬಿಟ್ಟು ನರಕ್ಕೆ ಪ್ರೆಷರ್ ಆಗ್ಬಿಟ್ಟು ನೋವಾಗುತ್ತಲ್ಲ, ಅದು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಅದಾಗಿರೋರಿಗೆ ಕಾಲಲ್ಲಿ ವೀಕ್ನೆಸ್ ಇದೆ ಅಥವಾ ಮೂತ್ರ ಮಾಡಕ್ಕೆ ಏನಾದ್ರು ತೊಂದರೆ ಆಗಿದೆ ಅಂತವರಿಗೆ ಸರ್ಜರಿ ಬೇಕಾಗುತ್ತೆ. ಈಗ ಮುಖ್ಯವಾಗಿ ನಾವು ಈಗ ಮಾತಾಡೋದೇನಂದ್ರೆ ಈಗ ಡಿಸ್ಕ್ ಬಗ್ಗೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬಿಟ್ಟು ಅಥವಾ ಡಿಸ್ಕ್ ಇಂದ ಜೆಲ್ ರೀತಿಯ ಅಂಶ ಹೊರಗ್ ಬಂದು ನರದ ಮೇಲೆ ನರ ಹತ್ತಿದೆ ಅಂತ ಹೇಳ್ತಾರಲ್ಲ, ಅವರಿಗೆ ಚಿಕಿತ್ಸೆ ಮಾಡಕ್ಕೆ ಅದಕ್ಕೆ ಮೂರು ಹಂತ ಇರುತ್ತೆ. ಮೊದಲನೇದಾಗಿ ಏನ್ ಮಾಡ್ತೀವಿ, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅಂದ್ರೆ ಫಸ್ಟ್ ವಿಶ್ರಾಂತಿ ಕೊಡ್ತೀವಿ. ವಿಶ್ರಾಂತಿ ಕೊಡಕ್ಕೆ ಕೆಲವು ಪದ್ಧತಿಗಳು ಇರುತ್ತೆ, ಅದನ್ನ ವೈದ್ಯರು ಹೇಳ್ತಾರೆ, ಆ ರೀತಿ ವಿಶ್ರಾಂತಿ ತಗೋಬೇಕು. ಕೆಲವರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಆ ನರಕ್ಕೆ ಬಿದ್ದಿರೋ ಪ್ರೆಷರ್ ಸ್ವಲ್ಪ ಕಡಿಮೆ ಆಗಿ ನೋವು ಸಾಕಷ್ಟು ಕಡಿಮೆ ಆಗುತ್ತೆ. ಆಮೇಲೆ ಏನ್ ಮಾಡ್ತೀವಿ, ಇದೆಲ್ಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಅಂದ್ರೆ ಸರ್ಜರಿ ಇಲ್ಲದೇನೆ ಮಾಡುವಂತ ಟ್ರೀಟ್ಮೆಂಟ್. ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸೋದು, ಅದಕ್ಕೆ ಕೋರ್ ಸ್ಟ್ರೆಂಥಿಂಗ್ ಅಂತ ಹೇಳ್ತೀವಿ. ಆ ರೀತಿ ವ್ಯಾಯಾಮಗಳನ್ನ ಫಿಸಿಯೋಥೆರಪಿಸ್ಟ್ ಮಾಡಿಸ್ತಾರೆ ಅಥವಾ ವೈದ್ಯರೇ ಹೇಳ್ಬಿಟ್ಟು ಮಾಡಿಸ್ತಾರೆ. ಸರಿಯಾಗಿ ಕೂತ್ಕೊಳ್ಳೋದು ಹೇಳ್ಕೊಡ್ತೀವಿ, ಸರಿಯಾಗಿ ಮಲಗೋದು ಹೇಳೋದು ಎಲ್ಲ ಹೇಳ್ಕೊಡ್ತೀವಿ. ಆ ರೀತಿ ಮಾಡಿದಾಗ ಹೆಚ್ಚಿನ ರೋಗಿಗಳು ಗುಣ ಆಗ್ತಾರೆ. ಹೌದೌದು, ಸುಮಾರು ಅಂದಾಜಾಗಿ 80-90% ಜನ ಇದರಲ್ಲಿ ಗುಣ ಆಗ್ತಾರೆ. ನೆಕ್ಸ್ಟ್ ಎರಡನೇ ಹಂತ ಏನಂದ್ರೆ ಇಂಜೆಕ್ಷನ್ ಕೊಡೋದು. ಇಂಜೆಕ್ಷನ್ ಕೊಡೋದು ಅಂದ್ರೆ ಈ ಬೆನ್ಮೂಳಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುತ್ತಲ್ಲ, ನರದ ಮೇಲೆ ನರ ಹತ್ತಿರುತ್ತಲ್ಲ, ಆ ಜಾಗದಲ್ಲಿ ಒಂದು ಎಪಿಡ್ಯೂರಲ್ ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಇರುತ್ತೆ, ಆ ಇಂಜೆಕ್ಷನ್ ನ ಅದೇ ಜಾಗಕ್ಕೆ ಕೊಡೋದು. ಆ ಜಾಗದಲ್ಲಿ ಕೊಟ್ಟಾಗ ಏನಾಗುತ್ತೆ, ಆ ಜಾಗದಲ್ಲಿ ಒತ್ತಡ ಕಡಿಮೆ ಆಗಿ ನರದಲ್ಲಿ ಬಂದಿರೋ ಊತ ಕಡಿಮೆ ಆಗಿ ಡಿಸ್ಕ್ ಇಂದ ಬಂದಿರೋ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ನೊಂದು ನರ್ವ್ ರೂಟ್ ಬ್ಲಾಕ್ ಅಂತ ಇರುತ್ತೆ, ಅದೇನ್ ಮಾಡ್ತೀವಿ, ತುಂಬಾ ಹೊತ್ತು ಮರಗಟ್ಟೋ ಔಷಧಿ ಇರುತ್ತೆ. ಇದು ಸಿಕ್ಕಾಪಟ್ಟೆ ನೋವಿರುತ್ತೆ, ಒಂದೇ ಜಾಗದಲ್ಲಿ ನೋವಿರುತ್ತೆ. ರೋಗಿನ ಪರೀಕ್ಷೆ ಮಾಡಿ ಇಂಥ ನರಕ್ಕೆ ಪ್ರೆಷರ್ ಬಿದ್ದಿದೆ ಅಂತ ಕಂಡಿಡಿದು, MRI ಮಾಡಿಬಿಟ್ಟು ಅದೇ ಜಾಗದಲ್ಲಿ ಪ್ರೆಷರ್ ಬಿದ್ದಿದೆ ಅಂತ ಕಂಡಿಡಿದು ಅದೇ ಜಾಗಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೀವಿ, ನರ್ವ್ ರೂಟ್ ಬ್ಲಾಕ್ ಅಂತೇಳಿ. ಅದು ಕೊಟ್ಟ ತಕ್ಷಣ ಸಾಮಾನ್ಯ ವಿತಿನ್ 24 hours ಅವರಿಗೆ ಸಯಾಟಿಕ ನೋವು ಹೊರಟೋಗ್ಬಿಡುತ್ತೆ. ನೆಕ್ಸ್ಟ್ ಏನಂದ್ರೆ ಸರ್ಜರಿ, ಇದು ಮೂರನೇ ಅಂತ. ಇದೆಲ್ಲ ಮಾಡ್ಬಿಟ್ಟು ಸರಿ ಹೋಗಿಲ್ಲ, ಕೆಲವು ಸಲ ಏನಾಗುತ್ತೆ, ಈಗ ಆಗ್ಲೇ ಹೇಳಿದ್ನಲ್ಲ ರೆಡ್ ಫ್ಲಾಗ್ಸ್ ಅಂತೇಳಿ, ಸೀರಿಯಸ್ ಕಂಡೀಷನ್ ಅಂತೇಳಿ. ಸೀರಿಯಸ್ ಕಂಡೀಷನ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಸ್ಯಾಡಲ್ ಅನಸ್ತೀಶಾ ಇದ್ದಾಗ ಅಥವಾ ಎರಡು ಕಾಲು ಒಟ್ಟಿಗೆ ತೀವ್ರವಾಗಿ ಒಂದೇ ಸಲ ನೋವು ಬಂದಾಗ ಕಾಲಲ್ಲಿ ಬಲ ಕಡಿಮೆ ಆಯ್ತು ಅಂತ ಕೇಸಲ್ಲೆಲ್ಲ ಈ ರೀತಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಥವಾ ಇಂಜೆಕ್ಷನ್ ಮಾಡೋದಿಲ್ಲ. ಅದು ಮಾಡೋದು ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ, ಅದರಿಂದಾಗಿ ಅವರಿಗೆ ಸೀದಾ ಸರ್ಜರಿಗೆ ಕರ್ಕೊಂಡು ಹೋಗ್ತೀವಿ.
1: ಸಮಸ್ಯೆ ಯಾವ ಹಂತದಲ್ಲಿದೆ ಅಂತ ನೋಡಿ ನೀವು
0: ಅದು ಎಷ್ಟು ತೀವ್ರವಾಗಿದೆ ಅಂತ ನೋಡ್ಬಿಟ್ಟು ನಾವು ಈ ರೀತಿ ಸರ್ಜರಿನ ಮಾಡ್ತೀವಿ. ಈಗ ಕಾಲಿನ ಬಲ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ, ಫಸ್ಟ್ ಚೆನ್ನಾಗಿತ್ತು ಕಾಲು, ಬರ್ತಾ ಬರ್ತಾ ಒಂದು 3-5 days ಆಗೋತ್ತಿಗೆ ಕಾಲಿನ ಶಕ್ತಿ ಕಮ್ಮಿ ಆಗ್ತಾ ಇದೆ, ಮಲಮೂತ್ರ ನಿಯಂತ್ರಣ ತೊಂದರೆ ಆಗ್ತಾ ಇದೆ, ಆವಾಗ ಸರ್ಜರಿ ಬೇಕಾಗುತ್ತೆ. ಹೆಚ್ಚು ಕಮ್ಮಿ ಇಂಥ ಕೇಸಲ್ಲಿ ಸರ್ಜರಿ ಬೇಕೇ ಬೇಕಾಗುತ್ತೆ. ಇನ್ನೊಂದು, ಸರಿಯಾದ ಸಮಯದಲ್ಲಿ ಸರ್ಜರಿ ಮಾಡಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಇಂಥ ಕೇಸಲ್ಲಿ, ಅಂದ್ರೆ ಅದು 10% ಕಮ್ಮಿ ಕೇಸ್ಗಳಲ್ಲಿ ಬೇಕಾಗುತ್ತೆ. ಕೆಲವರಿಗೆ ತೀರಾ ಲೇಟ್ ಆಗ್ಬಿಟ್ಟು ಸರ್ಜರಿ ಮಾಡಿದ್ರೆ ಉಪಯೋಗ ಬರಲ್ಲ. ಈಗ ಉದಾಹರಣೆಗೆ ನರದ ಬೇರ್ ಇರುತ್ತೆ, ನರದ ಬೇರಿಗೆ ಪ್ರೆಷರ್ ಬಿದ್ದಿರುತ್ತೆ, ಅದು ಗುಣ ಆಗಕ್ಕೆ ಇಷ್ಟು ದಿವಸದೊಳಗಾದ್ರೆ ಮಾತ್ರ ಗುಣ ಆಗುತ್ತೆ ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ದಿನ ಆದಾಗ ಚಿಕಿತ್ಸೆ ಮಾಡಿದ್ರು ಅದಕ್ಕೆ ಬಿದ್ದಿರೋ ಪ್ರೆಷರ್ ಹೋಗುತ್ತೆ, ಆದ್ರೆ ನರ ಗುಣ ಆಗಲ್ಲ. ನರ ಗುಣ ಆಗಿಲ್ಲ ಅಂದ್ರೆ ಕಾಲಲ್ಲಿ ಶಕ್ತಿ ಬರಲ್ಲ, ನೋವು ಹೊರಟೋಗುತ್ತೆ ಆದ್ರೆ ಕಾಲಲ್ಲಿ ಶಕ್ತಿ ಬರಲ್ಲ.
1: ಚಿಕಿತ್ಸೆ ತಗೋಬೇಕು ಅಂತ
0: ರೆಡ್ ಫ್ಲಾಗ್ ಇದ್ದವರಿಗೆ ಆದಷ್ಟು ಬೇಗ ಚಿಕಿತ್ಸೆ ತಗೋಬೇಕು. ಅದರಲ್ಲೂ ಸರ್ಜಿಕಲ್ ಚಿಕಿತ್ಸೆ ಬೇಕೇ ಬೇಕು ಅಂತಿದ್ದಾಗ ವಿನಾಕಾರಣ ಹೆದರಬಾರದು, ತಿಂಗಳುಗಟ್ಟಲೆ ಕಾಯಬಾರದು. ತಿಂಗಳುಗಟ್ಟಲೆ ಕಾದ್ರೆ ಏನಾಗುತ್ತೆ, ಆಗ್ಲೇ ಹೇಳಿದ್ನಲ್ಲ, ನರಕ್ಕೆ ಶಾಶ್ವತವಾಗಿ ಹಾನಿ ಆಗ್ಬಹುದು, ಅವರಿಗೆ ಕಾಲಲ್ಲಿ ಶಕ್ತಿ ಕಡಿಮೆ ಆಗಿರೋದು ಸರಿ ಹೋಗದೇನೆ ಇರಬಹುದು.
1: ಅಂದ್ರೆ ಈಗ ಆಪರೇಷನ್ ಹೇಳಿರ್ತಾರೆ ವೈದ್ಯರು, ಅವಾಗ ತಡ ಮಾಡಬಾರ್ದು ಅಂತ ಹೇಳ್ತಾರೆ.
0: ತಡ ಮಾಡಬಾರ್ದು, ಬೇಕಾದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಇನ್ನೊಬ್ಬ ಡಾಕ್ಟರ್ ತೋರಿಸ್ಕೊಳ್ಳಿ, ಅವರು ಸಹ ಆಪರೇಷನ್ ಬೇಕೇ ಬೇಕು ಅಂತ ಹೇಳಿದ್ರೆ ನೀವು ಖಂಡಿತ ಆಪರೇಷನ್ ಮಾಡಿಸ್ಕೊಳ್ಳಿ. ಯಾರು ಸುಮ್ ಸುಮ್ನೆ ಪದೇ ಪದೇ ಸರ್ಜರಿ ಮಾಡಿಸ್ಕೋ ಅಂತ ಹೇಳಲ್ಲ. 90% ಜನರಿಗೆ

0: ಸರ್ಜರಿ ಬೇಕಾಗಲ್ಲ, ಆದ್ರೆ 10% ಜನರಿಗೆ ಸರ್ಜರಿ ಬೇಕಾಗುತ್ತೆ. ಸರ್ಜರಿ ಮಾಡೋದ್ರಲ್ಲೂ ತುಂಬಾ ಬೇರೆ ಬೇರೆ ವಿಧಾನಗಳಿರುತ್ತೆ. ಯಾರಿಗಾದರೂ ತುಂಬಾ ಸಯಾಟಿಕ ನೋವು ಸಿಕ್ಕಾಪಡೆ ಜಾಸ್ತಿ ಇರೋರಿಗೆ ಅದಕ್ಕೆ ತಕ್ಕದಾಗಿ ಸರ್ಜರಿಗಳನ್ನ ಮಾಡ್ತಾರೆ.
1: ಹಾಗೇನೆ ಡಾಕ್ಟರ್, ಜನರಲ್ಲಿ ಅನೇಕ ತಪ್ಪು ಕಲ್ಪನೆಗಳಿದೆ ಈ ಸಯಾಟಿಕ ಬಗ್ಗೆ. ಅಂದ್ರೆ ಜೀವನ ಪೂರ್ತಿ ಇರುತ್ತೆ, ಸರಿಯಾಗಲ್ವೇನೋ, ಇದು ಯಾವಾಗ್ಲೂ ಮಲ್ಕೊಂಡೇ ಇರಬೇಕೇನೋ, ಇದು ಬಂದಿದೆ, ಈ ರೀತಿ ಕೆಲವು ಅನುಮಾನಗಳಿರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಇದ್ರ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ. ಮೊದಲನೇದಾಗಿ ಏನಾಗುತ್ತೆ, ಸಯಾಟಿಕ ಬಂದ್ರೆ ಅದು ಜೀವನ ಪೂರ್ತಿ ಇರುತ್ತೆ ಅನ್ನೋದು, ಇದು ಸುಳ್ಳು. ಸರಿಯಾದ ಚಿಕಿತ್ಸೆ ಮತ್ತು ವ್ಯಾಯಾಮ ಮಾಡಿದ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಈವನ್ ಸರ್ಜರಿ ಮಾಡಿದ್ರು ತುಂಬಾ ಜನರಿಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಅದರಿಂದಾಗಿ ಏನು ಹೆದರಬೇಕಾಗಿಲ್ಲ. ನಾನು ಹೇಳ್ತಿರೋದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬಿಟ್ಟು ಸಯಾಟಿಕ ಬರುತ್ತಲ್ಲ, ಅವ್ರ ಬಗ್ಗೆ ಹೇಳ್ತಿರೋದು. ಈಗ ಸ್ಪೈನಲ್ ಸ್ಟೆನೋಸಿಸ್ ಆಗಿ ಸರ್ಜರಿ ಆಗ್ಬಿಟ್ಟು ಸಯಾಟಿಕ ಹೊರಟೋದ್ರೆ ಅವ್ರಿಗೆ ಮತ್ತೆ ಸಯಾಟಿಕ ಬರೋದಿಲ್ಲ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದವರಿಲ್ಲಿ ಏನಾಗುತ್ತೆ, ಅವರಿಗೆ ಸಯಾಟಿಕ ಬರೋ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ ಎರಡನೇ ಸಲ. ಆದ್ರೆ ಏನಾಗುತ್ತೆ, ಡಿಸ್ಕ್ ಒಂದೇ ಇರಲ್ಲ, 4 ಡಿಸ್ಕ್ ಇರುತ್ತೆ. ಒಂದು ಡಿಸ್ಕ್ ಅಲ್ಲಿ ಆಪರೇಷನ್ ಆದ್ಮೇಲೆ ಇನ್ನೊಂದು ಡಿಸ್ಕ್ ಅಲ್ಲಿ ಆಪರೇಷನ್ ನ ಅವಶ್ಯಕತೆ ಬೀಳಲ್ಲ ಅಂತ ಹೇಳಕ್ಕಾಗಲ್ಲ. ಆ ರೀತಿ ಇರುತ್ತೆ, ಆದ್ರೆ ಅದು ಬಹಳ ಕಡಿಮೆ ಆ ರೀತಿ ಆಗೋದು. ಎರಡು ಡಿಸ್ಕ್ ಒಟ್ಟಿಗೆ ಆಗೋದು ಅಥವಾ ಒಂದಾದ್ಮೇಲೆ ಇನ್ನೊಂದು ಡಿಸ್ಕ್ ಅಲ್ಲಿ ಪ್ರೊಲ್ಯಾಪ್ಸ್ ಆಗೋದು ಅವೆಲ್ಲ ತೀರಾ ಕಡಿಮೆ ಸಾಧ್ಯತೆ ಇರುತ್ತೆ. ಆದ್ರಿಂದ ಅದನ್ನ ಮಿತ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಎರಡನೇದು ಏನಂದ್ರೆ, ಸಾಮಾನ್ಯವಾಗಿ ಜನರ ತಪ್ಪು ಕಲ್ಪನೆ ಇದು, ಸಂಪೂರ್ಣ ಬೆಡ್ ರೆಸ್ಟ್ ತಗೊಂಡ್ರೆ ಮಾತ್ರ ವಾಸಿ ಆಗುತ್ತೆ. ಇದು ತಪ್ಪು. ಇದು ದೀರ್ಘಕಾಲ ಮಲಗೋದ್ರಿಂದ ಏನಾಗುತ್ತೆ, ಈ ಸ್ನಾಯುಗಳು ಅಥವಾ ಮಾಂಸ ಕಂಡುಗಳು ತುಂಬಾ ಬಲ ಕಳೆದುಕೊಳ್ಳುತ್ತೆ. ಸೊಂಟದಲ್ಲೂ ಕಳೆದುಕೊಳ್ಳುತ್ತೆ, ಕಾಲಲ್ಲೂ ಕಳ್ಕೊಳ್ಳುತ್ತೆ, ಹಾಗೆ ದೇಹದಲ್ಲಿ ಯಾವುದೇ ಭಾಗದಲ್ಲೂ ದೀರ್ಘಕಾಲ ರೆಸ್ಟ್ ತಗೊಳ್ಳೋದ್ರಿಂದ ಚೇತರಿಕೆ ವಿಳಂಬ ಆಗುತ್ತೆ, ಸ್ನಾಯುಗಳ ಶಕ್ತಿ ಕಳೆದೋಗುತ್ತೆ. ಅದಕ್ಕಾಗಿ ಚಲನೆ ಬಹಳ ಮುಖ್ಯ. ಅದರಿಂದ ಫಸ್ಟ್ ಇಂದ ನಾನು ಹೇಳ್ತಾ ಇದೀನಿ, ಸಣ್ಣ ಪುಟ್ಟ ನೋವಿದ್ರೆ ಸಿಕ್ಕಾಪಟ್ಟೆ ರೆಸ್ಟ್ ತಗೋಬೇಡಿ. ತುಂಬಾ ನೋವಿದ್ದು ಡಾಕ್ಟರ್ ಹೇಳಿದ್ರೆ ಮಾತ್ರ ಸಂಪೂರ್ಣ ಬೆಡ್ ರೆಸ್ಟ್ ತಗೊಳ್ಳಿ, ದೀರ್ಘಕಾಲ ಬೆಡ್ ರೆಸ್ಟ್ ತಗೋಬಾರದು. ಮೂರನೇ ತಪ್ಪು ಕಲ್ಪನೆ ಏನಂದ್ರೆ, ಕೆಲವರು ಹೇಳ್ತಾರೆ, ಓ ನರದ ಮೇಲೆ ನರ ಹತ್ತಿದೆ, ಏನಾಗಲ್ಲ, ಡಾಕ್ಟರ್ ಹೇಳಿದ್ದಾರೆ ನರದ ಮೇಲೆ ನರ ಹತ್ತಿದೆ, ಎಣ್ಣೆ ಮಸಾಜ್ ಮಾಡಿಸ್ಕೊಳ್ಳಿ, ಸಯಾಟಿಕ ವಾಸಿ ಆಗುತ್ತೆ ಅಂತ ಯಾರಾದರೂ ಹೇಳ್ತಾರೆ. ಈ ರೀತಿ ಹೇಳಿದ್ರೆ ಏನಾಗುತ್ತೆ, ಇದರಲ್ಲಿ ಸ್ವಲ್ಪ ಡೇಂಜರ್ ಇರುತ್ತೆ. ಮಸಾಜ್ ಮಾಡಿದಾಗ ಏನಾಗುತ್ತೆ, ಈ ಸ್ನಾಯುಗಳಿಗೆ ಅಥವಾ ಮಸಲ್ಸ್ ಗಳಿಗೆ ರಿಲೀಫ್ ಸಿಗುತ್ತೆ, ತಾತ್ಕಾಲಿಕ ರಿಲೀಫ್ ಸಿಗುತ್ತೆ. ಅದನ್ನ ನೀವು ನಂಬ್ಕೊಂಡ್ಬಿಟ್ಟು ನನ್ನ ಸಯಾಟಿಕ ವಾಸಿ ಆಯ್ತು ಅಂತ ಅನ್ಕೋಬೇಡಿ. ಒಳಗಿರೋ ನರದ ಮೇಲಿನ ಒತ್ತಡ ಯಾವುದೇ ಕಾರಣದಿಂದ ಯಾವುದೇ ಮಸಾಜಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕನೇ ತಪ್ಪು ಕಲ್ಪನೆ ಏನಂದ್ರೆ, ನೋವು ಕಡಿಮೆ ಆದ ತಕ್ಷಣ ಕಾಯಿಲೆ ವಾಸಿ ಆಯ್ತು ಅಂತ ಅನ್ಕೋತಾರೆ. ಉದಾಹರಣೆಗೆ ಯಾರಿಗೊಬ್ಬರಿಗೆ ಜ್ವರ ಬಂದಿರುತ್ತೆ, ಅವ್ರು ಏನ್ ಅನ್ಕೋತಾರೆ, ಜ್ವರದ ಮಾತ್ರೆ ತಗೋತಾರೆ. ಜ್ವರದ ಮಾತ್ರೆ ತಗೊಂಡ್ಕೊಳ್ಳೆ ಜ್ವರ ಕಮ್ಮಿ ಆಗುತ್ತೆ, ಜ್ವರದ ಕಾರಣ ಆಗಿರೋ ಕಾಯಿಲೆ ಕಡಿಮೆ ಆಗಿದೆ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ಈಗ ಸಯಾಟಿಕ ಇದ್ದವರಿಗೆ ನೋವು ಕಡಿಮೆ ಆದ ಕೂಡಲೆ ನನ್ನ ಕಾಯಿಲೆ ವಾಸಿ ಆಯ್ತು ಅಂತ ಹೇಳಕ್ಕಾಗಲ್ಲ. ಕೆಲವರು ಈ ತರ ತಪ್ಪು ಕಲ್ಪನೆಯಿಂದ ಏನ್ ಮಾಡ್ತಾರೆ, ವ್ಯಾಯಾಮ ಮಾಡೋದನ್ನ ಬಿಟ್ಬಿಡ್ತಾರೆ. ನೋವು ಹೋದ ಮೇಲೂ ಸಹ ಬೆನ್ನಿನ ವ್ಯಾಯಾಮವನ್ನ ಮುಂದುವರಿಸಬೇಕಾಗತ್ತೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಸಮಸ್ಯೆ ಮರುಕಳಿಸುವ ಸಾಧ್ಯತೆ ಅವಾಗ ಕಡಿಮೆ ಆಗುತ್ತೆ. ಕಮ್ಮಿ ಅಂದ್ರೆ 3-4 ತಿಂಗಳಾದರೂ ವ್ಯಾಯಾಮನ ಮಾಡಲೇಬೇಕಾಗುತ್ತೆ. ಕೆಲವು ಕಾಯಿಲೆಗಳಿಗೆ ಜೀವನ ಪರ್ಯಂತ ಮಾಡಬೇಕಾಗತ್ತೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದವರಿಗೆ ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಎಷ್ಟು ದಿವಸ ವ್ಯಾಯಾಮ ಮಾಡಬೇಕು ಅಂತೇಳಿ.
1: ಡಾಕ್ಟರ್, ಹಾಗೆ ಈಗ ಬೆನ್ನು ನೋವು ಅಥವಾ ಸಯಾಟಿಕ ಸಮಸ್ಯೆ ಬರಬಾರದು ಅನ್ನೋ ನಿಟ್ಟಲ್ಲಿ ಏನೇನು ಮುನ್ನೆಚ್ಚರಿಕೆಗಳನ್ನ ನಾವು ತಗೋಬೇಕಾಗುತ್ತೆ ಅಂತ ಹೇಳ್ತೀರಿ?
0: ಈಗ ನಮ್ಮ ಭಾಷೆಯಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಅಂದ್ರೆ ಕಾಯಿಲೆ ಬರದ ಹಾಗೆ ತಡೆಗಟ್ಟೋದು ಚಿಕಿತ್ಸೆ ಮಾಡೋದಕ್ಕಿಂತ ಉತ್ತಮವಾಗಿದ್ದು ಅಂತ ಒಂದು ಭಾವನೆ ಬರೆದಿದ್ದಂಗೆ ನೋಡ್ಕೊಳ್ಬೇಕು ಅಂತ. ದಿನ ದಿನದ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ನೀವು ಈ ರೀತಿ ಬೆನ್ನು ಅಥವಾ ಸಯಾಟಿಕ ಬರದಂಗೆ ತಡೆಯಕ್ಕೆ ಖಂಡಿತ ಸಾಧ್ಯ ಇದೆ. ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ಪ್ರತಿದಿನ ಕನಿಷ್ಠ 30-45 ನಿಮಿಷ ವೇಗವಾಗಿ ನಡಿಬೇಕು, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ. ನಿಧಾನವಾಗಿ ನಡೆಯೋದ್ರಿಂದ ಏನು ಉಪಯೋಗ ಇಲ್ಲ. 30 ನಿಮಿಷ ಆಗ್ಲಿಲ್ಲ ಅಂದ್ರೆ 20 ನಿಮಿಷ ಆದ್ರೂ ಪರವಾಗಿಲ್ಲ, ದಿನಕ್ಕೆ ಒಂದು ಸಲ 20 ನಿಮಿಷ ಫಾಸ್ಟ್ ಆಗಿ ವಾಕಿಂಗ್ ಮಾಡಿ. ಇದರಿಂದ ತುಂಬಾ ಜನರಿಗೆ ಸೊಂಟದಲ್ಲಿ ಬರೋ ನೋವು, ಸಯಾಟಿಕ ಬರೋದು ಎಲ್ಲ ತಡೆಯಕ್ಕೆ ಸಾಧ್ಯ ಇದೆ. ಎರಡನೇದಾಗಿ ನಿಮ್ಮ ಆಫೀಸಲ್ಲಿ ಕೂತ್ಕೊಳ್ಳೋದು. ಕೂತ್ಕೊಂಡಾಗ ಬೆನ್ನು ನೆಟ್ಟಿಗಿರ್ಬೇಕು. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಸ್ಕೂಲಲ್ಲೆಲ್ಲ ಒಂದು ಚಾರ್ಟ್ ಇರ್ತಿತ್ತು, ಸರಿಯಾದ ಭಂಗಿ ತಪ್ಪಾದ ಭಂಗಿ ಅಂತೆಲ್ಲ ಇರ್ತಿತ್ತು. ಈಗ ಅದೆಲ್ಲ ಕಾಣಿಸ್ತಾ ಇಲ್ಲ, ಆದ್ರೆ ನೀವೇ ಅದನ್ನ ಫಾಲೋ ಮಾಡ್ಕೋಬೇಕು. ಹೇಗಂದ್ರೆ ಬೆನ್ನು ನೆಟ್ಟಿಗಿಟ್ಕೋಬೇಕು, ಗಂಟುಗಟ್ಟಲೆ ಸತತವಾಗಿ ಕೂರ್ಬಾರ್ದು. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆಮೇಲೆ ಸ್ವಲ್ಪ ಹೊತ್ತು ಎದ್ದು ಓಡಾಡಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಿ ಸಾಧ್ಯ ಆದ್ರೆ. ಈಗ ಉದಾಹರಣೆಗೆ ಹಿಂಗೆ 45 ನಿಮಿಷ ಕೂತ್ಕೊಂಡ್ರೆ ಒಂದ್ 5 ನಿಮಿಷ ಎದ್ದು ಓಡಾಡಿ, ಅಥವಾ 1 ಗಂಟೆ ಕೂತ್ಕೊಂಡ್ರಿ ಒಂದ್ 5 ನಿಮಿಷ 7 ನಿಮಿಷ ಎದ್ದು ಓಡಾಡ್ಬಿಡಿ, ಬಂದ್ಬಿಟ್ಟು ವಾಪಸ್ ಕೂತ್ಕೊಳ್ಳಿ. ನೇರವಾಗಿ ಕೂತಿಲ್ಲ ಅಂದ್ರೆ ನಿಮ್ಗೆ ಸೊಂಟ ನೋವು ಬೆನ್ನು ಸಯಾಟಿಕ ಬರೋದು ಗ್ಯಾರಂಟಿ. ನೇರವಾಗಿ ಕೂರೋದೇ ಬಹಳ ಇಂಪಾರ್ಟೆಂಟ್. ಕುರ್ಚಿ ತುದಿಲ್ ಕೂತ್ಕೊಳ್ಳಿಬೇಕಾದ್ರೆ ಕುರ್ಚಿ ಮಧ್ಯದಲ್ಲಿ ಕೂತ್ಕೊಳ್ಳಿ, ಬೆನ್ನು ನೇರ ಆಗಿರ್ಬೇಕು. ಇದು 45 ನಿಮಿಷಕ್ಕಿಂತ ಜಾಸ್ತಿ ಕೂರೋ ಪರಿಸ್ಥಿತಿ ಇದ್ದಾಗ. 5 ನಿಮಿಷ ಕೂತಾಗ ಸ್ವಲ್ಪ ಲೂಸ್ ಆಗಿ ಕೂತ್ಕೋತೀರಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಆದ್ರೆ ತುಂಬಾ ಹೊತ್ತಿದ್ದಾಗ ಆ ರೀತಿ ಮಾಡಬೇಡಿ. ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ನಾನು ನೂರಾರು ಜನ ಪೇಷಂಟ್ ಗಳನ್ನ ನೋಡಿ ತಿಳ್ಕೊಂಡಿದ್ದು, ನೆಲದಿಂದ ಯಾವುದೇ ಭಾರ ಎತ್ತಬೇಕಾದ್ರೆ ಸೊಂಟ ಬಗ್ಗಿಸಬಾರ್ದು, ಮೊಣಕಾಲು ಬಗ್ಗಿಸ್ಬೇಕು. ಅಂದ್ರೆ ಈಗ ಉದಾಹರಣೆಗೆ ಜಿಮ್ ಅಲ್ಲಿ ಭಾರ ಎತ್ತೋದು ಎಲ್ಲ ನೋಡಿರ್ಬೋದು ನೀವು, ವೇಟ್ ದೊಡ್ಡ ದೊಡ್ಡ ನೂರಾರು ಕೆಜಿನ ಎತ್ತಾರೆ. ಅವ್ರು ಹೇಗೆ ಎತ್ತಾರೆ ಅಂದ್ರೆ ಸೊಂಟ ಬಗ್ಗಿಸ್ಬಿಟ್ಟು ಭಾರ ಎತ್ತಲ್ಲ, ಅವರು ಮೊಣಕಾಲು ಅಥವಾ ನೀ ಜಾಯಿಂಟ್ ನ ಮಡಚಿಬಿಟ್ಟು ಬಾರ್ಬೆಲ್ ಅಥವಾ ರಾಡ್ ಅನ್ನ ದೇಹದ ಹತ್ತಿರ ಇಟ್ಕೊಂಡು ಎತ್ತಾರೆ. ನೀವು ಭಾರ ಎತ್ಬೇಕಾದ್ರೆ ಏನಾಗುತ್ತೆ, ಈಗ ದೊಡ್ಡ ಬಾಕ್ಸ್ ಎತ್ತಿದ್ದೀರಾ, ಅವಾಗ ಸ್ವಲ್ಪ ಮೊಣಕಾಲನ್ನ ಬಗ್ಸಿ, ಸೊಂಟ ಬಗ್ಗಿಸ್ಬೇಡಿ, ಮೊಣಕಾಲನ್ನ ಬಗ್ಸ್ಬಿಟ್ಟು ಆ ಬಾಕ್ಸ್ ನ ಇಟ್ಕೊಳ್ಳಿ, ಆ ಬಾಕ್ಸ್ ದೇಹಕ್ಕೆ ಹತ್ತಿರ ಇಟ್ಕೊಳ್ಳಿ, ಆ ತರ ಇಟ್ಕೊಂಡ್ಬಿಟ್ಟು ಓಡಾಡಿ ಎತ್ಕೊಂಡು ತಿರುಗಿ, ಅವಾಗ ಸೊಂಟಕ್ಕೆ ನೋವು ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ.
1: ಅಂದ್ರೆ ಭಾರ ಹೆಚ್ಚು ಸೊಂಟ ಹತ್ರ ಬೀಳಲ್ಲ.
0: ಹಾ, ಭಾರ ಸೊಂಟದ ಮೇಲೆ ಬೀಳಲ್ಲ, ಮೊಣಕಾಲ ಮೇಲೆ ಬೀಳುತ್ತೆ. ದೇಹಕ್ಕೆ ಹತ್ತಿರ ಇದ್ದಷ್ಟು ಸೊಂಟಕ್ಕೆ ಬೀಳೋ ಭಾರ ಕಡಿಮೆ ಆಗುತ್ತೆ. ಇನ್ನೊಂದು, ಧೂಮಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು, ಅದರಲ್ಲಿ ಯಾವುದೇ ತಕರಾರಿಲ್ಲ. ನೀವು ಖಂಡಿತವಾಗಿ ಧೂಮಪಾನವನ್ನು ನಿಲ್ಲಿಸಬೇಕಾಗತ್ತೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಇದ್ದವರು, ಸೊಂಟ ನೋವು ಇದ್ದವರು ಖಂಡಿತ ಬಿಡಬೇಕಾಗತ್ತೆ. ಆ ರೀತಿ ಬಿಟ್ಟವರಿಗೆ ತುಂಬಾ ಚೆನ್ನಾಗಿ ಕಡಿಮೆ ಆಗಿರೋದನ್ನ ನಾನೇ ನೋಡಿದೀನಿ. ನೆಕ್ಸ್ಟ್, ನಿಮ್ಮ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಸಿಕ್ಕಾಪಟ್ಟೆ ದಪ್ಪ ಇದ್ರೆ ತೊಂದರೆ ಆಗೇ ಆಗುತ್ತೆ, ಬೇರೆ ಬೇರೆ ತೊಂದರೆಗಳಾಗುತ್ತೆ. ಈ ಸೊಂಟ ನೋವು ಅಥವಾ ಕಾಲು ನೋವು ಅಂತವರಿಗೆ ಕಾಮನ್ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಈಗ ನೀವೇನು ಕೆಲಸ ಮಾಡ್ತಾ ಇಲ್ಲ, ನೀವು ಇಲ್ಲಿವರೆಗೆ ಆಫೀಸಲ್ಲೇ ಕುತ್ಕೊಂಡು ಕೆಲಸ ಮಾಡ್ತೀರಾ, ವಾಕಿಂಗ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ನೀವು ಸಡನ್ ಆಗಿ ಒಂದ್ ದಿವಸ ಡಿಸೈಡ್ ಮಾಡ್ತೀರಾ ನಾನು ಜಿಮ್ಮಿಗೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು, ನಾನು ದೇಹದ ಶಕ್ತಿಯನ್ನೇ ಗಳಿಸ್ಕೋಬೇಕು ಅಂತ ಅಂದ್ಕೊಂಡು ಸಡನ್ ಆಗಿ ಜಿಮ್ಮಿಗೆ ಹೋಗಿ ಅತಿಯಾಗಿ ಭಾರ ಎತ್ತಿರಲ್ಲ, ಆ ರೀತಿ ಸಾಹಸ ಖಂಡಿತ ಮಾಡಬೇಡಿ. ಟ್ರೈನರ್ನ ಇಟ್ಕೊಳ್ಳಿ, ಜಿಮ್ಮಲ್ಲೆಲ್ಲ ಟ್ರೈನರ್ ಇರ್ತಾರೆ, ಅವರ ಮಾರ್ಗದರ್ಶನದಲ್ಲಿ ವ್ಯಾಯಾಮ ಮಾಡಿ.
1: ಕೊನೆಯದಾಗಿ ಡಾಕ್ಟ್ರೆ, ನಮ್ಮ ಕೇಳುಗರಿಗೆ ಈ ಸಯಾಟಿಕ ಸಮಸ್ಯೆ ಪ್ರಮುಖವಾಗಿ ಬರಬಾರ್ದು ಅನ್ನೋ ನಿಟ್ಟಲ್ಲಿ ಹೇಳಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಮ್ಮ ದೇಹ ಒಂದು ವಿಶೇಷವಾದ ಯಂತ್ರ, ಆ ರೀತಿ ಇರುತ್ತೆ. ಯಂತ್ರದಲ್ಲಿ ಹೇಗೆ ಭಾಗಗಳಿರುತ್ತೆ ಆ ರೀತಿ ಇರುತ್ತೆ. ಈ ಮೂಳೆಗಳಿರುತ್ತೆ, ಅದರ ಸುತ್ತ ಸ್ನಾಯುಗಳಿರುತ್ತೆ, ನರಗಳಿರುತ್ತೆ, ಇದೆಲ್ಲ ನಾನೀಗ ತಿಳಿಸಿದೀನಿ. ಇವೆಲ್ಲ ಇದಾವಲ್ಲ, ಇವು ಬಲವಾಗಿರ್ಬೇಕು, ಒಳಗಿನಿಂದ ಬಲವಾಗಿರ್ಬೇಕು. ಅಂದ್ರೆ ಸ್ನಾಯುಗಳು ಶಕ್ತಿಯನ್ನು ಗಳಿಸಿಕೊಂಡು ನಿಮ್ಮ ಸ್ನಾಯುಗಳು ಬಲವಾಗಿರ್ಬೇಕು. ಹೊರಗಡೆಯಿಂದ ಅಥವಾ ಬೆಲ್ಟ್ ಹಾಕೋದ್ರಿಂದ ಬೆನ್ನು ಬಲ ಆಗೋಲ್ಲ, ನೀವು ಸ್ನಾಯುಗಳು ಬಲ ಮಾಡ್ಕೋಬೇಕು, ಮಸಲ್ಸ್ ಡೆವಲಪ್ ಆಗ್ಬೇಕು, ಮಸಲ್ಸ್ ಗಳು ಶಕ್ತಿಯನ್ನು ಗಳಿಸಬೇಕು, ಆವಾಗ ಯಾವ ಬೆನ್ನು ಅಥವಾ ಯಾವ ಸಯಾಟಿಕನೂ ನಿಮ್ಗೆ ಬರೋದಿಲ್ಲ.
1: ಒಳ್ಳೇದು ಡಾಕ್ಟರ್ ರಾಮಚಂದ್ರ ಅವರೇ, ತಾವು ಇದುವರೆಗೂ ಈ ಸಯಾಟಿಕ ಸಮಸ್ಯೆ ಯಾಕೆ ಬರುತ್ತೆ, ಬರೋದಕ್ಕೆ ಏನೇನು ಕಾರಣಗಳು, ಇದಕ್ಕೆ ಖಂಡಿತ ಹೆದರ್ಬೇಕಾಗಿಲ್ಲ, ಆದ್ರೆ ನಿರ್ಲಕ್ಷ್ಯ ಕೂಡ ಮಾಡಬಾರ್ದು, ಎಷ್ಟು ದಿನ ನಾವು ಮನೆಯಲ್ಲೇ ಇದ್ದು ನೋಡ್ಬೇಕು, ಆ ನಂತರದಲ್ಲಿ ಯಾವ ಹಂತದಲ್ಲಿ ವೈದ್ಯರನ್ನ ಭೇಟಿ ಮಾಡಬೇಕು, ಹಾಗೆ ಈ ಸಮಸ್ಯೆ ಬರದೇ ಇದ್ದಂಗೆ ನೋಡ್ಕೊಳ್ಳೋ ನಿಟ್ಟಲ್ಲಿ ಏನೇನ್ ಮಾಡಬೇಕು, ಈ ಕುರಿತಂತೆ ವಿಸ್ತೃತ ಮಾಹಿತಿ ತಿಳಿಸಿದಿರಿ, ಹಾಗೆ ಚಿಕಿತ್ಸೆಯ ಬಗ್ಗೆ ಉತ್ತಮ ಮಾಹಿತಿ ತಿಳಿಸಿದಿರಿ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ. ಆರೋಗ್ಯವೇ ಭಾಗ್ಯ, ಎಲ್ಲರೂ ಆರೋಗ್ಯವಾಗಿರಿ.
2: ಸಯಾಟಿಕ ಈ ಕುರಿತು ಇದುವರೆಗೂ ಭದ್ರಾವತಿಯ ಮೂಳೆ ಮತ್ತು ಕೀಲು ಶಸ್ತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಮಚಂದ್ರ ಹೆಚ್.ಎಂ. ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶಿಲ್ಪಾ ಹೆಚ್.ಎಂ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 9 ಗಂಟೆ. ಕೇಳುಗರೇ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:35 ಮಧುರವಾದಂತಹ ಭಾವಗೀತೆಗಳು ಮೂಡಿಬರಲಿದೆ. 10 ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಗಾದೆ ಬಿಡಿಸಿ ಗಾದೆಯ ಗಾಂಧಿ, ಗಾದೆಗಳ ಕುರಿತು ಪ್ರಶ್ನೆಯನ್ನ ಕೇಳಲಾಗತ್ತೆ. ಉತ್ತರಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಆಕಾಶವಾಣಿ ಭದ್ರಾವತಿಯ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸುವ ಮೂಲಕ ನೀವು ಕೂಡ ಭಾಗವಹಿಸಬಹುದು. ಅದೇ ರೀತಿಯಲ್ಲಿ 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದ್ದು 11:30 ಸೇವಾ ಮಾಹಿತಿ ಪ್ರಸಾರವಾಗಲಿದೆ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರ ನಗರದ ಶ್ರೀಮತಿ ನರಸಮ್ಮ ಮತ್ತು ತಂಡದವರಿಂದ ಆರತಿ ಪದವನ್ನು ಆಲಿಸಬಹುದು. ಇನ್ನು ಮಧ್ಯಾಹ್ನ 1:20 ಚಿತ್ರಗೀತೆಗಳು ಬಿತ್ತರವಾಗಲಿದೆ. 2:40 ಭಾವಗೀತೆಗಳು

ಒಂದು ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ನಾಲ್ಕು ಗಂಟೆಗೆ ಮೇಕ್ಸ್ ಮೆಲೋಡಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಐದು ಗಂಟೆಗೆ ಮಧುರವಾದಂತಹ ಚಿತ್ರಗೀತೆಗಳನ್ನು ಆಲಿಸಬಹುದು. ಆರು ಗಂಟೆಗೆ ಸೇವಾ ಮಾಹಿತಿ, ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾವಯವ ಕೃಷಿ ಮತ್ತು ಬಾಳೆ ಕೃಷಿಯ ಅನುಭವ, ಈ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆಯನ್ನ ಕೇಳಬಹುದು. ಇನ್ನು ರಾತ್ರಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, ಎಂಟು ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದ್ದು, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಭಾವಗೀತೆಗಳು ಮೂಡಿಬರಲಿದೆ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯಕ್ಷಗಾನ ಪ್ರಿಯರಿಗೆ ಯಕ್ಷಗಾನ ಪ್ರಸಾರ ಆಗ್ತಾ ಇದೆ. ಪ್ರಸಂಗ ಕರ್ಣವಶಾನ ನಡೆಸಿಕೊಡ್ತಾರೆ ಸುಜಾತ ಜಿ ಹೆಗಡೆ ಮತ್ತು ತಂಡದವರು. ರಾತ್ರಿ ಹತ್ತು ಗಂಟೆಗೆ ಚಿತ್ರಗೀತೆಗಳು ಪ್ರಸಾರವಾಗಲಿದೆ.

ಇದು ಬೆಂಗಳೂರು ಕೇಂದ್ರದಿಂದ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ಸಹನ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸೀಳು ತುಟಿ ಅಂಗಳು, ಈ ಕುರಿತು ಡಾ ಗಿರೀಶ್ ಕೆಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಟಿ ಶಿವಕುಮಾರ್ ಅವರೊಂದಿಗೆ ಸಂವಾದವನ್ನು ಕೇಳಬಹುದು. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ನಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬರುತ್ತಿರುವಂತಹ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 9:05. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರ್ತಾ ಇದೆ ನಿಮ್ಮ ನೆಚ್ಚಿನ ಮಿಕ್ಸ್ ಮೆಲಡಿ ಕಾರ್ಯಕ್ರಮ.

ಮೆಲಡಿ ಕೇಳುಗರಿಗೆಲ್ಲ ಮಿಕ್ಸ್ ಮೆಲಡಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ದಿನ ನಿಮ್ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಬಾನಲ್ಲಿ ಕೇಳುತ್ತಿ ನಂದಿನಿ ವೈಬಿ. ಎಂದಿನಂತೆ ಈ ಮಿಕ್ಸ್ ಮೆಲಡಿ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಏನೆಲ್ಲ ಇದೆ, ಯಾರೆಲ್ಲ ಜನ್ಮದಿನವನ್ನ ಆಚರಿಸಿಕೊಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಕೇಳುಗರಿ ಈ ದಿನ ಮುನ್ನುಡಿ ಕೃಷ್ಣರಾಜ ಒಡೆಯರ ಜನ್ಮದಿನ. ಮೈಸೂರು ಸಂಸ್ಥಾನವನ್ನ ದೀರ್ಘಕಾಲ ಆಳಿದಂತಹ ಒಡೆಯರ ರಾಜಮನೆತನದ ಅರಸು ಎನ್ನುವ ಖ್ಯಾತಿಗೆ ಪಾತ್ರರಾದಂತಹ ಮುನ್ನುಡಿ ಕೃಷ್ಣರಾಜ ಒಡೆಯರವರು 1794 ಜುಲೈ 14 ಶ್ರೀರಂಗಪಟ್ಟಣದಲ್ಲಿ ಜನಿಸಿದರೆ. ಆಂತರಿಕ ಬಿಕ್ಕಟ್ಟುಗಳಿಂದ ಮೈಸೂರು ಸಂಸ್ಥಾನ ಸಂಕಷ್ಟದಲ್ಲಿದ್ದ ವೇಳೆ ರಾಜ ಪದವಿಗೇರಿದಾಗ ಮುನ್ನುಡಿ ಕೃಷ್ಣರಾಜ

ಒಡೆಯರವರಿಗೆ ಕೇವಲ 5 ವರ್ಷ. ನಂತರ 7 ದಶಕಗಳ ಕಾಲ ದಕ್ಷತೆಯಿಂದ ಜನಪರ ಕಾಳಜಿಯಿಂದ ರಾಜ್ಯಭಾರವನ್ನು ನಡೆಸುತ್ತಾರೆ. ಇವರು 1868 ಮಾರ್ಚ್ 27 ನಿಧನರಾಗ್ತಾರೆ. ವಾಸ್ತುಶಿಲ್ಪ, ಕಲೆ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಪೋಷಿಸುವಲ್ಲಿಯೂ ಅವರ ಪಾತ್ರ ಇರದು ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ ಸ್ನೇಹಿತರೆ, ಸಾಹಿತ್ಯ ಪ್ರೇಮಿ ಕೂಡ, ಸಾಹಿತಿ ಕೂಡ ಹೌದು ಇವರು ಅಂತ ಹೇಳ್ತಾ ಇವರ ಒಂದು ಸೇವೆಯನ್ನ ನೆನಪು ಮಾಡ್ಕೊಳ್ತಾ ಈಗ ಮಿಕ್ಸ್ ಮನೆಯ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಗೀತೆಯನ್ನ ಕೇಳೋಣ. ತಾರೆ ಜಮೀನ್ ಪರ್ ಚಿತ್ರದಿಂದ ಮೂಡಿ ಬರ್ತಾ ಇದೆ ಈ ಒಂದು ಸುಂದರ ಗೀತೆ, ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ.

ಸ್ಟಡಿಯ ಸಮಯ ಆಗ್ತದೆ 10:12:20 ಕೇಳ್ತಾ ಇದ್ದೀರಾ ಮಿಕ್ಸ್ ಮೆಲಡಿ ಕಾರ್ಯಕ್ರಮವನ್ನ. ಕೇಳುಗರೆ, ಇನ್ನ ಖ್ಯಾತ ಬಹುಭಾಷಾ ನಟಿ ಗೀತಾ ಅವರ ಜನ್ಮದಿನ 14 July 1962 ಇವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಗೀತಾ ಅವರು 1978 ಏಳನೇ ತರಗತಿಯಲ್ಲಿ ಓದುತ್ತಿದ್ದಾಗ ಭೈರವಿ ಎಂಬ ತಮಿಳು ಚಿತ್ರದ ಮೂಲಕ ಬಾಲನಟಿಯಾಗಿ ಇವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ. ನಂತರ ನಿರ್ದೇಶಕರಾದಂತಹ ಕೆ ಬಾಲಚಂದ್ರ ಅವರ ಒಂದು ತಮಿಳು ಚಿತ್ರದ ಮೂಲಕ ಜನಪ್ರಿಯ ಕೂಡ ಆಗ್ತಾರೆ. ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಭಾಷೆಗಳ ಸುಮಾರು 200 ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ತಮ್ಮ ಅಭಿನಯ ಶೈಲಿ ಮತ್ತು ಭಾವಪೂರ್ಣ ಮುಖಭಾವಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅಂತಲೇ ಹೇಳಬಹುದು. ಗೀತಾ ಅವರು ಶ್ರೇಷ್ಠ ನಟನೆಗಾಗಿ ಇವರಿಗೆ ಫಿಲ್ಮ್ ಫೇರ್ ಸೇರಿದಂತೆ ಹಲವಾರು ರಾಜ್ಯ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಇವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈಗ ಇವರು ನಟಿಸಿರುವಂತಹ ಧ್ರುವತಾರೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ವಾಣಿಯ ಜಯರಾಮ್ ಬೆಂಗಳೂರು ಲತಾ ಅವರ ಧ್ವನಿಗಳಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ ಚಿ ಉದಯ ಶಂಕರ್. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಕೇಳಿದ್ರೆ ಇದಿನ ಶಿವನಾಡರ್ ಭಾರತೀಯ ತಂತ್ರಜ್ಞಾನ ಅಂದ್ರೆ ಐಟಿ ರಂಗದ ದೈತ್ಯ ಸಂಸ್ಥೆಯಾದ HCL ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಪ್ರಸಿದ್ಧ ಉದ್ಯಮಿ ಶಿವನಾಡರ್ ಅವರ ಜನ್ಮದಿನ ಭಾರತವನ್ನ ಜಾಗತಿಕ ಐಟಿ ನಕ್ಷೆಯಲ್ಲಿ ಗುರುತಿಸುವಂತೆ ಮಾಡುವಲ್ಲಿ ಇವರ ಪಾತ್ರ ದೊಡ್ಡದಿತ್ತು ಅಂತ ಹೇಳ್ಬೋದು. ಇವರಿಗೂ ಇವರ ಒಂದು ಸಾಧನೆಯನ್ನ ಸ್ಮರಿಸ್ತಾ ಈಗ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಪಿಕೆ ಸಿನಿಮಾದಿಂದ ಸೋನು ನಿಗಮ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಕೇಳಿ ಈ ಗೀತೆ.

ಸ್ಟುಡಿಯೋ ಸಮಯ 9:24. ಮಿಕ್ಸ್ ಮೆಲಡಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಈಗ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕಿಸ್ ಚಿತ್ರದಿಂದ ಶ್ರೇಯ ಕೌಶಲ್ ಹಾಗೂ ವಿ ಹರಿಕೃಷ್ಣ ಅವರ ಧ್ವನಿಗಳಲ್ಲಿ. ಶ್ರೇಯ ಕೌಶಲ್ ಅವರ ಧ್ವನಿಯಲ್ಲಿ ಕೇಳೋಣ ಕಿಸ್ ಚಿತ್ರದ ಗೀತೆ. ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಕೆಳಗಡೆ ದಿನ ಬಿ ಬಿ ಸರೋಜಾ ದೇವಿ ಅವರ ಒಂದು ಪುಣ್ಯ ಸ್ಮರಣೆ ದಿನ ಕೂಡ. ಕನ್ನಡ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ವೀಣೆಯ ಸರಸ್ವತಿ ಎಂದು ಖ್ಯಾತರಾಗಿರುವಂತಹ ಇವರು ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. 1955ರ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸಿನಿ ಪಯಣವನ್ನು ಆರಂಭವನ್ನು ಮಾಡ್ತಾರೆ. ಭಾರತದಾದ್ಯಂತ ಅಪಾರ ಅಭಿಮಾನಿಗಳನ್ನು ಇವರು ಗಳಿಸಿದ್ರು. ಜುಲೈ 14, 2025ರಂದು ಇವರು ನಿಧನರಾಗ್ತಾರೆ. ಇವರಿಗೂ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇವರ ಒಂದು ಸಿನಿ ಒಂದು ರಂಗದಲ್ಲಿ ಮಾಡಿದಂತಹ ಒಂದು ಕನ್ನಡ ಚಿತ್ರರಂಗಕ್ಕೆ ಮಾಡಿದಂತಹ ಒಂದು ಸಾಧನೆಯನ್ನು ಸ್ಮರಿಸ್ತಾ ಈಗ ಮತ್ತೊಂದು ಚಿತ್ರದ ಗೀತೆಯನ್ನು ಕೇಳೋಣ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ

ಕೇಳುಗರೆ, ಇಲ್ಲಿಗೆ ಈ ದಿನದ ಮೇಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಶ್ರೋತೃಗಳೇ, ಇವತ್ತು 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಯಾರ ಒಂದು ಹಾಡನ್ನ, ಯಾರು ನಟಿಸಿರುವಂತಹ ಹಾಡನ್ನ ಹಾಡಬೇಕು ಅಂತ ನಾನು ಹೇಳೋದ್ರಲ್ಲೇ ಗೊತ್ತಾಗುತ್ತೆ. ಸ್ವಲ್ಪ ಕ್ಲೂ ಕೊಡೋದಾದ್ರೆ ಫಟಾಫಟ್ ಅಂತ ನೀವು ಗೆಸ್ ಮಾಡೇ ಬಿಡ್ತೀರಾ. ಇವರು ಕನ್ನಡ ಚಿತ್ರರಂಗದ ಧ್ರುವತಾರೆ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ. ಬಣ್ಣದ ಲೋಕಕ್ಕೆ ಕಾಲಿಟ್ಟ ಮೊದಲ 3 ಸಿನಿಮಾಗಳೇ ಸತತವಾಗಿ ಶತ ದಿನೋತ್ಸವ ಆಚರಿಸಿ ದಾಖಲೆಯನ್ನು ಕೂಡ ಬರೀತಾರೆ. ಈ ಅಪರೂಪದ ಸಾಧನೆಯಿಂದಾಗಿ ಇವರಿಗೆ ಚಿತ್ರರಂಗದಲ್ಲಿ ಒಂದು ವಿಶೇಷ ಬಿರುದು ಕೂಡ ಕೊಡ್ತು. ಯಾವ್ದು ಹೇಳಿ, ಹ್ಯಾಟ್ರಿಕ್ ಹೀರೋ. ಅದು ಹೇಳಿದ ತಕ್ಷಣನೇ ಗೊತ್ತಾಗುತ್ತೆ ಯಾರು ಅಂತ. ಅವರು ನಟಿಸಿರುವಂತಹ ಹಾಡುಗಳಿಗೆ ನೀವು ಹಾಡೋದಕ್ಕೆ ರೆಡಿ ಆಗಿರಿ 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಿಕ್ಸ್ ಮೆಲಡಿ ಕಾರ್ಯಕ್ರಮವನ್ನ ಮುಗಿಸ್ತಾ ಈ ಕಾರ್ಯಕ್ರಮನ ಆಲಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇನ್ನು ಮಧುರವಾದಂತಹ ಭಾವಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ನೀವು ಕೇಳ್ತಾ ಇದ್ದೀರಾ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ಈ ಒಂದು ಮಧುರವಾದಂತಹ ಕಾರ್ಯಕ್ರಮ. ಸಮಯ ಆಗ್ತಾ ಇದೆ 9:36. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಶ್ರೋತೃಗಳೇ, ರಾಜಶೇಖರ ಕಂಬಾರ ಅವರ ಒಂದು ಕವನ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಅವರು.

ಕೇಳೋಣ ಬುತ್ತಣ್ಣ ಹಿಂಗ ಮೀರೆ ಅವರ ಕವನ ವೃಂದಗಾನದಲ್ಲಿ.

ಮಧುರವಾದಂತಹ ಭಾವಗೀತೆಗಳು ಇದುವರೆಗೆ ಮೂಡಿಬಂದಿತು. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಜ್.

ಶ್ರೋತೃಗಳೇ, ಬೆಳಗಿನಿಂದ ಕಾರ್ಯಕ್ರಮವನ್ನ ಆಲಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527206 ಅನೇಕ ಶ್ರೋತೃಗಳು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಅದರಲ್ಲಿ ಸಂದೇಶದಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಸಂದೇಶವನ್ನ ಕಳಿಸಿದ್ದಾರೆ ಗೋಪಾ ವೆಂಕಟೇಶ್ ಅವರು. ಏನು ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡತೆಯವರು ಕೂಡ ಕಳಿಸಿದ್ದಾರೆ. ಆಷಾಢ ಅಮಾವಾಸ್ಯೆಯ ಬೆಳಕಿನ

ಶುಭೋದಯ, ಒಂದೇ ಮಾತರಂ ಎನ್ನುಣ ಕೆರೆ ಬೀರನಹಳ್ಳಿಯಿಂದ ಕಳಿಸಿದ್ದಾರೆ. ಹಾಗೆ ಕಿಷ್ಕಿಂಧ ನಗರ ಗಂಗಾವತಿಯಿಂದ ಈರಣ್ಣ ವಿಜಯಶ್ರೀ ಅವರು ಕೂಡ ಮೆಸೇಜ್ ಅನ್ನ ಮಾಡಿದ್ದಾರೆ. ಹೊನ್ನೂರಲ್ಲಿ ಹನುಮಂತಪುರ ಹೊನ್ನೂರಲ್ಲಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಬದುಕು ಭಾವಣೆ ಎರಡು ಪದಗಳು ಭಿನ್ನ, ಬದುಕು ಜೀವನವನ್ನ ಕಲಿಸಿದ್ರೆ ಭಾವಣೆ ಜೀವನದ ದಾರಿಯನ್ನ ತೋರಿಸುತ್ತೆ ಅಲ್ವೇ ಅಂತಾನು ಕೂಡ ಕಳಿಸಿದ್ದಾರೆ. ಇನ್ನು ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಯಾರಿದು ಕಳಿಸಿದ್ದಾರೆ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ನರ್ಮದಾ ನದಿಯ ಬಗ್ಗೆ ಮಾಹಿತಿ. ಕಜ್ಜಗೆ ಅವರ ಕಥನದಲ್ಲಿ ಪರಿಶ್ರಮದ ಸಂಸ್ಕಾರ ನಮ್ಮ ಜೀವನದ ಗುರಿಯಾಗಬೇಕು ಎಂಬ ಕಿವಿ ಮಾತು ಹೇಳಿದ್ರು, ತುಂಬಾನೇ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಕರ ವಿಜಯಕುಮಾರ್ ಶುಭ ಮುಂಜಾನೆ. ಗೀತಾರಾಧನಾ ಕಾರ್ಯಕ್ರಮ ಮತ್ತು ಬದುಕು ಚಟಕಾಬಂಡಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಇಷ್ಟ ಆಯ್ತು. ಗಾದೆಗಳ ಕಾರ್ಯಕ್ರಮಕ್ಕೆ ಗಾದೆ ಗಾಡಿಗಾಗಿ ಕಾಯ್ತಾ ಇದ್ದೀವಿ ಅಂತ ಕಳಿಸಿದ್ದಾರೆ. ಇನ್ನು ಮಯೂರ್ಕೋಟಿ ಜನಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಎಲ್ಲೋ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿತ್ತು, ಡಾಕ್ಟರ್ ಸ್ಟೇಟ್ಮೆಂಟ್, ಕನ್ನಡ ಹಾಡುಗಳು ಅದ್ಭುತವಾಗಿ ಮೂಡಿಬಂತು. ಇನ್ನು ಹಂಪಾಣಿ ನಾಮತಿಯಿಂದ ಬದುಕು ಚಟಕಾಬಂಡಿ ಕಾರ್ಯಕ್ರಮದಲ್ಲಿ ಸಾಹಿತಿ ಜಯಮ್ಮ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಚೆನ್ನಾಗಿತ್ತು. ಎಸ್ಆರ್ ಭಟ್ ಸರ್ ಅವರು ಸಂದರ್ಶನವನ್ನ ಚೆನ್ನಾಗಿ ನಡೆಸಿಕೊಟ್ರು. ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಮಚಂದ್ರ ಅವರೊಂದಿಗೆ ಬೆನ್ನು ನೋವು ಬಗ್ಗೆ ನಡೆಸಿದ ಸಂದರ್ಶನ ಕೂಡ ಇಷ್ಟ ಆಯ್ತು. ಬೆನ್ನು ನೋವಿಗೆ ಬರುವಂತಹ ಕಾರಣಗಳು ಏನು, ಯಾವ ರೀತಿ ಚಿಕಿತ್ಸೆಯನ್ನ ನಾವು ತೆಗೆದುಕೊಳ್ಬೇಕು, ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಎಲ್ಲವನ್ನು ಕೂಡ ಚೆನ್ನಾಗಿ ವಿವರವಾಗಿ ತಿಳಿಸಿದ್ದಾರೆ. ಸಂದರ್ಶನವನ್ನ ನಡೆಸಿದಂತಹ ಶಿಲ್ಪಾ ಅವರಿಗೂ ಕೂಡ ಧನ್ಯವಾದ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಮಂಜುನಾಥ ಲಕ್ಷ್ಮಿ ಸೈಕಲ್ ಶಾಪ್ ಜನಪುರದಿಂದ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಜ್ಜಿಕಿ ಅವರ ಕರುಣಾನುಭಾವಳಿಕೆ ಅರ್ಥಪೂರ್ಣವಾಗಿತ್ತು ಅಂತ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಟೈಪ್ ಮಾಡಿ ಕಳಿಸಿದ್ದಾರೆ. ಓಕೆ, ಇನ್ನು ಚಂದ್ರಶೇಖರ್ ನಾಯಕ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಗುಡ್ ಮಾರ್ನಿಂಗ್ ಅಂತ ಕಳಿಸಿ, ಮಿಕ್ಸ್ ಮೆಲೋಡಿ ಹಾಡುಗಳು ಎಲ್ಲವೂ ಕೂಡ ಇಷ್ಟ ಆಯ್ತಂತೆ ಅವರಿಗೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಏಳು ಕಾಲಿಕೆ ಬದುಕು ಚಟಕಾಬಂಡಿ ಕಾರ್ಯಕ್ರಮದಲ್ಲಿ ಸಾಧಕರೊಂದಿಗೆ ಸಂದೇಶನ, ಅವರು ಜೀವನದಲ್ಲಿ ಎದುರಿಸಿದಂತಹ ಸವಾಲುಗಳು ಅವನ್ನೆಲ್ಲ ದಾಟಿ ಮೀರಿ ಬಂದು ಯಶಸ್ಸನ್ನ ಸಾಧಿಸಿದ್ದನ್ನ ತಿಳಿಸಿಕೊಟ್ರು. ಈ ಕಾರ್ಯಕ್ರಮ ಏನನ್ನ ಸಾಧಿಸಲಾರೆ ಅಥವಾ ಏನನ್ನಾದರೂ ಕೂಡ ಸಾಧಿಸಬೇಕು ಎಂಬ ಅಭಿಲಾಷೆ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿದೆ. ಇದಕ್ಕಾಗಿ ಆಕಾಶವಾಣಿ ಭದ್ರಾವತಿಗೆ ನನ್ನ ಅಭಿನಂದನೆಗಳು ಅಂತ ಸಲ್ಲಿಸ್ತಾ ಇದ್ದಾರೆ. ಇನ್ನು ಚಿತ್ರಗೀತೆಗಳೆಲ್ಲವೂ ಕೂಡ ಇಷ್ಟ ಆಯ್ತು, ಆರೋಗ್ಯ ಕಾರ್ಯಕ್ರಮವೂ ಕೂಡ ಇಷ್ಟ ಆಯ್ತು. ಓಕೆ, ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಮಿಕ್ಸ್ ಮೆಲೋಡಿ ಹಾಡುಗಳು ಓಕೆ, ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದಾರಂತೆ. ಓಕೆ, ಇನ್ನು ಬೀದರ್ ಜಿಲ್ಲೆ ಹುಮನಾಬಾದ ತಾಲೂಕು ಹಳ್ಳಿಕೇಡ್, ಕರೆಕ್ಟ್ ಇದೆಯಾ, ಹಳ್ಳಿಕೇಡ್ ಬಿ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಅವರು ಕೂಡ ಬೆಳಗ್ಗೆ ಮಿಕ್ಸ್ ಮೆಲೋಡಿಯಲ್ಲಿ ಧ್ರುವತಾರೆ ಚಿತ್ರದ ಆಮೋಡ ಹಾಡು ತುಂಬಾನೇ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ಗೀತಾಬಾಯಿ ಅವರು ಕೂಡ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಇನ್ನು ಸದಾಶಿವಪ್ಪ ಮಣ್ಗಟ್ಟದಿಂದ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಹಾಡು ಇಷ್ಟ ಆದ್ರೆ, ಇನ್ನು ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ ಆಕಾಶವಾಣಿ ಕುಟುಂಬಕ್ಕೆ ಮಣ್ಣಿತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಗೀತಾರಾಧನಾ ಕಾರ್ಯಕ್ರಮದಲ್ಲಿ ನರ್ಮದಾ ನದಿಯ ಬಗ್ಗೆ ಮಾಹಿತಿ, ಕರುಣಾನುಭಾವಳಿಕೆ, ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇವರು ಕೂಡ ಟೈಪ್ ಮಾಡಿ ಕಳಿಸಿದ್ದಾರೆ. ತುಂಬಾ ಉಪಯುಕ್ತವಾಯ್ತು, ಚೆನ್ನಾಗೂ ಇತ್ತು ಅಂತಾನು ಕೂಡ ಕಳಿಸಿದ್ದಾರೆ. ಹೇಗಿದ್ದೀರಾ ಮೇಡಮ್, ಕುಶಲವೇ ಕ್ಷೇಮವೇ ಸೌಖ್ಯವೇ, ಅದೊಂದು ಪದ ಬರ್ಬೇಕಿತ್ತಲ್ವಾ. ಓಕೆ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
ಇದು ಒಂದಕ್ಕಿಂತ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಎಲ್ಲವೂ ಕೂಡ ಇಷ್ಟ ಆಯ್ತು ಅಂತ ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಬಿ ಎಚ್ ಆಂಜನೇಯ ಓಲ್ಟನ್ ಹನುಮಂತ ನಗರ ಭದ್ರಾವತಿಯಿಂದ ಗುಡ್ ಮಾರ್ನಿಂಗ್, ಎಲ್ಲ ಕಾರ್ಯಕ್ರಮ ಕೂಡ ಇಷ್ಟ ಆಯ್ತು ಅಂತ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡ್ಕತ್ತಿ ಹೋಬಳ್ಳಿಯಿಂದ ನಮಸ್ಕಾರ, ಸ್ವಾಗತ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಳಿಸಿದ್ದಾರೆ. ಇನ್ನು ಎಫ್ ಎಂ ಬಾನುಲಿಯಲ್ಲಿ ಪ್ರಸಾರವಾದ ಮಾಹಿತಿ ಸುಮಧುರ ಹಾಡುಗಳಿಗೆ ಅದ್ಭುತ ಧನ್ಯವಾದ ಅಂತ ಮೂಡಲ ವಿಠಲಪುರದ ಶಿವಮೊಗ್ಗ ಜಿಲ್ಲೆ ಪದ್ಮಶ್ರೀಧರ್ ಪನಗಟ್ಟಿ ಅನಂತ ಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಇನ್ನು ಯಾರು ಇದು ಉತ್ತರ ಕಾಲೋನಿ ಭದ್ರಾವತಿಯಿಂದ ಎಲ್ಲ ಗೌಡ ಅವರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಚೆನ್ನಾಗಿ ಬರ್ತಾ ಇದೆ ಅಂತ ಕಳಿಸಿದ್ದಾರೆ. ಸಲ್ಮಾ ಅಂಡ್ ನಿರ್ಮಲಾ ಟೀಚರ್ ತರೀಕೆರೆ ಟೀಚರ್ಸ್ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಮೆಸೇಜ್ ಅನ್ನ ಮಾಡಿದ್ರೆ ಪಿ ಸತ್ಯನಾರಾಯಣ ಜಯಜ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಇನ್ನು ಶುಭ ಮುಂಜಾನೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಭಾವಗಿದೆ ತುಂಬಾನೇ ಇಷ್ಟ ಆಯ್ತು ಅಂತ ಕಳಿಸಿದ್ರೆ ಚಂದ್ರಿಕಾ ಶೇಷಾಚಲ ಹಾನಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ಬೆಳಗಿನ ಶುಭೋದಯ ಬೆಳಗಿನ ಕಾರ್ಯಕ್ರಮನ ಅನಿಸ್ತಾ ಇದ್ದೇವೆ. ಮೂಳೆ ತಜ್ಞರಾದಂತಹ ಡಾಕ್ಟರ್ ರಾಮಚಂದ್ರ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಬಹಳ ಉಪಯುಕ್ತವಾಗಿತ್ತು, ಮಾಹಿತಿ ಕೂಡ ಇಷ್ಟ ಆಯ್ತು, ಭಾವಗೀತೆ ಮನ ಮಿಡಿಯಿತು ಅಂತ ಕಳಿಸಿದ್ದಾರೆ. ಓಕೆ. ಇನ್ನು ಭಾವ ರೇಖಾ ಜೇಸಿ ಭದ್ರಾವತಿಯಿಂದ ಭಾವಗೀತೆ ಅಮ್ಮ ನಿನ್ನ ಇದೆ ಆಳದಲ್ಲಿ, ಆ ಹಾಡು ಅಮ್ಮನಿಗೆ ಒಂದು ರೀತಿಯಲ್ಲಿ ನನ್ನ ಅಮ್ಮನಿಗೆ ಮನಸ್ಸಿಗೆ ಹತ್ತಿರವಾದ ಹಾಡು. ಓಕೆ. ಡಾಕ್ಟರ್ ರಾಮಚಂದ್ರ ಅವರು ತುಂಬಾ ಒಳ್ಳೆಯ ಡಾಕ್ಟ್ರು, ನಮ್ಮ ಭದ್ರಾವತಿಯಲ್ಲೇ ಇರೋದು ನಮ್ಮ ಪುಣ್ಯ ಅಂತ ಹೇಳಿ ರೇಖಾ ಅವರು ಕೂಡ ಕಳಿಸಿದ್ದಾರೆ. ನಿಜ ರೇಖಾ ಅವರೇ, ಅಮ್ಮ ಎನ್ನುವಂತಹ ಯಾವುದೇ ಸಾಂಗ್ ತಗೊಂಡ್ರು ಕೂಡ ಆ ಒಂದು ಪದ ಇದೆಯಲ್ಲ, ಅದೇನು ಮ್ಯಾಜಿಕ್ ಏನೋ ಗೊತ್ತಿಲ್ಲ, ಒಂದು ರೀತಿ ಮನಸ್ಸು ನಮ್ಮ ಅಮ್ಮನ ಹತ್ರ ಹೋಗ್ಬಿಡತ್ತಲ್ವಾ. ಓಕೆ. ಇನ್ನು ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್, ಮಿಕ್ಸ್ ಮೆಲಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಓಂಕಾರ್ ನೇನೆ ಈಶ್ವರಿ ಸ್ಟೋರ್ ಫೇಸ್ ಹೊನ್ನಾಳಿ ರಸ್ತೆ ಶಿವಮೊಗ್ಗದಿಂದ ಫೇಸ್ ಕಾಲೇಜ್ ಅಲ್ಲಿಂದ ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಗುಡ್ ಮಾರ್ನಿಂಗ್ ಈಗ ಮುಗಿಸೋಣ ಅನ್ಕೊಂಡೆ, ಅಷ್ಟೊತ್ತಿಗೆ ನಿಮ್ಮ ಮೆಸೇಜ್ ಬಂತು. ಓಕೆ. ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಓಕೆ, ಸಾಂಗಿಗಾಗಿ ರಿಕ್ವೆಸ್ಟ್ ಮಾಡ್ತಾರೆ ಅನೇಕ ಶ್ರೋತೃಗಳು, ಅದು ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ. ಶ್ರೋತೃಗಳು ಪತ್ರದ ಮೂಲಕ ನೀವು ಹಾಡನ್ನ ಯಾವ ಹಾಡು ಇಷ್ಟ ಅಂತ ಹೇಳಿ ನೀವು ಪತ್ರದ ಮೂಲಕ ಎರಡರಿಂದ ಮೂರು ಹಾಡುಗಳನ್ನ ಕಳಿಸಿದ್ರೆ ಅದರಲ್ಲಿ ಒಂದು ಹಾಡನ್ನ ಅವರು ಅಪ್ಲೈ ಮಾಡಲಾಗುತ್ತೆ. ಸೋಮವಾರ ಮತ್ತು ಬುಧವಾರ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಅಂತ. ಅದರ ವಿಳಾಸವನ್ನು ಕೂಡ ಹೇಳ್ತೇನೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನನ್ನ ಹಾಡು ನಿಲಯದ ನಿರ್ದೇಶಕರು, ಮೊದಲಿಗೆ ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ, ಪಿನ್ಕೋಡ್ ಸಂಖ್ಯೆ 577302ಕ್ಕೆ ಕಳಿಸಿದ್ರೆ ನಿಮ್ಮ ನೆಚ್ಚಿನ ಚಿತ್ರಗೀತೆ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರ ಆಗತ್ತೆ ಅಂತ ಈ ಮೂಲಕ ತಿಳಿಸ್ತಾ ಅನೇಕ ಶ್ರೋತೃಗಳು ಸಂದೇಶವನ್ನ ಕಳಿಸೋ ಮೂಲಕ ಒಂದು ಭಾಗವಹಿಸ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತ ಅಭಿಪ್ರಾಯಗಳನ್ನ ಕಳಿಸಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಂದೆ ಬರ್ತಾ ಇದೆ ನಿಮ್ಮ ನೆಚ್ಚಿನ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ.

ಕೇಳುಗರೇ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಹಿರಿಯರು ನೂರಾರು ವರ್ಷಗಳ ತಮ್ಮ ಬದುಕಿನ ಅನುಭವವನ್ನ ಒಂದೇ ಸಾಲಿನಲ್ಲಿ ಹಿಡಿದಿಟ್ಟು ನಮಗೆ ಕೊಟ್ಟು ಹೋಗಿರುವ ಮುತ್ತುಗಳೇ ಗಾದೆಯ ಮಾತುಗಳು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹಾಡು ಮಾತಾಡು ಗಾದೆ ಬಿಡಿಸಿ ಗಾದೆಯ ಗಾಡಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಬದುಕಿನ ಹಾದಿಗೆ ಬೆಳಕಾಗುವ, ನಗಿಸುತ್ತಲೇ ಯೋಚಿಸುವಂತೆ ಮಾಡುವಂತಹ ಅದ್ಭುತ ಗಾದೆಗಳ ಅರ್ಥವನ್ನ ತಿಳಿತಾ, ಒಳ್ಳೊಳ್ಳೆ ಮಧುರವಾದಂತಹ ಹಾಡುಗಳನ್ನ ಕೇಳ್ತಾ ಸಾಗೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನು ಆರಂಭದಲ್ಲಿ ಯಾವ ಗಾದೆ ನೀಡ್ತಾ ಇದ್ದೀನಿ ಅಂತ ಅಂದ್ರೆ, ಆರಂಭದ ಗಾದೆ ಹೀಗಿದೆ: ಅಲ್ಲದ ಮಾತೇಕೆ, ಅಲ್ಲದ ಮಾತೇಕೆ. ಮುಂದಿನ ಭಾಗವನ್ನು ನೀವು ಪೂರ್ಣಗೊಳಿಸಿ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಕಳಿಸಬೇಕಾಗತ್ತೆ. ಮತ್ತೊಮ್ಮೆ ಪ್ರಶ್ನೆ ಹೇಗಿದೆ: ಅಲ್ಲದ ಮಾತೇಕೆ, ಅಲ್ಲದ ಮಾತೇಕೆ. ಈ ಗಾದೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಹಾಗಾದ್ರೆ ಯಾವುದಾಗಿರುತ್ತೆ ಉತ್ತರ? ನೋಡೋಣ ನಮ್ಮ ಶ್ರೋತೃಗಳು ಯಾವ ರೀತಿ ಉತ್ತರಗಳನ್ನ ಕಳಿಸ್ತಾರೆ ಅಂತ. ಒಂದು ಹಾಡಿನ ನಂತರ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಆಯ್ಕೆಗಳನ್ನು ಕೂಡ ನೀಡ್ತೇನೆ. ಆದ್ರೆ ಉತ್ತರಗಳನ್ನ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಈಗ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳೋಣ. ಈಗ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ

ಕೇಳುಗರೆ, ಆಯ್ಕೆ ಕೊಡ್ತೀನಿ ಅಂತ ಕೊಡ್ಬೋದು ಅಂತ ಕಾಯ್ತಾ ಇರ್ತೀರಲ್ವಾ? ಓಕೆ, ನೋಡೋಣ. ಆಯ್ಕೆಗಳನ್ನ ಎರಡು ಕೊಡ್ತೇನೆ. ಅಲ್ಲದ ಮಾತೇಕೆ, ಈ ಗಾದೆಯನ್ನ ಕೇಳಿದ್ದೆ ಅಲ್ವಾ, ಈ ಗಾದೆಯನ್ನ ಪೂರ್ಣಗೊಳಿಸಿ ಅಂತ. ಆಯ್ಕೆಗಳನ್ನ ನೋಡೋದಾದ್ರೆ ಮೊದಲ ಆಯ್ಕೆ ಸಲ್ಲದ ಹೊನ್ನೇಕೆ, ಸಲ್ಲದ ಹೊನ್ನೇಕೆ. ಇನ್ನು ಎರಡನೇ ಆಯ್ಕೆ ಇಲ್ಲದ ಕೆಲಸವೇತಕ್ಕೆ, ಇಲ್ಲದ ಕೆಲಸವೇತಕ್ಕೆ. ಮೊದಲನೇ ಆಯ್ಕೆ ಸಲ್ಲದ ಹೊನ್ನೇಕೆ, ಹೊನ್ನೆ ಅಂದ್ರೆ ಬಂಗಾರ, ದುಡ್ಡು ಎಲ್ಲದು. ಸಲ್ಲದ ಹೊನ್ನೇಕೆ ಮೊದಲ ಆಯ್ಕೆ. ಎರಡನೇದು ಇಲ್ಲದ ಕೆಲಸವೇಕೆ. ಹಾಗಾದ್ರೆ ಯಾವ್ದಿರ್ಬೋದು ನಿಮ್ಮ ಆಯ್ಕೆ ಅಂತ ಹೇಳ್ತಾ ತಿಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 8194815576000 ನಿಮ್ಮ ಉತ್ತರಗಳನ್ನು ಮೆಸೇಜ್ ಮಾಡ್ತಾ ಇರಿ. ಅಷ್ಟರಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆದಂತಹ ಸಾಂಗ್ ನಿಮಗಾಗಿ.

ಸ್ಟುಡಿಯೋ ಸಮಯ 10:15 ಆಗ್ತಾ ಇದೆ. ಶ್ರೋತೃಗಳೇ, ಗಾದೆಯನ್ನ ಕೇಳಿದ್ದೆ. ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಎಂದಿನಂತೆ ಮಂಗಳವಾರ ಗಾದೆಗಳ ಕುರಿತು ಗಾದೆಯ ಅರ್ಧ ಭಾಗವನ್ನು ಕೇಳ್ತೇವೆ. ಇನ್ನು ಅರ್ಧ ಭಾಗವನ್ನು ನೀವು ಪೂರ್ಣಗೊಳಿಸಿ ಉತ್ತರವನ್ನ ಕಳಿಸಬೇಕಾಗತ್ತೆ. ಹಾಗಾದ್ರೆ ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ, ನಾನು ಕೇಳಿದಂತಹ ಗಾದೆ ಯಾವುದು ಅಂತ ಅಂದ್ರೆ, ಅಲ್ಲದ ಮಾತೇಕೆ, ಅಲ್ಲದ ಮಾತೇಕೆ ಆಯ್ಕೆಗಳನ್ನು, ಅದನ್ನು ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದೆ. ಆಯ್ಕೆಗಳನ್ನು ಕೂಡ ಕೊಟ್ಟಿದೆ, ಎರಡು ಆಯ್ಕೆಯನ್ನು ನೀಡಲಾಗಿತ್ತು. ಮೊದಲ ಆಯ್ಕೆ ಸಣ್ಣದ ಹೊನ್ನೇಕೆ, ಎರಡನೇ ಆಯ್ಕೆ ಇಲ್ಲದ ಕೆಲಸವೇತಕ್ಕೆ. ಹಾಗಾದ್ರೆ ನಮ್ಮ ಶ್ರೋತೃಗಳೆಲ್ಲ ಯಾವ ಉತ್ತರವನ್ನ ಗೆಸ್ ಮಾಡಿದ್ದಾರೆ, ಆ ಉತ್ತರ ಸರಿಯೋ ಅಥವಾ ತಪ್ಪೋ ಅಂತ ಎಲ್ಲ ನೋಡೋಣ. ಹಂಪಣ್ಣ ನ್ಯಾಮತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಸಂದೇಶವನ್ನ ಕಳಿಸಿದ್ರೆ, ಸುನಂದ ಗಾನವಾರಿಧಿ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ನಿಂದ ಕಳಿಸಿದ್ರೆ, ಓಕೆ ಮೂಡಲು

ಕುಂದಾಪುರದ ಶಿವಮೊಗ್ಗ ಜಿಲ್ಲೆ ಪದ್ಮ ಶ್ರೀಧರ್ ಪನ್ನಗಟ್ಟಿ ಅನಂತ ಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಮಂಜುಳಾ ಜನಪುರದಿಂದ ಇನ್ನು ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ ರೇಖಾ ರವಿಶಂಕರ್ ಜನಪುರದಿಂದ ನಿತಿನ್ ಬಣಗಾರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಂಕಾರ್ ನೇನೆ ಫೇಸ್ ಕಾಲೇಜ್ ಹತ್ತಿರ ಹೊನ್ನಾಳಿ ರಸ್ತೆ ಶಿವಮೊಗ್ಗದಿಂದ ಈಶ್ವರಿ ಸ್ಟೋರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಕುಕನೂರು ಹರಿಹರ ತಾಲೂಕಿನಿಂದ ಬೆಳಗಾವಿ ಜಿಲ್ಲೆ ರಾಯಬಾಗಿನ ಮುಗಳಖೋಡ ಶಿವಲಿಂಗಯ್ಯ ಹಿರಮಠ ಕಲಾವತಿ ಹಿರಮಠ ಅಭಿಷೇಕ್ ಹಿರಮಠ ಅವರು ಕೂಡ ಸಂದೇಶವನ್ನು ಕಳಿಸಿದರೆ ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ಮೋನಿಕಾ ಹಾಸನದಿಂದ ಮಮತಾ ಭದ್ರಾವತಿಯಿಂದ ಕಳಿಸಿದರೆ ಓಕೆ ಡಿ ಸತ್ಯನಾರಾಯಣ ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಸುರೇಶ್ ಶಿವಮೊಗ್ಗದಿಂದ ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಮುರಳೀಧರ್ ಶಿವಮೊಗ್ಗದಿಂದ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಓಕೆ ಇನ್ನು ವಂದನಾ ಸುರೇಖಾ ಅಶ್ವಿನಿ ಗಗನ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳ್ಳಿಯಿಂದ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಆಲ್ರೆಡಿ ಓದಿದ್ದೀನಿ. ಇನ್ನು ಒಪಿನಿಯನ್ ಪೋಲ್ ಅದರಲ್ಲಿ ಕಳಿಸೋದಕ್ಕಿಂತ ನೀವು ಪ್ರೈವೇಟ್ ಆಗಿ ಸಂದೇಶವನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481527200 ಶ್ರೋತೃಗಳೆಲ್ಲರೂ ಕೂಡ ಉತ್ತರಗಳನ್ನು ಕಳಿಸ್ತಾ ಬನ್ನಿ. ಅದರಲ್ಲಿ ಇರುವಂತಹ ಸಂದೇಶಗಳನ್ನು ಓದ್ತೀನಿ, ಯಾಕಂದರೆ ಎರಡೆರಡು ಸತಿ ರಿಪೀಟ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ ನಳಿನ ದೇವರಾಜ್ ಶ್ರೇಯಾ ಪ್ರಶಾಂತ ತ್ರಿಶಿಕಾ ಹೊಳೆಹೊನ್ನೂರಿನಿಂದ ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮತಿಯಿಂದ ಕಳಿಸಿದರೆ ಮಂಜುಳಾ ಜನಾರ್ದನ್ ಉದಯ್ ಟೇಲರ್ ಭೂತನಗುಡಿ ಭದ್ರಾವತಿಯಿಂದ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ವಿಜಯಪುರದ ಸುದರ್ಶನ ಭರತ್ ಕುಮಾರ್ ಬಂದಿ ನವಾಜ್ ಅವರು ಕೂಡ ಕಳಿಸಿದ್ರೆ ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ ರಂಗರಾಮೇಗೌಡ ಮಲಗುಪ್ಪದಿಂದ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆ ಕಳಿಸಿದ್ದಾರೆ. ಓಕೆ ಇನ್ನು ಅನಿತಾ ರಿತೇಶ್ ಸಿಎನ್ ರೋಡ್ ಭದ್ರಾವತಿಯಿಂದ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಉಮೇಶ ಸಿರಿಗೆರೆ ದಾವಣಗೆರೆಯಿಂದ ರೋಹಿಣಿ ಘನಾತಿ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಮಹೇಶ್ ಹೊಸೂರಿನಿಂದ ಕಳಿಸಿದ್ರೆ ಸುಮಿತ್ರ ಮಾಂಡ್ರೆ ನಾಗರ ಶಿವಮೊಗ್ಗದಿಂದ ಅಜಯ್ ವಂಡ್ಕಲ್ ಲೋಯರ್ ಹುತ್ತ ಭದ್ರಾವತಿಯಿಂದ ಎಸ್ಎಸ್ ಮುದಿಗೌಡರು ಇನಾಮ ಹೊಂಗಲ ಸಂತತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಓಕೆ ವಿಶ್ವಾಸ್ ಸೌಳಂಗದಿಂದ ಕಳಿಸಿದ್ದಾರೆ. ನಮಸ್ಕಾರ ಓಕೆ ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ ಕಳಿಸಿದ್ದಾರೆ. ಬಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಕಳಿಸಿದ್ರೆ ರಾಧಾ ನಿಧಿಗೆಯಿಂದ ಭೋಜರಾಜಾಚಾರಿ ಭಾರತಿ ದೇವಾಂಶ ಮೊಸರಹಳ್ಳಿಯಿಂದ ಕಳಿಸಿದ್ದಾರೆ. ಕಲ್ಪನಾ ಹೊನ್ನಾಳಿಯಿಂದ ಕಳಿಸಿದ್ರೆ ಮಹೇಶ್ವರಿ ಕಾಗೆ ಹಳ್ಳದಿಂದ ಕೆರೆ ಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡದೆ ಅವರು ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಂತಿ ಗೋಪಾಲ ಶಿವಮೊಗ್ಗದಿಂದ ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ ಹುತ್ತ ಭದ್ರಾವತಿಯಿಂದ ಹಲೋ ಹಲೋ ನಮಸ್ತೆ ಶುಭೋದಯ ಜನಪುರದಿಂದ ಡಿಟಿಎನ್ ಮೂರ್ತಿ ಮಹೇಶ್ ಶ್ರೀನಿವಾಸ್ ಕಬಾಬ್ ಹೋಟೆಲ್ ಕೃಷ್ಣಪ್ಪ ಮಾಣಿಕೋಳಿ ಬೋಂಡಾ ನಾಗರಾಜ್ ಓಕೆ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಓಕೆ ನಿಮ್ಮೆಲ್ಲ ಶ್ರೋತೃಗಳನ್ನು ಕೂಡ ಶ್ರೋತೃಗಳು ಕೂಡ ಬಂದಿರುವಂತಹ ಮೆಸೇಜ್ಗಳನ್ನು ನಾವು ಓದಿ ಕಂಪ್ಲೀಟ್ ಮಾಡಿದ್ದೇವೆ. ಶ್ರೋತೃಗಳೇ ತಮ್ಮೆಲ್ಲರ ಗಮನಕ್ಕೆ ಭದ್ರಾವತಿ ಆಕಾಶವಾಣಿ ಒಪಿನಿಯನ್ ಪೋಲ್ನಲ್ಲಿ ನೀವು ಸಂದೇಶವನ್ನು ಕಳಿಸೋದಕ್ಕಿಂತ 94 ನಾವು ವಾಟ್ಸಪ್ ಸಂಖ್ಯೆ ಇದೆಯಲ್ಲ 9481527600 ಆ ಒಂದು ಸಂಖ್ಯೆಗೆ ನೀವು ಉತ್ತರಗಳನ್ನು ಕಳಿಸ್ತಾ ಹೋಗಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಯಾವುದಾಗಿತ್ತು ಉತ್ತರ?

ಸ್ತೋತ್ರ ಅಂತ ನೋಡೋದಾದ್ರೆ ಶ್ರೋತೃಗಳೇ, ಅಲ್ಲದ ಮಾತೇಕೆ ಯಾವ್ದಿರ್ಬೋದು, ಸಲ್ಲದ ಹೊನ್ನೇಕೆ ಸರಿಯಾ, ಅಥವಾ ಇಲ್ಲದ ಕೆಲಸವೇತಕ್ಕೆ ಸರಿಯಾ, ಯಾವ್ದಿರ್ಬೋದು ಶ್ರೋತೃಗಳೇ ನಿಮ್ಮ ಉತ್ತರ ಯಾವುದಾಗಿತ್ತು ಅಂತ ಅಂದ್ರೆ, ಸರಿ ಉತ್ತರ ಸಲ್ಲದ ಹೊನ್ನೇಕೆ ಎಂಬುದು ಸರಿಯಾದ ಉತ್ತರ. ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ. ಹಾಗಾದ್ರೆ ಏನಿತರ ಅರ್ಥ ಅಂತ ನೋಡೋದಾದ್ರೆ, ಇವತ್ತಿನ ನಮ್ಮ ಬದುಕಿನ ದಾರಿ ದೀಪವಾದಂತಹ ಗಾದೆ ಮಾತು ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ ಅಂತ. ಇದರ ಹೊರ ಅರ್ಥವನ್ನ ನೋಡೋದಾದ್ರೆ ಇದು ತುಂಬಾ ಸರಳ ಅಲ್ವಾ? ಆಡಬಾರದ ಅನಗತ್ಯ ಮಾತುಗಳು ನಮಗೆ ಬೇಡ, ಹಾಗೆಯೇ ನಮಗೆ ಸೇರಬೇಕಾಗಿದ್ದಂತಹ ಅಥವಾ ನಮಗೆ ಸೇರಬೇಕಾಗಿರೋದಿಲ್ಲ ಅಥವಾ ಅಡ್ಡದಾರಿಯಲ್ಲಿ ಬರುವಂತಹ ಹಣವೂ ಕೂಡ ನಮಗೆ ಬೇಡ ಅಂತ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಇನ್ನೂ ಅದರ ಒಂದು ಒಳಹರ್ಥವನ್ನು ನೋಡೋದಾದ್ರೆ, ಸತ್ಯವಲ್ಲದ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ಅಥವಾ ಸುಳ್ಳಿನ ಮಾತುಗಳು ಅಂದ್ರೆ ಅಲ್ಲದ ಮಾತು ಅಂದ್ರೆ ಇವೆಲ್ಲ ಬರುತ್ತೆ. ಜೀವನದಲ್ಲಿ ಕಹಿ ಮತ್ತು ಅಪಕೀರ್ತಿಯನ್ನು ತರುತ್ತೆ. ಆದ್ರೆ ಕಷ್ಟಪಡದೆ ಅನ್ಯಾಯ ಮಾರ್ಗದಲ್ಲಿ ಗಳಿಸಿದಂತಹ ಸಂಪತ್ತು ಅಂದ್ರೆ ಸಲ್ಲದ ಹೊನ್ನೆ. ನಮಗೆ ನಮ್ಮ ಪಾಲು ಇರೋದಿಲ್ಲ ಅಲ್ವಾ ಅಂತದು. ಆ ಸಲ್ಲದವನು ಎಂದೆಂದಿಗೂ ಕೂಡ ಅದು ಶಾಶ್ವತ ಅಲ್ಲ. ಈಗ ಅಟ್ ಪ್ರೆಸೆಂಟ್ ಬಂದಿರ್ಬೋದು, ಅದು ಯಾವುದರ ಮೂಲಕ ಹೋಗ್ಬಿಡತ್ತ, ಅದು ಬಂದಿರದ ಪುಸ್ಕಟೆ ಹಣ ಬರಬಾರ್ದು ಅಂತ ಹೇಳ್ತಾ ನೋಡಿ ಕೆಲವೊಮ್ಮೆ. ಹಾಗಾಗಿ ನಮಗಿಲ್ಲದಂತ ಹಣ ಅದು ಯಾವತ್ತು ಕೂಡ ದಕ್ಕದಿಲ್ಲ. ನಮಗೆ ಯಾವ್ದು ಬೇಕೋ ಯಾವತ್ತಿದ್ರು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗತ್ತೆ. ಹಾಗಾಗಿ ಸಲ್ಲದ ಹೊನ್ನು ಅನ್ಯಾಯ ಮಾರ್ಗದಲ್ಲಿ ಗಳಿಸಿದಂತಹ ಸಂಪತ್ತು ಅಂದ್ರೆ ಸಲ್ಲದ ಹೊನ್ನು ಎಂದೆಂದಿಗೂ ಕೂಡ ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಅದು ನೆಮ್ಮದಿಯನ್ನು ಏನ್ ಮಾಡತ್ತೆ, ಹಾಳು ಮಾಡತ್ತೆ. ಹಾಗಾಗಿ ಪ್ರಾಮಾಣಿಕವಾದಂತಹ ನುಡಿ ಮತ್ತೆ ಕಷ್ಟಪಟ್ಟು ಗಳಿಸಿದಂತಹ ಪ್ರಾಮಾಣಿಕವಾದಂತಹ ದುಡಿಮೆಯೇ ಬದುಕಿಗೆ ನಿಜವಾದ ಗೌರವ ಮತ್ತು ನೆಮ್ಮದಿಯನ್ನು ನೀಡುತ್ತೆ ಎಂಬುದೇ ಇದರ ಒಂದು ತಾತ್ಪರ್ಯ. ಓಕೆ ಶ್ರೋತೃಗಳೇ, ಅಲ್ಲದ ಮಾತೇಕೆ ಸಲ್ಲದ ಹೊನ್ನೇಕೆ ಈಗಾದೆಯ ಪೂರ್ಣವಾಕ್ಯವಾಗಿದೆ. ಇನ್ನು ಎರಡನೇ ಗಾದೆ ಯಾವುದು ಅಂತ ಹೇಳಿದ್ರೆ, ಅಕ್ಕರೆಯ ರುಚಿ ಮುಂದೆ. ಇದು ಗೊತ್ತಾಗ್ಬೋದು ನಮ್ಮ ಶ್ರೋತೃಗಳಿಗೆ ಅನ್ಕೊಂತೀನಿ, ಯಾಕಂದ್ರೆ ಹೊಸ ಗಾದೆಗಳನ್ನು ಮಧ್ಯೆ ಕೇಳ್ತಾ ಇರ್ತೀನಿ. ಅದನ್ನು ಒಂದ್ಸತಿ ಹೇಳಿರ್ತೀನಿ, ಆದ್ರೆ ನಮ್ಮ ಶ್ರೋತೃಗಳು ಯಾವ ರೀತಿಯಲ್ಲಿ ಗೆಸ್ ಮಾಡ್ತಾರೆ, ಯಾಕಂದ್ರೆ ಒಂದೆರಡು ಮೂರು ಸತಿ ಕೇಳಿದಾಗ ನೀವು ವೇದ ಸುಳ್ಳಾದ್ರು ಅಂತ ಹೇಳಿದ ತಕ್ಷಣ ಗಾದೆ ಸುಳ್ಳಲ್ಲ ಅಂತ ಹೇಳ್ಬಿಡ್ತೀರ ಅಲ್ವಾ? ನೂಲಿನಂತೆ ಸೀರೆ, ಆ ರೀತಿಯಲ್ಲಿ ತಾಯಿಯಂತೆ ಮಗಳು, ಇದೆಲ್ಲ ಹೇಗೆ ಫಟಾಫಟ್ ಅಂತ ಹೇಳ್ತಾ ಹೋಗ್ತಿರೋ, ಅದೇ ರೀತಿಯಲ್ಲಿ ಅನೇಕ ಗಾದೆಗಳು ನಮಗೆ ಇನ್ನೂ ಕಲಿತಾ ಹೋಗ್ಬೇಕಾಗತ್ತೆ. ಕಲಿತಾ ಅಂತ ಹೇಳಿದ್ರೆ ಹಿರಿಯರು ಅದನ್ನು ನಮಗೆ ಯಾವಾಗ ಉಪಯೋಗ ಆಗುತ್ತೋ ಆ ಗಾದೆಗಳನ್ನು ಉಪಯೋಗ ಮಾಡ್ತಾ ಹೋದಾಗ ಆ ಗಾದೆಗಳು ನಮಗೆ ಯಾವ ಒಂದು ಸಮಯದಲ್ಲಿ ನಾವು ಹೇಳಬೇಕು ಅಂತ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇನ್ನು ಎರಡನೇ ಗಾದೆ ಗೊತ್ತಾಯ್ತಲ್ಲ ಶ್ರೋತೃಗಳೇ, ಅಕ್ಕರೆಯ ರುಚಿ ಮುಂದೆ ಈ ಗಾದೆಯನ್ನು ಕೂಡ ಪೂರ್ಣಗೊಳಿಸಿ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481527260 ನಿಮ್ಮ ಉತ್ತರಗಳು ಕೂಡ ಬರ್ತಾ ಇರಲಿ ಶ್ರೋತೃಗಳೇ. ಇವತ್ತು ನೇರ ಫೋನಿನ ಕಾರ್ಯಕ್ರಮ, ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮ ಆಲ್ರೆಡಿ ಬಹಳ ಸರಳವಾಗಿ ಹೇಳಿಬಿಟ್ಟಿದ್ದೀನಿ. ಹ್ಯಾಟ್ರಿಕ್ ಹೀರೋ ಅಂತ ಹೆಸರನ್ನ ಪಡೆದಿರುವಂತಹ ನಟರು ನಟಿಸಿರುವಂತಹ ಚಿತ್ರದ ಗೀತೆಯನ್ನು, ಚಿತ್ರರಂಗದಲ್ಲಿ ನಟಿಸಿರುವಂತಹ ಗೀತೆಗಳನ್ನು ಹೇಳಬೇಕಾಗತ್ತೆ. ಯಾರು ನಿಮಗೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಗೊತ್ತೇ ಇದೆ. ಹಾಗಾಗಿ ಅವರ ಹಾಡುಗಳಿಗಾಗಿ ನೀವು ಕೂಡ ರೆಡಿ ಇರಿ 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ. ಎರಡು ವಾರವೂ ಕೂಡ ಒಂದು ವಿಶೇಷವಾದಂತಹ ಸಬ್ಜೆಕ್ಟ್ ವಿಷಯವನ್ನ ಕುರಿತು ನಾವು ಕೂಡ ಮಾತನಾಡಿದ್ವಿ. ಹಾಗಾಗಿ ಇವತ್ತು ಸ್ವಲ್ಪ ಒಂದು ತಿಂಗಳಲ್ಲಿ ಒಂದು ದಿನವಾದ್ರೂ ಕೂಡ ಒಂದು ವಿಷಯದ ಕುರಿತು ಚರ್ಚೆಯನ್ನು ಮಾಡೋಣ. ಮಿಕ್ಕ ವಾರಗಳಲ್ಲಿ ನಾವು ನೀವು ನಿಮ್ಮ ಧ್ವನಿಯ ಮೂಲಕ ಹಾಡುಗಳನ್ನು ಕೇಳುವಂತಹ ಅವಕಾಶ ಇರಲಿ ಅಂತ ಹೇಳ್ತಾ, ಓಕೆ ಶ್ರೋತೃಗಳೇ ನಿಮ್ಮ ಉತ್ತರಗಳನ್ನ ಕಳಿಸ್ತಾರೆ. ಅಷ್ಟರಲ್ಲಿ ಎರಡು ಬ್ಯೂಟಿಫುಲ್ ಆದಂತಹ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಕೇಳ್ತಾ ಎಂಜಾಯ್ ಮಾಡೋಣ.

ಸ್ಟುಡಿಯ ಸಮಯ 10:36:30 ಕೇಳಿದರೆ ಎರಡನೇ ಗಾದೆಯನ್ನ ಕೇಳಿದ್ದೆ. ಅಕ್ಕರೆಯ ರುಚಿ ಮುಂದೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ, ಕಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅಂತ

ಹೋಗೋದಾದ್ರೆ ಶತ್ರುಗಳು ಮೊದಲಿಗೆ ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಹಂಪನ ನ್ಯಾಮತಿಯಿಂದ ಮಮತಾ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆ ಗ್ರಾಮ ಬೀರುಕೊಡಿಗೆಯಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ವಿಜಯಪುರದ ಸುದರ್ಶನ ಭರತ್ ಕುಮಾರ್ ಬಂದೆ ನಾಮಾಸ್ ಅವರು ಕೂಡ ಕಳಿಸಿದ್ದಾರೆ, ಹಿತೈಷಿ ಕಲಾಕರಣ ಚ

ಪ್ರಶಾಂತ, ತ್ರಿಶಿಕಾ ಹೊಳೆಹೊನ್ನೂರಿನಿಂದ, ವಂದನಾ, ಸುರೇಖಾ, ಮಂಜುನಾಥ್ ರಾವ್, ನಾಗೇಶ್, ಗಗನ್ ಜಿಂಗಾಡೆ, ಅಶ್ವಿನಿ ಗಗನ್ ಅವರು ಕೂಡ ತರೀಕೆರೆಯಿಂದ ಕಳಿಸಿದ್ದಾರೆ. ಮುರಳೀಧರ್ ಶಿವಮೊಗ್ಗದಿಂದ, ಮಂಜುಳಾ ಜನಾಪುರದಿಂದ ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕಳಿಸಿದ್ರೆ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಇನ್ನು ಸುನಂದ ಗಾನವಾರಿಧಿ ಸಿದ್ದಾರೂಢನಗರ ಭದ್ರಾವತಿ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಇನ್ನು ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆ ನೇರಲಗುಂಡೆ ಚಂದ್ರಿಕಾ ನೇರಲಗುಂಡೆ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ರಾಧಿಕಾ ಆರಾಧ ನಿಧಿಗೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಎಸ್ಎಸ್ ಮುದಿಗೌಡರು ಇನಾಮ ಹೊಂಗಲ ಸವದತ್ತಿಯಿಂದ, ಕಲ್ಪನಾ ಹೊನ್ನಾಳಿಯಿಂದ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಕತೆ ಹೋಬಳಿಯಿಂದ, ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯಾ ಸಾತಕ್ ಮತ್ತು ಸ್ವರ ಲೋಯರ್ ಹುತಾ ಭದ್ರಾವತಿಯಿಂದ, ಅಜಯ್ ವಂಡ್ಕಾರ್ ಲೋಯರ್ ಹುತಾ ಭದ್ರಾವತಿಯಿಂದ, ಇನ್ನು ಮೂಡಲ ವಿಠಲಪುರದ ಶಿವಮೊಗ್ಗ ಜಿಲ್ಲೆಯ ಪದ್ಮಶ್ರೀ ದರ್ಪಣಗಟ್ಟಿ ಅನಂತಕುಮಾರ್ ಅವರು, ರಂಗರಾಮೇಗೌಡ ಮಲಗೊಪ್ಪದಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ಗೌಡ್ನಿಂದ ಕಳಿಸಿದ್ರೆ, ಬಿ ಸತ್ಯನಾರಾಯಣ ಜೇಜ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ, ಕೆರೆಬೀರನಹಳ್ಳಿಯಿಂದ ಮಂಜುಳಾ ಬಾಯಿ ಚಂದ್ರಹಾಸ ಕಡದೇವರು, ಮೋನಿಕಾ ಹಾಸನದಿಂದ, ಡಿಟಿಎನ್ ಮೂರ್ತಿ ಜನಪುರದಿಂದ, ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿಕೋಳಿ ಹೋಟೆಲ್ ಕೃಷ್ಣಪ್ಪ ಬೋಂಡಾ ನಾಗರಾಜ್ ಅವರು ಕೂಡ ಕಳಿಸಿದ್ದಾರೆ. ಜಯಪ್ಪ ಬಣಕಾರ್ ಕಿಶೋರ್ ಕುಮಾರ್ ಬಣಕಾರ್ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ಓಂಕಾರ್ ನೀನಾ ನೇನೆ ಓಂಕಾರ್ ನೇನೆ ಈಶ್ವರಿ ಸ್ಟೋರ್ ತವರ ಚಟ್ನಳ್ಳಿ ಬೇಸ್ ಕಾಲೇಜ್ ಹೊನ್ನಾಳಿ ರಸ್ತೆ ಶಿವಮೊಗ್ಗದಿಂದ, ನಿವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ, ಲಕ್ಷ್ಮೀ ಮಂಜುನಾಥ ಗಾಂಧಿನಗರ ಶಿವಮೊಗ್ಗದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ ಕಳಿಸಿದ್ರೆ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಶಕುಂತಲಾ ಮಕ್ಕಳಾದ ಪ್ರೀತಮ್ ಪ್ರತೀಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ವಿಶ್ವ ಸಂಗದಿಂದ ಕಳಿಸಿದ್ರೆ, ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ನಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ರೇಖಾ ರವಿಶಂಕರ್ ಜನಾಪುರದಿಂದ, ಮಹೇಶ್ ಹೊಸೂರ್ನಿಂದ, ಮಾದಪ್ಪ ಮತ್ತು ಕೃಷ್ಣ ಕೆಎಂ ಕಮಂಡಲ ಗೋಂದಿ ಜಗಳೂರು ತಾಲೂಕಿನಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ ಹುತ್ತಾ ಭದ್ರಾವತಿಯಿಂದ ಕಳಿಸಿದ್ದಾರೆ, ಶಾಂತಿನಿ ಹಾಸನದಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್, ನ್ಯಾಮತಿ ಗಾಂಧಿ ರಸ್ತೆಯಿಂದ ಕಾಣಿಕರ ವಿಜಯಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಹಾಗಾದ್ರೆ ಉತ್ತರ ಯಾವುದಾಗಿತ್ತು ಶ್ರೋತೃಗಳೇ? ಅಕ್ಕರೆಯ ರುಚಿ ಮುಂದೆ ಸಕ್ಕರೆಯ ರುಚಿ ಹಿಂದೆ, ಅಕ್ಕರೆಯ ರುಚಿ ಮುಂದೆ ಸಕ್ಕರೆಯ ರುಚಿ ಹಿಂದೆ, ಬ್ಯಾಕ್ ಸೈಡ್ ಹಿಂದೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಇದರ ಅರ್ಥ ಅಂತ ಅಂದ್ರೆ, ಇದರ ಒಂದು ಹೊರ ಅರ್ಥ ನೋಡೋದಾದ್ರೆ, ಈಗ ಆಡಬಾರದಂತಹ ಅನಗತ್ಯ ಮಾತುಗಳು ನಮಗೆ ಬೇಡಾಗಿರತ್ತಲ್ವಾ? ಈಗ ನಾವು ಏನಾದರೂ ಕೂಡ ಮಾತಾಡ್ತಾ ಇರ್ತೀವಿ, ಅಥವಾ ಒಂದು ನಾಲಿಗೆ ಮೇಲೆ ಒಂದು ಸ್ವಲ್ಪ ಸಕ್ಕರೆಯನ್ನ ತೆಗೆದುಕೊಂಡಾಗ ಏನಾಗತ್ತೆ, ಅಲ್ಪ ಸಮಯದ ತನಕ ಆ ಗಂಟಲಿಗೆ ಇಳಿಯ ತನಕ ಮಾತ್ರ ಅದು ಏನಾಗಿರುತ್ತೆ, ನಮಗೆ ಆ ಒಂದು ಸಿಹಿಯ ಅನುಭವ ಸಿಗತ್ತೆ, ಒಂದು ಅದು ಕ್ಷಣಿಕ ಅಂತ ಹೇಳ್ಬೋದು. ಆದ್ರೆ ಅಂತರಂಗದ ಅಕ್ಕರೆ ಅಂದ್ರೆ ಪ್ರೀತಿ, ಒಂದು ವಾತ್ಸಲ್ಯದ ಸಿಹಿ ಎಂದಿಗೂ ಕೂಡ ಮುಗಿಯದ ಅಮೃತ ಅಂತ ಹೇಳಲಾಗತ್ತೆ. ಇನ್ನೂ ಅದರ ಬಗ್ಗೆ ಹೇಳೋದಾದ್ರೆ, ಈಗ ಬಹಿರಂಗದ ಆಡಂಬರ ಅಂದ್ರೆ ಇನ್ನೂ ಒಳ ಅರ್ಥವನ್ನ ನೋಡ್ತಾ ಹೋಗೋದಾದ್ರೆ, ಯಾಕಂದ್ರೆ ಗಾದೆಗಳು ಎಲ್ಲವೂ ಕೂಡ ನಾವು ಸೂಕ್ಷ್ಮವಾಗಿ ನೋಡಿದಾಗ ಹೊರ ಅರ್ಥ ಕಾಣಿಸುತ್ತೆ, ಹೌದು ಇಷ್ಟೇ ಇರ್ಬೋದನೋ ಅಂತ. ಅದರ ಆಳವನ್ನ ಯೋಚಿಸ್ತಾ ಹೋದಾಗ ಇದರ ಆಳ ಒಂದು ವಿಶಾಲತೆಯನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಬಹಿರಂಗದ ಒಂದು ಆಡಂಬರ, ದುಬಾರಿ ಉಡುಗೊರೆಗಳು, ಶ್ರೀಮಂತಿಕೆ, ಸುಖ ಭೌತಿಕವಾದದ್ದು, ತಾತ್ಕಾಲಿಕವಾದದ್ದು. ಆದ್ರೆ ಮನುಷ್ಯರ ನಡುವಿನ ಒಂದು ಅಪ್ಪಟ ಸ್ನೇಹ ಇರ್ಬೋದು, ವಿಶ್ವಾಸ ಇರ್ಬೋದು.

ಮೌನತೆ ಶಾಶ್ವತವಾದದು. ಪ್ರೀತಿ ಇಲ್ಲದ ಪಂಚಭಕ್ಷ ಪರಮಾನಕ್ಕಿಂತ ಪ್ರೀತಿಯಿಂದ ಕೊಡುವಂತಹ ಒಂದು ತುತ್ತು ಗಂಜಿ ಮಿಗಿಲಾದದ್ದು ಎಂಬುದೇ ಇದರ ಒಂದು ತಾತ್ಪರ್ಯ. ಪ್ರೀತಿಗಿಂತ ದೊಡ್ಡ ಸಿಹಿ ಜಗತ್ನಲ್ಲಿ ಯಾವ್ದಾರ ಇದೆಯಾ ಸ್ನೇಹಿತರೆ? ಇಲ್ಲ ಅಲ್ವಾ, ಮತ್ತೊಂದು ಇಲ್ಲೇ ಇಲ್ಲ. ಹಾಗಾಗಿ ಅಕ್ಕರೆಯ ರುಚಿ ಮುಂದೆ ಸಕ್ಕರೆಯ ರುಚಿ ಹಿಂದೆ. ಸಕ್ಕರೆ ಅಂತ ಒಂದು ಕ್ಷಣಿಕ, ಅಕ್ಕರೆ ಅಂತಕ್ಕಂಥದ್ದು ಮನದಾಳದಿಂದ ಬರ್ತಕ್ಕಂತಹ ಪ್ರೀತಿ ವಿಶ್ವಾಸ ಅದೆಲ್ಲ ಅಲ್ವಾ. ಅದೇ ರೀತಿಯಲ್ಲಿ ನಾಗಶ್ರೀ ಜಯಂತಿ ಗಣಪತಿ ನುಕ್ಕಿ ಗ್ರಾಮ ಬೇರೆಕೊಡುಗೆ ಅವರು ಕೂಡ ಕಳಿಸಿದ್ದಾರೆ. ಓಕೆ ಶತ್ರುಗಳೇ, ಇನ್ನು ಶಾಂತಾಚಾರ್ ಬಡಿಗೇರವರು ಕೂಡ ಕಳಿಸಿದ್ರು. ಇದು ಪ್ರಸಿದ್ಧ ಗಾದೆ, ವಸ್ತುಗಳ ಬೆಲೆ ಅಥವಾ ಸಕ್ಕರೆಯ ಸಿಹಿಗಿಂತಲೂ ಪ್ರೀತಿ ವಿಶ್ವಾಸದಿಂದ ನೀಡುವ ಆದರ ಅಭಿಮಾನಿಗಳು ಅತ್ಯಂತ ಶ್ರೇಷ್ಠ ಮತ್ತು ಮಧುರವಾದದ್ದು ಎಂಬುದು ಈ ಗಾದೆ ತಿಳಿಸುತ್ತಿ ಅಂತ ಎರಡು ಮೂರು ಲೈನ್ಗಳಲ್ಲಿ ಕಳಿಸಿದ್ದಾರೆ. ಓಕೆ ಧನ್ಯವಾದ ಅಂತ ತಿಳಿಸ್ತ. ಏನು ಕಡೆಯ ಗಾದೆ, ಬಹಳ ಈಸಿಯಾಗಿರುವಂತ ಗಾದೆ ಯಾವುದು ಅಂತ ಹೇಳಿದ್ರೆ, ಅರಮನೆ ಇದ್ದರೂ ಡ್ಯಾಶ್ ಇರಬೇಕು, ಅರಮನೆ ಇದ್ದರೂ ಡ್ಯಾಶ್ ಇರಬೇಕು. ಈ ಗಾದೆಯನ್ನು ಪೂರ್ಣಗೊಳಿಸಿ ಉತ್ತರಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9415724810052600ಗೆ ನಿಮ್ಮ ಉತ್ತರಗಳು ಬಂದು ತಲುಪಲಿ. ಬಹಳ ಸುಲಭವಾದಂತಹ ಗಾದೆ, ಅರಮನೆ ಇದ್ದರೂ ಡ್ಯಾಶ್ ಇರಬೇಕು.

ಶ್ರೋತೃಗಳೇ, ಯಾವ ಉತ್ತರ ಅಂತ ಗೆಸ್ ಮಾಡಿದ್ರ ಅರಮನೆ ಇತರೆ ಡ್ಯಾಶ್ ಇರಬೇಕು. ಈ ಗಾದೆಯನ್ನ ಮೊದಲ ಒಂದು ಪದ ಮಾತ್ರ ಬೇಕಾಗತ್ತೆ, ಯಾವ ಪದ ಸೂಕ್ತ ಆಗತ್ತೆ ಅಂತ ತಿಳಿಸಿ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಅನ್ನ ಮಾಡಿ ಅಂತ ಹೇಳಿದೆ. ಯಾರೆಲ್ಲ ಉತ್ತರಗಳನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಶ್ರೋತೃಗಳೇ, ಮೊದಲಿಗೆ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಂಪನ ಜ್ಞಾನತೆಯಿಂದ ಸುರೇಶ್ ಶಿವಮೊಗ್ಗದಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಮಮತಾ ಭದ್ರಾವತಿಯಿಂದ ಕಳಿಸಿದ್ರೆ ಸುರೇಶ್ ಶಿವಮೊಗ್ಗದಿಂದ, ನಳಿನಿ ದೇವರಾಜ್ ಶ್ರೇಯ ಪ್ರಶಾಂತ್ ತ್ರಿಶಿಕಾ ಹೊಳೆಹೊನ್ನೂರಿನಿಂದ ಕಳಿಸಿದ್ದಾರೆ, ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಶಾಂತಿನಿ ಹಾಸನದಿಂದ ಕಳಿಸಿದ್ರೆ ಇಂದು, ಚಂದು, ವಿನಯ್, ಮನೋರಮಣಿ ಹೊಸ್ಮನೆ ಭದ್ರಾವತಿಯಿಂದ, ಭೋಜರಾಜಾಚಾರಿ ಭಾರತಿ ದೇವಾಂಶ ಮೊಸರಹಳ್ಳಿಯಿಂದ, ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮತಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ, ಚಂದ್ರಿಕಾ ಶೇಷಾಚಲ ಹಾನಹಳ್ಳಿಯಿಂದ, ಇನ್ನು ಯಾರಿದು, ನಳಿನಿ ಗಿರಿಜಾ ರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ ಮಂಡಗದ್ದೆ ಹೋಬಳಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪಾರ್ ಹುತ್ತ ಭದ್ರಾವತಿಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಕರ ವಿಜಯಕುಮಾರ್ ಅವರು, ಉಮಾದೇವಿ ಬಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಇನ್ನು ಅನಿತಾ ರಿತೇಶ್ ಸಿಎನ್ ರೋಡ್ ಭದ್ರಾವತಿ, ರಾಘವ ಮಾಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಕಳಿಸಿದ್ದಾರೆ, ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಅವರು, ರಂಗ ರಾಮೇಗೌಡ ಮಲಗೊಪ್ಪ ಶಿವಮೊಗ್ಗದಿಂದ, ಮಾದಪ್ಪ ಮತ್ತು ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ರಾಧಾ ನಿಧಿಗೆಯಿಂದ ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ವಂದೇ ನವಾಸ್ ಅವರು, ಕನಕ ಸೋಮಶೇಖರ್ ಕಾಗದನಗರ ಭದ್ರಾವತಿಯಿಂದ, ಮಂಜುಳಾ ಜನಾಪುರದಿಂದ ಸುಬಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ಹಂಪಸಾಗರದಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಣತಿಯವರು, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ವೀರಕೊಡಿಗೆಯಿಂದ, ನೇರಲಗುಂಡೆಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಇನ್ನು ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಯುಗಾದಿಯ ಅರ್ಥವನ್ನು ಕೂಡ ಕಳಿಸುತ್ತಾರೆ. ನೋಡೋಣ, ಇನ್ನು ಜ್ಯೋತಿ ಸಿರ್ಸಿಯಿಂದ ಜ್ಯೋತಿ ಸಜ್ಜನ್, ಸೌಮ್ಯ ಸಜ್ಜನ್, ಪ್ರದೀಪ್ ಗೌಡ ಅವರು, ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ಫೋಟೋಗ್ರಾಫರ್ ಅರುಣ್ ಕಾರೇಹಳ್ಳಿ ಭದ್ರಾವತಿ ತಾಲೂಕಿನಿಂದ ಕಳಿಸಿದ್ರೆ, ವಿವಿ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ನಿಂದ, ಓಕೆ, ಮಹೇಶ್ ಹೊಸೂರಿನಿಂದ ಕಳಿಸಿದ್ದಾರೆ, ರೇಖಾ ರವಿಶಂಕರ್ ಜನಾಪುರದಿಂದ, ಸುಜಾತಾ ಕುರ್ಕುಚ್ಚಿ ಅರಮನೆಯಿಂದ, ವಿಭಾ ದೀಪಕ ಬೆಂಗಳೂರಿನಿಂದ, ಎಸ್ಎಸ್ ಮೋದಿಗೌಡರು ಇನಾಮ ಹೊಂಗಲ ಸವದತ್ತಿಯಿಂದ, ಧನಲಕ್ಷ್ಮಿ ಅವರು ಕೂಡ ಕಳಿಸಿದ್ದಾರೆ. ಎಲ್ಲಿಂದ ಧನಲಕ್ಷ್ಮಿ ಅವರೇ? ಓಕೆ. ಎಂ ಈಶಣ್ಣ ಮುತ್ತಿಕಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ನಂದಿನಿ, ಓಕೆ, ನನ್ನ ಹೆಸರು ಟೈಪ್ ಮಾಡಿದಂತ ನಿಮ್ಮ ಹೆಸರು ಇರ್ಬೋದನ್ನ ನಂದಿನಿ ಅಂತ ಹೋದೆ. ಓಕೆ, ಉಷಾ ವೀರೆ ವೀರಶೇಖರ್ ಬೂಧನ್ಗುಡಿ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಯಾರಿದು, ಓಕೆ, ಪದ್ಮಶ್ರೀಧರ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್, ಅದೇ ರೀತಿಯಲ್ಲಿ ವನಿತಾ ಕಾಂತಪ್ಪ ಬಣಕಾರ್ ಅಶ್ವತ್ಥನಗರ್.

0: ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲತಾ ಭದ್ರಾವತಿಯಿಂದ ಚಂದ್ರು ಪೇಪರ್ ಟೌನ್ ನಿಂದ ಕಳಿಸಿದ್ದಾರೆ. ನೀವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಗಾಯತ್ರಿಯವರು ಕಣ್ಣೇಕೊಪ್ಪ ಹೊಳೆಹೊನ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಬಿಳಕಿ ಶಿವಮೊಗ್ಗದಿಂದ, ಹಾಗೆ ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಮುರಳೀಧರ್ ಶಿವಮೊಗ್ಗದಿಂದ, ಕಾರ್ಯಕ್ರಮ ಮಧುರವಾದ ಹಾಡುಗಳು ಪ್ರಸಾರ ಆಯಿತು, ಖುಷಿಯಾಯಿತು ಅಂತ ಅಂತಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಸುನಂದ ಗಾನವಾರಿಧಿ ಸಿದ್ದಾರೂಢ ನಗರ ಭದ್ರಾವತಿಯಿಂದ ಕಳಿಸಿದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಮಾಲಿನಿ ಕಾನಡೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ವಿಶ್ವ ಸವಣಂಗದಿಂದ ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಇನ್ನು ಮೇಕಂತಹ ಸಂದೇಶವನ್ನ ಓದ್ತೀನಿ. ಅದಕ್ಕೂ ಮುನ್ನ ಮತ್ತೊಂದು ಚಿತ್ರದ ಗೀತೆಯನ್ನ ಕೇಳೋಣ.
1: ಶಾರದಮ್ಮನೋರೇ ಸರಸಮ್ಮನೋರೇ, ಶಾರದಮ್ಮನೋರೇ ಸರಸಮ್ಮನೋರೇ, ಸರೋಜಮ್ಮನ್ ತಾಯಿ ಅವರೇ ಆಶೀರ್ವಾದ ಮಾಡಿ ಮದುವೆಗೆ ಬರ್ಬೇಕ್ರಮ್ಮ. ಶಾರದಮ್ಮನೋರೇ ಅಮ್ಮ ಸರಸಮ್ಮನೋರೇ, ಶಾರದಮ್ಮನೋರೇ ಸರಸಮ್ಮನೋರೇ,

0: ಶತ್ರುಗಳೇ, ಅರಮನೆ ಇತ್ತರೂ ಡ್ಯಾಶ್ ಇರಬೇಕು, ಈಗ ಅದೇನ ಪೂರ್ಣಗೊಳಿಸಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ರು. ಅದರಲ್ಲಿ ಮಿಕ್ಕಂತಹ ಸಂದೇಶಗಳು ಯಾರೆಲ್ಲ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಮಂಜುಳಾ ಜನಾರ್ದನ್, ಉದಯ್ ಟೈಲರ್ ಭೂತನಗುಡಿಯಿಂದ ಸಂದೇಶವನ್ನ ಕಳಿಸಿದ್ರೆ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕ್ ಹಿರೇಮಠ್ ಅವರು ಕೂಡ ಕಳಿಸಿದ್ದಾರೆ. ವಾಸುಕಿ ಸಾಗರದಿಂದ, ಕುಸುಮ ಕೆಎಚ್ ಶಿವಮೊಗ್ಗದಿಂದ, ಅಜಯ್ ವಂಟ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಕಳಿಸಿದ್ರೆ, ಮೋನಿಕಾ ಹಾಸನದಿಂದ, ಭಾಗ್ಯ ಸದಾಶಿವನ್ ಕೇಶವಪುರದಿಂದ, ಉಮೇಶ್ ಸಿರಿಗೆರೆಯಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ ಪ್ರಸಾರವಾದ ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಯ್ತು ಅಂತ ಕೂಡ ಕಳಿಸಿದ್ದಾರೆ. ಓಕೆ, ಇನ್ನು ಸಿಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಯಾವ್ದಾಗಿತ್ತು ಉತ್ತರ ಅಂತ ಅಂದ್ರೆ, ಅರಮನೆ ಇದ್ದರೂ ನೆರೆ ಮನೆ ಇರಬೇಕು, ಈ ಗಾದೆಗೆ ಪೂರ್ಣ ವಾಕ್ಯ. ಅರಮನೆ ಇದ್ದರೂ ನೆರೆ ಮನೆ ಇರಬೇಕು. ಶಾಂತಾಚಾರ್ ಬಡಿಗೇರ್ ಅವರು ಕೂಡ ಇದರ ಒಂದು ಅರ್ಥವನ್ನ ನೀಡಿದ್ದಾರೆ. ಈ ಗಾದೆಯು ಸಹಬಾಳ್ವೆ ಮತ್ತು ಸಾಮಾಜಿಕ ಬಾಂಧವ್ಯದ ಮಹತ್ವವನ್ನ ಸಾರತೆ. ಇಷ್ಟೇ ದೊಡ್ಡ ಅರಮನೆ ಅಥವಾ ಸಂಪತ್ತಿದ್ರು ಕೂಡ ಕಷ್ಟ ಕಾಲಕ್ಕೆ ಓಡಿ ಬರುವಂತಹ ಸುಖ ದುಃಖಗಳನ್ನ ಹಂಚಿಕೊಳ್ಳುವಂತಹ ನೆರೆಮನೆಯವರು ಸಹವಾಸ, ನೆರೆಮನೆಯವರ ಒಂದು ಸಹವಾಸ ಅತ್ಯಗತ್ಯ ಅವಶ್ಯಕ ಎಂಬುದು ಇದು ಬಿಂಬಿಸುತ್ತದೆ ಅಂತ ಕೂಡ ಕಳಿಸಿದ್ದಾರೆ. ರಶ್ಮಿ ಕಿರಣ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಅದೇ ರೀತಿ ಶಾಂತಾಚಾರ್ ಅವರು ಕಳಿಸಿದರೆ, ಎಫ್ಎಂ ಭದ್ರಾವತಿಯಲ್ಲಿ ಪ್ರಸಾರವಾದ ಹಾಡು ಮಾತಾಡು ಗಾದೆ ಬಿಡಿಸಿ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಮೂಡಿಬಂತು. ಆ ಗಾದೆ ವಿವರಣೆಗಳು ಆಸಕ್ತಿದಾಯಕವಾಗಿತ್ತು, ಸುಮಧುರ ಹಾಡುಗಳು ಕೂಡ ಮೂಡಿಬಂತು ಅಂತ ಕೂಡ. ಇಂತಹ ಉತ್ತಮ ಕಾರ್ಯಕ್ರಮ ನಿರಂತರವಾಗಿ ನೀಡುತ್ತಿರಲಿ ಎಂಬ ಹಾರೈಕೆಯೊಂದಿಗೆ ಮತ್ತೊಮ್ಮೆ ನಿಮಗೂ ಎಫ್ಎಂ ಭದ್ರಾವತಿ ತಂಡಕ್ಕೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದ ಅಂತ ಓಕೆ ತಿಳಿಸಿದ್ದಾರೆ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಪಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
0: ಓಕೆ ಶತ್ರುಗಳೇ, ಪಿ ಓಬನಹಳ್ಳಿ, ಚಳ್ಳಕೆರೆ ತಾಲೂಕು ಗೋಪಿ ಕೃಷ್ಣ ಹಾಡುಗಳೆಲ್ಲವೂ ಕೂಡ ಸೂಪರ್ ಆಗಿತ್ತು ಅಂತ ಕೂಡ ಟೈಪ್ ಮಾಡಿ ಕಳಿಸಿದ್ದಾರೆ. ಶತ್ರುಗಳೇ, ಇದುವರೆಗೆ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಮೂರು ಗಾದೆಗಳನ್ನ ಕೇಳಲಾಯಿತು. ಹಾಡುಗಳು, ಮಧುರವಾದಂತಹ ಹಾಡುಗಳು ಕೂಡ ಪ್ಲೇ ಆಯಿತು. ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ರಿ ಅಂತ ನಿಮ್ಮ ಮೆಸೇಜ್ಗಳ ಮೂಲಕ ನನಗೆ ರಿಪ್ಲೈ ಕೊಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಾ, ಸಾಕಷ್ಟು ಕೆಲವರಿಗೆ ಮೆಸೇಜ್ ಅನ್ನ ಮಾಡೋದಕ್ಕೆ ಆಗ್ತಾ ಇರಲ್ಲ, ಬಟ್ ಆದ್ರೂ ಕೂಡ ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತೀರಾ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಕೆಲವೊಮ್ಮೆ ಸಮಯ ಮಾಡಬೇಕು ಅಂತ ಇರುತ್ತೆ, ಅವ್ರಿಗೆ ಆಗ್ತಾ ಇರಲ್ಲ. ಇರಲಿ, ಪರವಾಗಿಲ್ಲ, ವ್ಯಾಪಾರ ಇರುತ್ತೆ, ವ್ಯವಹಾರಗಳು ಇರುತ್ತೆ, ಹಾಗಾಗಿ ಒಟ್ಟು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಲ್ಲ, ಅದು ನಮಗೆ ಖುಷಿ ಅಂತ ಹೇಳ್ತಾ, ಇದುವರೆಗೆ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಅಂತ ಹೇಳ್ತಾ, ಇಲ್ಲಿಗೆ ಈ ಹೊತ್ತಿನ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದ ಗಾದೆ ಬಿಡಿಸಿ ಗಾದೆಯ ಗಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನಲಿ ಗೆಳತಿ ನಂದಿನಿ ವೈ.

0: ಇನ್ನು ಕೆಲವೇ ಕ್ಷಣಗಳಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮ ನಿಲಯದಿಂದ ಹ್ಯಾಟ್ರಿಕ್ ಹೀರೋ ಎಂದು ಬಿರುದನ್ನು ಪಡೆದಂತಹ ನಟ ಅವರು ನಟಿಸಿರುವಂತಹ ಚಿತ್ರದ ಗೀತೆಯನ್ನು ಹಾಡುವಿಕೆ ನೀವು ಕೂಡ ರೆಡಿ ಆಗಿದ್ರೆ ಆಲ್ರೆಡಿ ಕಾಲ್ ಕೂಡ ಬರ್ತಾ ಇದೆ. ಓಕೆ ಶತ್ರುಗಳೇ ಮತ್ತೆ ಚಿತ್ರಹರಿ ಕಾರ್ಯಕ್ರಮದಲ್ಲೇ ಭೇಟಿಯಾಗ್ತೇನೆ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಬಿ. ಕೇಳುಕರೆ, ಈ ದಿನ ಹ್ಯಾಟ್ರಿಕ್ ಹೀರೋ ಅದು ಒಂದೇ ಹೆಸರು ಬಿರುದನ್ನು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಯಾರು ಇರ್ಬೋದು ಅಂತ ಹೇಳಿ. ಹಾಗಾಗಿ ಎಲ್ಲ ಫಟಾಫಟ್ ಅಂತ ಯಾರು ಅಂತ ಗೆಸ್ ಮಾಡಿ ಅವರು ನಡೆಸಿರುವಂತಹ ಹಾಡುಗಳಿಗೆ ರೆಡಿ ಆಗಿದ್ದೀರಾ, ಆಲ್ರೆಡಿ ಕಾಲ್ ಬರ್ತಾ ಇದೆ ಅಂತಲೂ ಕೂಡ ಹೇಳಿದ್ದೆ. ಹೌದು ಶ್ರೋತೃಗಳೇ, ಇವತ್ತು ನಟ ಶಿವರಾಜ್ ಕುಮಾರ್ ಅವರು ನಟಿಸಿರುವಂತಹ ಚಿತ್ರದ ಹಾಡುಗಳನ್ನು ನೀವು ಹಾಡಬೇಕಾಗತ್ತೆ. ಓಕೆ, ಚಿತ್ರರಂಗದಲ್ಲಿ ನಿರ್ಮಾಪಕ ನಿರೂಪಣಕಾರ ಹಿನ್ನೆಲೆ ಗಾಯಕರಾಗಿ ಶಿವಮ್ ಅವರು ಗುರುತಿಸಿಕೊಳ್ತಾರೆ. ಶಿವರಾಜ್ ಕುಮಾರ್ ಅವರು ಎಂದಾಕ್ಷಣೆಯೇ ನಮಗೆ ತಟ್ಟನೆ ನೆನಪಾಗುವುದು ಅವರ ಎನರ್ಜಿ ಅಲ್ವಾ. ಯಾವ ಯುವಕರಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಅವರಲ್ಲಿ ನಾವು ಜೋಶನ್ನು ಕಾಣ್ತೇವೆ. ಇನ್ನೂ 20 ವರ್ಷ ಹೀಗೆ ಇರ್ತೇನೆ, ಕುಣಿತೇನೆ, ಸಿನಿಮಾ ಮಾಡ್ತೇನೆ, ಜನರನ್ನು ರಂಜಿಸ್ತೇನೆ ಎಂಬುದೇ ಎಂದೆಂದಿಗೂ ಶಿವಣ್ಣನ ಒಂದು ಸಂತೋಷದ ಮಂತ್ರ ಅಂತಾನೆ ಹೇಳ್ಬೋದಾಗಿದೆ. ಈಗಾಗಲೇ 125 ಸಿನಿಮಾಗಳಲ್ಲಿ ಇವರು ನಟಿಸಿರುವಂತಹ ಖ್ಯಾತ ಹ್ಯಾಟ್ರಿಕ್ ಹೀರೋ ಇವರಿಗೆ ಸಲ್ಲತೆ 1986 ಆನಂದ್ ಸಿನಿಮಾ ಮೂಲಕ ಸಿನಿ ರಂಗಕ್ಕೆ ಇವರು ಕಾಲಿಡ್ತಾರೆ. ಶಿವಣ್ಣವರು ರಥ ಸಪ್ತಮಿ, ಮನೆ ಮೆಚ್ಚಿದ ಹುಡುಗಿ ಅಂತಹ ನಿರಂತರ 3 ಹಿಟ್ ಸಿನಿಮಾವನ್ನು ನೀಡ್ತಾರೆ. ಆ ಮೂಲಕ ಹ್ಯಾಟ್ರಿಕ್ ಹೀರೋ ಎಂಬ ಬಿರುದನ್ನು ಕೂಡ ಪಡೆದುಕೊಳ್ತಾರೆ. ಕರುನಾಡ ಚಕ್ರವರ್ತಿ ಎಂಬ ಬಿರುದು ಕೂಡ ಶಿವಣ್ಣ ಅವರಿಗೆ ಇದೆ. ಇವರ ಓಂಕಾರ ಸಿನಿಮಾವಂತೂ ಇಂದಿಗೂ ಕೂಡ ಜನರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಜನ್ಮದ ಜೋಡಿ, AK-47, ನಮ್ಮೂರ ಮಂದಾರ ಹೂವು, ಟಗರು, ಶಿವಲಿಂಗ ಸಿನಿಮಾಗಳು ಬಾಕ್ಸ್ ಆಫೀಸ್ನ ಒಂದು ಗಳಿಕೆಯಲ್ಲಿ ದಾಖಲೆಯಲ್ಲಿ ಮಾಡ್ತು ಅಂತ ಹೇಳ್ಬೋದಾಗಿದೆ. ಮತ್ತಷ್ಟು ಅವರ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಅವರು ನಡೆಸಿರುವಂತಹ ಓಂ ಚಿತ್ರದ ಒಂದು ಪಲ್ಯವೇ ಹಾಡನ್ನು ಕೇಳೋಣ.

0: ಓಕೆ ಶ್ರೋತೃಗಳೇ, ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 0828220044ಕ್ಕೆ ಅವರು ನಡೆಸಿರುವಂತಹ ಹಾಡುಗಳನ್ನ ಹಾಡೋದಕ್ಕೆ ಸಿದ್ಧರಾಗಿರಿ ಅಂತ ಹೇಳ್ತಾ ಮೊದಲ ಕಾಲ್ ಯಾರ್ದು ಅಂತ ನೋಡೋಣ. ಹಲೋ ಆಕಾಶವಾಣಿ. ನಮಸ್ತೆ ಚಿತ್ರ ಅವರ. ಗೀತಾ ಮಲಗೊಪ್ಪದಿಂದ. ಓಕೆ ಹೇಳಿ ಗೀತಾ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
1: ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಭಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಕಣಿಯೇ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ.
0: ಅದೇ ಶಿವನಿಗೆ ಗೊತ್ತಮ್ಮ, ಗೀತನಿಗೆ ಗೊತ್ತಮ್ಮ ಅಂತ ಹೇಳದವು. ಓಕೆ ಯಾರ? ಓಕೆ ಓಕೆ ಓಕೆ ಓಕೆ, ಧನ್ಯವಾದಗಳು. ಗೀತಾ ಅವರು ಕಾಯ್ತಾ ಇದ್ರು ಅನ್ಸತ್ತೆ. ಈ ಹಾಡು ಯಾರು ಹೇಳ್ಬಾರ್ದಪ್ಪ, ನಾನೇ ಹೇಳ್ಬೇಕು ಅಂತ ಫಸ್ಟ್ ಕಾಲರ್ ಕೂಡ ಅವ್ರದೇ ಆಗಿತ್ತು. ಹಲೋ ಆಕಾಶವಾಣಿ. ಹಲೋ
2: ಹಲೋ
0: ಸತೀಶ್ ಅವರೇ ಹೇಳಿ, ಹೇಗಿದ್ದೀರಾ? ಹೇಳಿ, ಯಾವ ಹಾಡು ಹೇಳ್ಬೇಕು ಅಂತಿದ್ದೀರಾ? ಹೇಳಿ.
3: ನಿನ್ನೆ ಹರುಷ ನನಗೆ ವಸಂತ, ಓ ನಿನ್ನೆ ವರವು ಮಧುರಾನಂದ.

0: ಈ ಬಹಳಲ್ಲಿ ಮಂದಹಾಸ ಎಂದು ನಿಂದೆ, ನಿನ್ನ ಜಯವು ಎಂದು ನಂದೆ. ಒಲವೇ ಒಲವೇ ನಿನ್ನದೇ ಗೆಲುವು, ಓಂಕಾರದಿ ಕಂಡೆ ಪ್ರೇಮನಾದವ. ಈ ತಾಣದಿ ತಂದೆ ನೀ ಶುಭೋದಯ.
1: ಓಕೆ, ಧನ್ಯವಾದಗಳು ಸತೀಶ್ ಅವರೇ. ಹಲೋ ಆಕಾಶವಾಣಿ, ಹಲೋ ಹಲೋ
2: ಹಲೋ ಮೇಡಮ್.
1: ಹೇಳಿ, ತಮ್ಮ ಹೆಸರು?
2: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
1: ನರೇಂದ್ರ ಗೋರ್ಪಡೆ ಅವರೇ ಹೇಳಿ.
2: ಚಿತ್ರದ ಹೋಗಿ. ಭೂಮಿ ತಾಯಿಯ ನೋಡೋ ಆಸೆಯ, ಹೊತ್ತು ದಿನವು ಆ ಸೂರ್ಯ ಬರುತ್ತಾನೋ. ಸವಿಲಾಲಿಯ ತಾಯಿ ಹೇಳೆಯ, ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ. ದನಿ ಕೇಳದೇನು ಕೇಳಯ್ಯ ನೀನು, ದನಿ ಕೇಳದೇನು ಕೇಳಯ್ಯ ನೀನು. ಈ ತಾಯಿಯದೆ ಕೂಗನು, ಈ ತಾಯಿಯದೆ ಕೂಗನು. ಬೇಡುವೆನು ವರವನ್ನ ಕೊಡು ತಾಯಿ, ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ನರೇಂದ್ರ ಗೋರ್ಪಡೆ ಅವರೇ. ಶ್ರೋತೃಗಳೇ, ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಹಲೋ
3: ಹಲೋ
1: ಹಲೋ
3: ಮೇಡಮ್, ನಮಸ್ತೆ.
1: ನಮಸ್ತೆ,
3: ಚಂದನ ಧನಂಜಯ ಅಂತ ಮೇಡಮ್, ಗಾಂಧಿನಗರ ಭದ್ರಾವತಿ.
1: ಚಂದನಾ? ಓಕೆ, ಚಂದನ ಅವರೇ ಹೇಳಿ, ಯಾವ ಹಾಡು ಹೇಳ್ಬೇಕು ಅಂತಿದ್ದೀರಾ?
3: ಆಸೆಗೊಬ್ಬ ಮೀಸೆಗೊಬ್ಬ
1: ಹೇಳಿ ಹೇಳಿ.
3: ಕೆಲ ಕೂತಿದೆ ನಿನ್ನ ಕಣ್ಣೋಟ, ಉಮಿಸುತ್ತಿದೆ

0: ಕೆಳಕುತ್ತಿದೆ ನಿನ್ನ ಕಣ್ಣೋಟ.
1: ಓಕೆ ಚಂದನ ಅವರೇ, ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ಹಲೋ,
2: ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
2: ನಾನು ಚಿತ್ರ ಶಿವಕುಮಾರ್.
1: ಚಿತ್ರ ಶಿವಕುಮಾರ್ ಅವರೇ, ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ? ಹೇಳಿ ಹೇಳಿ.
2: ನನ್ನ ರಥಸಪ್ತಮಿಯಿಂದ
1: ಹೇಳಿ.
2: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಉಸಿರಾಗಿರು. ನನ್ನ ಉಸಿರಲು ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ.
1: ಧನ್ಯವಾದ. ಓಕೆ, ನಮ್ಮ ಆಕಾಶವಾಣಿ ಭದ್ರಾವತಿ ಉಸಿರೇ ನಮ್ಮ ಶ್ರೋತೃಗಳು, ಯಾವತ್ತು ನಾವು ಕೂಡ ಬಿಟ್ಕೊಳ್ಳಲ್ಲ. ಓಕೆ, ಧನ್ಯವಾದಗಳು. ಜೊತೆ ಜೊತೆಯಾಗಿ ಯಾವಾಗಲೂ ಕೂಡ ನಮ್ಮ ಆಕಾಶವಾಣಿ ಶ್ರೋತೃಗಳ ಜೊತೆಗೆ ಸದಾ ಇರ್ತೇವೆ ಅಂತ ಹೇಳ್ತಾ, ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08282207044, 08282200704. ಹಲೋ ಆಕಾಶವಾಣಿ. ಹಲೋ,
3: ರೋಟ್ರಿ ವಿಜಯಕುಮಾರ್.
1: ಹೇಳಿ ವಿಜಯಕುಮಾರ್ ಅವರೇ, ಯಾವ ಹಾಡು ಹೇಳಬೇಕು ಅಂತಿದ್ದೀರಾ?
3: ಯಾವ ಫಿಲಂ ಅಂತ ನೀವೇ ಹೇಳ್ಬಿಡಿದ್ರೆ. ಟುವಿ ಟುವಿ ಟುವಿ ಹಾಡುತ್ತಾ ಅಂತ ಹಕ್ಕಿಯ ನೋಡಿದೆ.
1: ಈ ಫಿಲ್ಮ್ ನೈಲ್, ಹೇಳಿ ಹೇಳಿ.
3: ಗೊತ್ತಾಗಲಿಲ್ಲ ಫಿಲಂ ಯಾವ್ದಂತ. ಆನಂದ್.
1: ಆನಂದ್ ಆನಂದ್. ಓಕೆ, ಅದರ ಎಲ್ಲಾ ಸಾಂಗ್ ಗಳು ಕೂಡ ಹಿಟ್ ಆಗಿದೆ ಪ್ರತಿಯೊಂದು.
3: ಟುವಿ ಟುವಿ ಟುವಿ ಎಂದು ಹಾಡುತ್ತಾ ಹೊಸ ಹಕ್ಕಿಯ

0: ಹಾಡಿದೆ ಹಾಡಿದೆ ತುವಿ ತುವಿ ತುವಿ ತುವಿ.
1: ಓಕೆ ಓಕೆ ಓಕೆ ವಿಜಯ್ ಅವರೇ, ಡಾಕ್ಟರ್ ವಿಜಯ್ ಅವರೇ, ಧನ್ಯವಾದ. ಹಾ, ನಾವು ಒಂದೇ ಥರ ಶ್ರೋತೃಗಳು ಎಲ್ಲರೂ ಕೂಡ ಹಾಡಿರ್ಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಧನ್ಯವಾದಗಳು. ಪಲ್ಲವಿಯನ್ನ ಹಾಡಿ ಎಲ್ಲರೂ ಕೂಡ, ಬೇರೆಯವರಿಗೂ ಕೂಡ ಅನುಕೂಲ ಆಗತ್ತೆ. ಹಲೋ ಆಕಾಶವಾಣಿ, ನಮಸ್ತೆ. ಸೌಮ್ಯ, ಸೌಮ್ಯ ಅವರು ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ? ಯಾವ ಹಾಡು?
2: ನೀಲ ಮೇಘಿಡುರಾಗೆ ಚಂದ್ರ ತಾರೆ ತಂಪು ಕಾಂತಿ ಚಲ್ಲಾಗೆ ಎದೆಯ ತುಂಬಿ ಕೆಣಕಿದ ಚಿಂತೆ ಕರಗಿ ಕರಗಿ ಇಬ್ಬನಿಯಂತೆ
1: ಧನ್ಯವಾದ. ಆನಂದ್ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ ಆದಂತಹ ಹಾಡುಗಳು ಅಂತಾನೆ ಹೇಳ್ಬೋದು. ಶ್ರೋತೃಗಳೇ, ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಓಂ ಹೃದಯ ಹೃದಯ ಚಿಗುರಿದ ಕನಸು ಜೋಗಿ ಸಿನಿಮಾಗಳ ನಟನೆಗೆ ಶಿವರಾಜ್ ಕುಮಾರ್ ಅವರಿಗೆ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. ಉತ್ತಮ ನಟ ವಿಭಾಗದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಂದಿತ್ತು. 2016 ಕೊಯನೂರು ಸೌತ್ ಇಂಡಿಯಾ ಗೌರವಕ್ಕೆ ಕೂಡ ಭಾಜನರಾಗ್ತಾರೆ. ಮತ್ತೊಂದು ಕರೆ ಕೂಡ ಸಿದ್ಧ ಆಗಿದೆ, ನೋಡೋಣ. ಹಲೋ ಆಕಾಶವಾಣಿ. ಹಲೋ,
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ ಅವರೇ.
3: ಹೌದು ಮೇಡಮ್ ಅವರೇ, ನನಗೆ ಮೆಸೇಜ್ ಕಳ್ಸಲ್ಲ ಆಗ್ತಿರ್ಲಿಲ್ಲ, ಯಾಕಂತಂದ್ರೆ ನಾನು ಮೊಬೈಲ್ ಚೇಂಜ್ ಮಾಡಿರೋದ್ರಿಂದ ಆ ಮೊಬೈಲ್ ಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹಾಗಾಗಿ ಸಂದೇಶಗಳನ್ನ ಕಳ್ಸಲ್ಲ ಆಗ್ತಾ ಇಲ್ಲ.
1: ಹೇಳಿ ಹೇಳಿ, ಪರವಾಗಿಲ್ಲ, ಬೇಗ
3: ಹೇಳ್ಬಿಡ್ತೇನೆ ಮೇಡಮ್ ಅವರೇ.
1: ಹೇಳಿ ಹೇಳಿ.
3: ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ, ದಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ, ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ, ನಿನ್ನ ಹೆಸರೇ ನ ಮಣಿ ಅಂತ ಗೊತ್ತಾಯ್ತು, ಆದ್ರೆ ಮಣಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ. ಧನ್ಯವಾದಗಳು ಮೇಡಮ್.
1: ಓಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ ಹಲೋ
4: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ಕಾರ
4: ಮೇಡಮ್, ನಾವು ವಿಜಯಪ್ಪ ನಗರದಿಂದ ಭಾಗ್ಯಶ್ರೀ.
1: ಭಾಗ್ಯ ಅವರೇ ಅನ್ಕೊಂಡೆ, ನಮಸ್ಕಾರ ರೀ ರೀ ಹಚ್ಚಿದ ತಕ್ಷಣ ಗೊತ್ತಾಯ್ತ್ರಿ ನಮಗೆ. ಹಾ ಹೇಳಿ ಭಾಗ್ಯ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
4: ಶಿವರಾಜ್ ಕುಮಾರ್ದಲ್ರಿ ಮೇಡಮ್.
1: ಹೌದ್ರಿ ಹೌದ್ರಿ, ಹೇಳ್ರಿ
4: ಮೇಡಮ್. ನಮ್ಮ ಮನೆ ಮೆಚ್ಚಿದ ಹುಡುಗಿ ಚಿತ್ರದಿಂದ ಹೇಳ್ತೇನ್ರಿ.
1: ಹೇಳ್ರಿ.
4: ಹಳ್ಳಿಗೆಲ್ಲ ಇವನೇ ಚಂದ, ನಡೆಯೋ ಅಂದ ನುಡಿಯೋ ಅಂದ, ಕ್ಷಣದಲ್ಲಿ ನನ್ನ ಮನದಿ ಇವನೇ ತುಂಬಿಕೊಂಡ, ಹಳ್ಳಿಗೆಲ್ಲ ಇವನೇ ಚಂದ.
1: ನಮ್ಮ ಬಿಜಾಪುರಿಗೆಲ್ಲ ಭಾಗ್ಯ ಅವರೇ ಚಂದ. ಆರಾಮಿದೇವ್ರಿ, ನೀವು ಚಲೋ ಇದ್ದೀರನ್ರಿ? ಓಕೆ ಓಕೆ, ರೇಖಾ ಅವರಿಗೂ ಕೇಳ್ದೇನ್ರಿ. ಓಕೆ ಓಕೆ, ಧನ್ಯವಾದ. ಓಕೆ ಶ್ರೋತೃಗಳೇ, ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ನೀವು ಕೇಳ್ತಾ ಇದ್ದೀರಾ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ. ಹಲೋ ಆಕಾಶವಾಣಿ.
5: ನಮಸ್ತೆ ಮೇಡಮ್.
1: ನಮಸ್ತೆ
5: ಮಂಜುಳ
1: ಅವರೇ, ಯಾವ ಹಾಡು ನೆನಪಾಗ್ತಾ ಇದಾರೆ?
5: ಶಿವರಾಜ್ ಕುಮಾರ್ ಅವರು ಮತ್ತೆ ಮಾಲಾಶ್ರೀ ಅಭಿನಯಿಸಿರೋದು ಮೇಡಮ್.

0: ಓಕೆ, ಧನ್ಯವಾದಗಳು ಮಂಜುಳ ಅವರೇ.
1: ಧನ್ಯವಾದ.
0: ಹಲೋ
2: ಹಲೋ
0: ಹಲೋ,
2: ಜಯಮ್ಮ
0: ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
2: ಮುತ್ತಣ್ಣ
0: ಮುತ್ತಣ್ಣ ಪೀಪಿನ ಹೇಳ್ರಿ.
2: ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡೊಯುವ, ಮುತ್ತೈದೆಲ್ಲ ಹರಸುವ, ನನ್ನ ತಂಗಿಯ ಮದುವೆ ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು. ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡೆಯುವ.
0: ಓಕೆ, ಧನ್ಯವಾದಗಳು ಜಯಮ್ಮ ಅವರೇ.
2: ಧನ್ಯವಾದ ಮೇಡಮ್.
0: ಓಕೆ ಶ್ರೋತೃಗಳೇ, ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 0828220074. ಹಲೋ ಆಕಾಶವಾಣಿ.
3: ಹಲೋ ಆಕಾಶವಾಣಿ.
0: ಹಾ ಹೇಳಿ.
3: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
3: ಲಕ್ಷ್ಮಿ, ಮಧುಕಾರ್ಜುನ್ ಜನ್ನಾಪುರ.
0: ಲಕ್ಷ್ಮಿ, ಹಾ ಹೇಳಿ ಲಕ್ಷ್ಮಿ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
3: ಮೈಸೂರಿನಲ್ಲಿ ಮಲ್ಲಿಗೆ ಊಂತಮ್ಮ,
0: ಮಂಗಳೂರು. ಬೇರೆ ಹಾಡು ಹೇಳಿ, ಬೇರೆ ಹಾಡು, ಬೇರೆ ಹಾಡು. ಲಕ್ಷ್ಮಿಯವರೇ ಕೇಳಿಸ್ತಾ ಇದೀಯಾ? ಅದು ಈಗ ಆಲ್ರೆಡಿ ಹೇಳಿದಾರೆ, ಫಸ್ಟ್ನೇ ಹಾಡೇ ಅದು ಆಗಿತ್ತು. ಬೇರೆ ಹಾಡು ನೆನ್ಪಾಗ್ತಿದ್ಯಾ?
3: ಗೌರಿ ಮಗವು ಚಂದಿರನಂತೆ, ಗೌರಿ ನಗುವು ಚಂದಿರನಂತೆ, ನನ್ನ ಬಂಗಾರಿ ಗೌರಿಗೆ ಮಾತೆ ಮುತ್ತಂತೆ, ಮಾತೆ ಮುತ್ತಂತೆ. ಧನ್ಯವಾದಗಳಮ್ಮ.
0: ಓಕೆ, ಧನ್ಯವಾದಗಳು ತಮಗೂ ಕೂಡ. ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ.
0: ನಮಸ್ತೆ,
4: ಕೇಶವಲವರ ಕಬದೇವತಿ ಮೇಡಮ್.
0: ಕೇಶವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದಾರೆ?
4: ಬೆಳ್ಳಿ ಫಿಲಮ್ದು ಕಾರ್ತಿಕ್ ಅವರ ಹಾಡು.
0: ಹೇಳಿ.
4: ಜನಿಸಿದೆ ಅನಿಸಿದೆ ನಾ ಜೊತೆಯಲೇ ಬದುಕಲು, ಹುಸಿರಿದೆ ಅನಿಸಿದೆ ನಾ ಪ್ರೀತಿಗೆ ಸಿಲುಕಲು, ನನಗಾಗಿ ಒಲಿದೆ ನೀನು, ವರವಾಗಿ ಬಂದೆ ನೀನು, ಇನ್ನು ದಿನವೆಲ್ಲ ನಿನದೇನೆ ಹಾಲಪ್ಪನ, ಬೆಳ್ಳಿ ಬದುಕಲ್ಲಿ ನಿನದೇನೆ ದೊರಿ ಪ್ರೇಮದ ಖಾನ.
0: ಓಕೆ, ಧನ್ಯವಾದ ಕೇಶವ್ ಅವರೇ. ಸ್ಟುಡಿಯೋ ಸಮಯ ಆಗ್ತಾ ಇದೆ 11:23. ಇವತ್ತಿನ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಟಿಸಿರುವಂತಹ ಚಿತ್ರದ ಗೀತೆಯನ್ನ ನಮ್ಮ ಶ್ರೋತೃಗಳೆಲ್ಲರೂ ಕೂಡ ಹೇಳಬೇಕು, ಹಾಗಾಗಿ ಅವರ ಧ್ವನಿಯನ್ನ ಕೇಳ್ತಾ ಇದ್ದೇವೆ. ಹಲೋ ಆಕಾಶವಾಣಿ.
5: ನಮಸ್ತೆ ಮೇಡಮ್, ನಾನು ಭದ್ರಾವತಿಯಿಂದ ಸಾವಿತ್ರಮ್ಮ ಅಂತ.
0: ಸಾವಿತ್ರಮ್ಮ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
5: ಜೋಡಿ ಅಕ್ಕಿಯಿಂದ ಹರಾರದಂಗೆ.
0: ಹೇಳಿ ಹೇಳಿ.
5: ಹರಾರದಂಗೆ ಹರಾರದಂಗೆ ಕೇಳು ಕೇಳು ಕೇಳು, ಇದಿ ಬರದಂಗೆ ನಡೆದರೆ ಹೆಂಗೆ ಏಳು ಏಳು ಏಳು. ಹೂವು ಮುಳ್ಳಾಗೋಯ್ತು, ಹಾಲು ನಂಜಾಗೋಯ್ತು.
0: ಅಷ್ಟೇ, ಧನ್ಯವಾದಗಳು ಸಾವಿತ್ರಮ್ಮ ಅವರೇ. ಹಲೋ ಹಲೋ ಹಲೋ.
6: ನಮಸ್ತೆ. ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
6: ಚಂದ್ರಶೇಖರ್.
0: ಚಂದ್ರಶೇಖರ್ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ ಶಿವರಾಜ್ ಕುಮಾರ್ ಅಂದ ಕೂಡ್ಲೆ?
6: ಸುಮಾರ್ ಇದಾವ ಮೇಡಮ್, ಹಾಡು ಹೇಳಿದ್ದಾವೆ.
0: ಹೇಳಿ.
6: ಜನ್ಮಾರ್ ಜೋಡಿ ಆಯ್ತು.
0: ಹೇಳಿ.
6: ಕೋಲು ಮಂಜರ ಜಂಗಮ ದೇವಾಗುವೆ ಕೋರಣ್ಯ ನೀಡವ್ವ, ಕೋರಣ್ಯ ನೀಡವ್ವ ಕೋಲಿಂದ ದೇವನಿಗೆ.
0: ಖುಷಿ ನವ ಎರಡ್ ಲೈನ್ ಹೇಳಿದ್ರು, ಒಟ್ಟು ಭಾಗವಹಿಸೋದು ಮುಖ್ಯ ಅಲ್ವಾ? ಓಕೆ ಓಕೆ,
6: ಧನ್ಯವಾದ.
0: ಓಕೆ ಓಕೆ. ஹலோ ஹலோ ஹலோ ಲೀಲಾ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ? ಶಿವರಾಜ್ ಕುಮಾರ್ ಅಂತ ಕೊಡ್ಲಿ. ಯಾವುದು? ಇಲ್ಲ ಇಲ್ಲ, ಅದು ಲೀಲಾ ಅವರೇ. ಇರ್ಲಿ, ಪರವಾಗಿಲ್ಲ, ಕೆಲವೊಮ್ಮೆ ಆ ರೀತಿಲೇ ಆಗತ್ತೆ. ಓಕೆ ಓಕೆ ಲೀಲಾ ಅವರೇ, ಫುಲ್ ಆರಾಮ್. ನೀವು ಆರಾಮಿದ್ದೀರಾ? ಕೇಳಿ, ಅದಕ್ಕೆ ನಾನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳ್ತಾ ಇರೋ ಅಂತ. ಓಕೆ, ಧನ್ಯವಾದ. ಶ್ರೋತೃಗಳೇ, 11:26 ಆಗ್ತಾ ಇದೆ. ಹಲೋ ಆಕಾಶವಾಣಿ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ಶಾಂತಾ ರವೀಂದ್ರ ಅಂತ ಮೇಡಮ್.
0: ಶಾಂತಾ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ ಶಾಂತಾ ಅವರಿಗೆ?
1: ಪ್ರೀತಿ ನೀನಿಲ್ಲದೆ ನಾನು.
0: ಹಾ, ಹೇಳಿ ಹೇಳಿ. ಹೇಳಿಲ್ಲ.
1: ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ, ನಿನಗಾಗಿ ನಿನಗಾಗಿ ಈಗಲು ಮನವು ನಿನಗಾಗಿ, ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ.
0: ಓಕೆ, ಧನ್ಯವಾದಗಳು ಶಾಂತ ಅವರು ಕೂಡ. ಎಲ್ಲರೂ ಕೂಡ ಸೊಗಸಾಗಿ ಒಳ್ಳೊಳ್ಳೆ ಹಾಡುಗಳು. ಹಲೋ ಆಕಾಶವಾಣಿ.
7: ಹಲೋ, ಮಂಜುಳಾ ಚನ್ನಾಪುರ.
0: ಹೇಳಿ ಮಂಜುಳಾ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
7: ಜೋಡಿ

0: ಮಾಡಿ.
1: ಓಕೆ, ಧನ್ಯವಾದಗಳು ಮಂಜುಳಾ ಅವರೇ. ಹಲೋ
2: ಹಲೋ ಮೇಡಮ್, ನಮಸ್ತೆ. ನಾನು ಮಂಜುನಾಥ್ ಲಕ್ಷ್ಮೀ ಸೈಕಲ್ಶಾಪ್.
1: ಹಾ ಮಂಜುನಾಥ್ ಅವರೇ, ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
2: ರಣರಂಗ ಚಿತ್ರ ಹಾಕ್ತೀನಿ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನನ್ನ ಸಂಗ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನನ್ನ ಸಂಗ.
1: ಈ ಹಾಡ್ ನಾವು ಸಣ್ಣವ್ರ ಇದ್ದಾಗ ಸಖತ್ ಸತಿ ಕೇಳ್ತಾ ಇದ್ದೆ ಈ ಹಾಡನ್ ಮಾತ್ರ. ಓಕೆ ಓಕೆ, ಧನ್ಯವಾದ. ಹಲೋ
3: ಹಲೋ
1: ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಮೋನಿಕಾ
1: ಅವರೇ, ಹೇಳಿ, ಯಾವ ಹಾಡ್ ನೆನಪಾಗ್ತಾ ಇದೆ?
3: ಶಿವರಾಜ್ಕುಮಾರ್ ಮಹಾರಾಷ್ಟ್ರ ಅವ್ರದ್ದು. ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ಮುತ್ತು ಮುತ್ತು ಮುತ್ತು ಮುತ್ತು.

0: ಓಕೆ ಮೋನಿಕಾ ಅವರೇ, ಧನ್ಯವಾದ. ಓಕೆ ನಮಸ್ತೆ. ಹಲೋ ಆಕಾಶವಾಣಿ. ನ್ಯಾಮತಿಯಿಂದ ನಟರಾಜ್ ಅವರಾ? ಹಾ ಹೇಳಿ ನಟರಾಜ್ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ? ಯಾವ ಹಾಡು? ಹೇಳಿ.
1: ಏಳು ಮಲೆ ನಲೆ ನೀ ಗೀತೆ ಮಾಡು ಮದು, ನಾಲ್ಕು ಮಲೆ ನಲೆ ನೀ ಕುಳು ಮದು, ನೀನಿದ್ದೆ ಸಾಕು ಮಾದೇವ, ನೀ ಎದ್ದು ಬಾರು ಮದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತು ಜಗ್ಗಲ್ಲ,
0: ಹಂಗೆ ಕೊಣ್ಣೀರು ಹಿಂಗೆ ಕೊಣ್ಣೀರು,
1: ಮೊದ್ದು ಮಾದೈಗೆ ಜಗ್ಗಿ ಕುಣೀರು, ಹಂಗೆ ಕುಣೀರು ಹಿಂಗೆ ಕುಣೀರು, ಮೊದ್ದು ಮಾದೈಗೆ ಜಗ್ಗಿ ಕುಣೀರು.
0: ಓಕೆ ಓಕೆ, ನಟರಾಜ್ ಅವ್ರು ಫುಲ್ ಜೋಶ್ ಆಗಿ ಹೇಳ್ತಾ ಇದ್ರಿ. ಹಾ ಹಾಡು ಕೂಡ ಜೋಶ್ ಆಗಿದೆ, ಜೋಶ್ ಆಗಿರೋ ಹಾಡೇ ಹೇಳ್ತಿದ್ರು. ಓಕೆ ಓಕೆ ಓಕೆ, ಆಯ್ತಾಯ್ತು, ಇರ್ಲಿ ಇರ್ಲಿ ಪರವಾಗಿಲ್ಲ, ಪ್ರಯತ್ನ ಮಾಡೋದು ಮುಖ್ಯ. ಹಾ ಓಕೆ ಧನ್ಯವಾದ. ನಟರಾಜ್ ಅವರು ಕೂಡ ಕಾಲ್ ಮಾಡಿ ಹಾಡು ಹೇಳಿದ್ರು. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಆಕಾಶವಾಣಿ. ಹಲೋ
2: ಮೇಡಮ್ ನಮಸ್ಕಾರ, ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ. ಹರಿಹರದಲ್ಲಿ ಗ್ರಾಮ ತೀರ್ಥಿಂದ.
0: ನಾಗರಾಜ್ ಅವರೇ, ಹೇಗಿದ್ದೀರಾ ನಾಗರಾಜ್ ಅವರೇ?
2: ಮೇಡಮ್ ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿದೆ ಮೇಡಮ್?
0: ನಾವು ಚೆನ್ನಾಗಿದ್ದೀವಿ. ಯಾವ ಹಾಡು ನೆನಪಾಗ್ತಾ ಇದೆ
2: ಮೇಡಮ್? ರಥಸಪ್ತಮಿದ ಜೊತೆ ಯಾಗಿ.
0: ಅದು ಬೇರೆ ಹಾಡು
2: ಮೇಡಮ್. ಇದು
0: ಹಾಡಿದ್ರು
2: ಮೇಡಮ್, ಇದು ಆನಂದ್ ಸಿನಿಮಾದಿಂದ ಟಿಕ್ ಟಿಕ್ ಮೇಡಮ್.
0: ಟಿಕ್ ಟಿಕ್ ಹೇಳಿ.
2: ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್, ಬರುತ್ತಿದೆ ಕಾಲ ಮುಗಿವುದು ನಿನ್ನ ಮೋಸದ ಜಾಲ, ವೇಷವ ಕಲಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ, ಎಚ್ಚರಿಕೆ ಮಾನವ ಎಚ್ಚರಿಕೆ ಮೇಡಮ್.
0: ಓಕೆ ಧನ್ಯವಾದ. ಟಿಕ್ ಟಿಕ್ ಅಂತ ಹೇಳಿ ನಮ್ಮ ಟೈಮ್ ಕೂಡ ಮುಗಿತಾ ಇದೆಯಲ್ರಿ ನಾಗರಾಜ್ ಅವರೇ, ಹಾಡು ಹೇಳೋದು 11:32 ಆಗ್ತಾ ಇದೆ. ಓಕೆ ಓಕೆ ಧನ್ಯವಾದ ನಾಗರಾಜ್ ಅವರೇ. ಓಕೆ ಟಿಕ್ ಟಿಕ್ ಟಿಕ್, ಬರುತ್ತಿದೆ ಕಾಲ, ಈಗ ನಮ್ಮ ಸಮಯ ಮುಗಿತಾ ಇದೆ ಅಂತ ಹೇಳ್ಬೋದು. ಇನ್ನ ಕಡೆಯದಾಗಿ ಕಾಲ್ ಯಾರು ಅಂತ ನೋಡೋಣ. ಹಲೋ ಆಕಾಶವಾಣಿ.
3: ಗುಡ್ ಮಾರ್ನಿಂಗ್ ನಂದಿನಿ ಮೇಡಮ್.
0: ವೆರಿ ವೆರಿ ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಾ ಇರೋದು?
3: ನಾನು ಮಯೂರ್ಕೋಟಿ ಜನಪುರ.
0: ಮಯೂರ್ಕೋಟಿ ಅವರೇ ಹೇಳಿ.
3: ಕಡಲ ಕಡಲ
0: ಇಲ್ಲ ಹೇಳಿಲ್ಲ ಹೇಳಿ.
3: ಕಡಲ ಕಡಲ ಕಣ್ ಕಡಲ ಮುಗಿಲ ಮುಗಿಲ ಮನ ಮುಗಿಲ, ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ಬದುಕಿತು, ನುಡಿ ಮುತ್ತು ತಿರಿಸಬೇಡ ನಿನ್ನ ಪತ್ತರವಾನಿಸಬೇಡ, ನಿನ್ನ ಸಣ್ಣನೆ ನಗುವೆ ಸಾಕು ಮೇಡಮ್. ಅಷ್ಟೇ ಬರ್ತಾ ಇರೋದು.
0: ಅರೆ ಸಾಕು ಸಾಕು ನಗುವಾಗಿ ಸಾ. ಓಕೆ ಓಕೆ ಧನ್ಯವಾದ. ಓಕೆ ಧನ್ಯವಾದ ತಮಗೂ ಕೂಡ.

ಶ್ರೋತೃಗಳೇ, ಇದುವರೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಟಿಸಿರುವಂತಹ ಹಾಡುಗಳನ್ನು ಬಹಳ ಬಹಳ ಸೊಗಸಾಗಿ ನಮ್ಮ ಶ್ರೋತೃಗಳ ಧ್ವನಿಯನ್ನ ಕೇಳದೆ ನಮಗೆ ಇದೇ ಒಂದು ಅವಕಾಶ ವಾರದಲ್ಲಿ ಅಲ್ವಾ. ಅವರ ನಿಮ್ಮೆಲ್ಲರ ಧ್ವನಿಯನ್ನ ಕೇಳಿ ನನಗೂ ಕೂಡ ತುಂಬಾ ಖುಷಿ ಆಯಿತು. ಪ್ರತಿಯೊಬ್ಬರೂ ಕೂಡ ಅದ್ಭುತವಾಗಿ ಇಂಪಾಗಿ ಹಾಡಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ಹಾಡು ಹೇಳೋದಕ್ಕೆ ಲೈನ್ ಸಿಕ್ಕಿಲ್ಲ ಅಂತ ಖಂಡಿತವಾಗಿ ಅನೇಕ ಜನರು ಬೇಜಾರಾಗಿರ್ತಾರೆ. ಪರವಾಗಿಲ್ಲ, ಪ್ರಯತ್ನ ಮಾಡ್ತಾ ಇರಿ. ಮುಂದಿನ ಮಂಗಳವಾರ ಮತ್ತೊಬ್ಬರ ನಟ ಅಥವಾ ನಟಿ ಅಥವಾ ಸಂಗೀತ ನಿರ್ದೇಶಕರು ಯಾರು ಕೂಡ ಆಗಿರಬಹುದು, ಅವರ ಹಾಡು ಹೇಳೋದಕ್ಕೆ ನೀವು ಕೂಡ ರೆಡಿಯಾಗಿರಿ ಅಂತ ಹೇಳ್ತಾ ಇಷ್ಟೊತ್ತು ಇವತ್ತು ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಪೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

0: ఆకాశవాణి భద్రావతి శివముక.
1: హలో రాజేష్ అవరే, పోలీస్ స్టేషన్ నుండి మాట్లాడుతున్నాను.
2: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೇ ನಿಮ್ಮ ಪಾರ್ಸಲ್ ಅಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
6: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
6: ಅರೇ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸೇವಾ ಮಾಹಿತಿ: 2025-26 ಸಾಲಿಗೆ ಆತ್ಮ ಯೋಜನೆಯಡಿ ಖಾಲಿ ಇರುವ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಹಾಗೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ನೇರ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಸಿಬ್ಬಂದಿ ಸೇವೆ ಪಡೆಯಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯೋಮಾನ 45 ವರ್ಷ ಮೀರಿರಬಾರದು. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 10 ಖಾಲಿ ಹುದ್ದೆಗಳಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಕಸಬಾ ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಕೇಂದ್ರದಲ್ಲಿ ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ

ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಪದವಿ ಹೊಂದಿದವರು ಇರಬೇಕು ಹಾಗೂ ಒಂದು ವರ್ಷ ಅನುಭವವಿರಬೇಕು. ಹೊಸನಗರ ತಾಲೂಕಿನಲ್ಲಿ ಖಾಲಿ ಇರುವ ತಾಲೂಕು ತಾಂತ್ರಿಕ ವ್ಯವಸ್ಥೆ

ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಕ್ಕೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಜುಲೈ 24ರ ಒಳಗಾಗಿ ಸಲ್ಲಿಸಬೇಕಾಗಿ ಪ್ರಕಟಣೆ ತಿಳಿಸುತ್ತದೆ. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು 2025-26ನೇ ಸಾಲಿನ ತಾಲೂಕು ಪಂಚಾಯಿತಿ ಅನುದಾನದಡಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದ ಅಡಿಯಲ್ಲಿ ರಬ್ಬನ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಣ ಪತ್ರ ಹೊಂದಿದವರಾಗಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಒಟ್ಟು 37 ಫಲಾನುಭವಿಗಳಿಗೆ ಸೌಲಭ್ಯ ಲಭಿಸಲಿದ್ದು, ಪ್ರತಿ ಫಲಾನುಭವಿಗಳು ಫ್ರೂಟ್ ಐಡಿ ಹೊಂದಿರಬೇಕು. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಮುಖ್ಯ ಪಶುವೈದ್ಯಾಧಿಕಾರಿಗಳ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಶಿವಮೊಗ್ಗ ಇಲ್ಲಿಂದ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತದೆ. ಕಡೆಯ ದಿನಾಂಕ ಜುಲೈ 18. ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ದಿನಾಂಕ ಜುಲೈ 20ರಿಂದ ಆಗಸ್ಟ್ 18ರವರೆಗೆ 1 ತಿಂಗಳ ಕಾಲ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತರಬೇತಿ ಶುಲ್ಕ ಒಟ್ಟು 4,500 ರೂಪಾಯಿಗಳನ್ನು ಪಾವತಿಸಿ ಜುಲೈ 18ರ ಒಳಗಾಗಿ ಸಲ್ಲಿಸಬೇಕು. ದೂರವಾಣಿ ಸಂಖ್ಯೆ ಹೆಚ್ಚಿನ ಮಾಹಿತಿಗಾಗಿ 9449817763 ಈ ಒಂದು ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಸಂಖ್ಯೆ 9449817763. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸಚಿನ್ ಎಂಬ 19 ವರ್ಷದ ಯುವಕ ಶಿವಮೊಗ್ಗದ ಗಾಡಿಕೊಪ್ಪದಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ? ಸುಮಾರು 5 ಅಡಿ 4 ಇಂಚು ಎತ್ತರ, ದುಂಡು ಮುಖ ಹೊಂದಿದ್ದಾರೆ, ಗೋಧಿ ಮೈಬಣ್ಣ ಇರುತ್ತಿದೆ. ಕಾಣೆಯಾದಾಗ ಇವರು ಕನ್ನಡ ಭಾಷೆ ಓದಲು ಬರೆಯಲು ಬರುತ್ತದೆ. ಸಚಿನ್ ಎಂಬ 19 ವರ್ಷದ ಯುವಕನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲಿ ಕೂಡಲೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ವಿನೋಬನಗರ ಪೊಲೀಸ್ ಠಾಣೆ ಶಿವಮೊಗ್ಗ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಶತ್ರುಧನ್ ಎಂಬ 35 ವರ್ಷದ ವ್ಯಕ್ತಿ ಕೊಪ್ಪದಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ? ಸುಮಾರು 5 ಅಡಿ 6 ಇಂಚು ಎತ್ತರ, ಎಣ್ಣೆ ಕೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ಕೋಲು ಮುಖ ಹೊಂದಿದ್ದಾರೆ. ಕಾಣೆಯಾದಾಗ ಇವರು ಬಿಳಿ ಬಣ್ಣದ ಶರ್ಟ್, ಕಂದು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಹಿಂದಿ ಭಾಷೆಯನ್ನು ಮಾತನಾಡುತ್ತಾರೆ. ಶತ್ರುಧನ್ ಎಂಬ 35 ವರ್ಷದ ವ್ಯಕ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲಿ ಕೂಡಲೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೊಪ್ಪ ಪೊಲೀಸ್ ಸ್ಟೇಷನ್, ಕೊಪ್ಪ ತಾಲೂಕು ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೇವಾ ಮಾಹಿತಿ ಕೇಳಿದಿರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ಕೆಎಸ್ ನರಸಿಂಹಸ್ವಾಮಿಯವರ ಕವನ.

ಭಾವಕ್ಕೆ ತಿಯನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 11:46. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರನಗರದ ಶ್ರೀಮತಿ ನರಸಮ್ಮ ಮತ್ತು ತಂಡದವರಿಂದ ಆರತಿ ಪದ.

ಕಟ್ಟೆ ರನ್ನದ ಕಟ್ಟೆ ಕಟ್ಟೆ ಚೆನ್ನದ ಕ.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಚಿತ್ರದುರ್ಗ ಜಿಲ್ಲೆ ರಾಜೇಂದ್ರನಗರದ ಶ್ರೀಮತಿ ನರಸಿಂಹ ಮತ್ತು ತಂಡದವರಿಂದ ಆರತಿ ಪದವನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕೇಳುಗರೇ ಗಮನಿಸಿ, ಬೆಂಗಳೂರು ಕೇಂದ್ರದಿಂದ ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಕುರಿತು ಎಸ್ಆರ್ ಭಟ್ ಮತ್ತು ಎನ್ಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಪ್ರಸಾರವಾಗಲಿದೆ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 6ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು ಆಗಸ್ಟ್ 10ರಿಂದ ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. ಆಗಸ್ಟ್ 14 ಅಥವಾ 21ರವರೆಗೆ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಜೀವಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೀವಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನೆ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟದ ಮುಖ್ಯನ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿನೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಇವರು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತಹ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಕಿನ್ನೂರು ಅಕಾಡೆಮಿ ಕೂಡ ಬೇಕಾಗಿದೆ. ನಾಟ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಜೋಗಿಗಳಲ್ಲಿ 27 ಪ್ರಭೇದಗಳಾಗಿರುತ್ತವೆ.
0: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು, ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾ ರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು. ಕುರಿಗಾಹಿಗಳು ಕುರಿ ಮತ್ತು ಮೇಕೆ ತಳಿ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27ನೇ ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20ರಿಂದ ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನಾ.
3: ಕೇಳುವರೆಲ್ಲರಿಗೂ ನಮಸ್ಕಾರ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಈಗ ಈ ಮಹಿಳಾ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನುಗಳು ಇದೆ, ಆದ್ರೂ ಕೂಡ ಆ ಕಾನೂನುಗಳಿದ್ದೂ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನವಾಗಿ ನ್ಯಾಯಾಲಯಗಳಿಂದ ತೀರ್ಪು ಬಂದಿರುತ್ತೆ. ಅಂದ್ರೆ ಸಾಂವಿಧಾನಿಕವಾಗಿ ಪರಿಗಣನೆಗೆ ತಗೊಂಡು ತೀರ್ಪನ್ನ ಕೊಟ್ಟಿರ್ತಾರೆ. ಆ ರೀತಿ ಕೆಲವು ವಿಭಿನ್ನವಾದಂತಹ ಪ್ರಕರಣಗಳನ್ನ ನೀವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ. ಈ ಒಂದು ಕೇಸ್ನಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದ ಅಥವಾ ಹೈಕೋರ್ಟ್ ಇಂದ ಅಥವಾ ಬೇರೆ ಯಾವುದೋ ನ್ಯಾಯಾಲಯದಿಂದ ಅಂತ ಬಹಳಷ್ಟು ಇವತ್ತು ನಾವು ಈ ಕಾನೂನಿನ ಕುರಿತಾಗಿ ಪೋಸ್ಟ್ಗಳನ್ನ ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ರೀತಿ ಒಂದಷ್ಟು ವಿಭಿನ್ನವಾದಂತಹ ತೀರ್ಪುಗಳು ಕೊಟ್ಟಿರುವಂತಹ ಪ್ರಕರಣಗಳ ಕುರಿತಾಗಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಕಾಮಾಕ್ಷಿ ಬಿಕೆ ಅಂತ ಹೇಳಿ. ಇವರು ನಿವೃತ್ತ ಸರ್ಕಾರಿ ಅಭಿಯೋಜಕರು ಅಂತ ಹೇಳಿದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹಾಗೆ ಉಚ್ಚ ನ್ಯಾಯಾಲಯದ ವಕೀಲರು. ಕಾಮಾಕ್ಷಿ ಮೇಡಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
4: ನಮಸ್ತೆ ಮೇಡಮ್.
3: ಈಗ ಮಾತೃತ್ವ ಉದ್ಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಈಗ ಮೆಟರ್ನಿಟಿ ಬೆನಿಫಿಟ್

0: ಆಕ್ಟ್ ಕೂಡ ಇದೆ ನಮ್ಮಲ್ಲಿ ಅಲ್ವಾ. ಆದ್ರೂ ಈ ಕೆಲವು ಐಟಿ ಸೆಕ್ಟರ್ಗಳಲ್ಲಿ ಅಥವಾ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು, ಕೆಲವು ಕೆಲಸದಲ್ಲಿ ಇದು ಅಪ್ಲೈ ಆಗ್ತಾ ಇಲ್ಲ ಅಥವಾ ಅದನ್ನ ಪರಿಗಣಿಸ್ತಾ ಇಲ್ಲ. ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಮಾತೃತ್ವ ರಜೆಯನ್ನ ಪಡ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?
1: ಇಲ್ಲಿವರೆಗೆ ಇರುವ ಮಾತೃತ್ವ ರಜೆಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಹೆಚ್ಚಾಗಿ ಸರ್ಕಾರ ಹಾಗೂ ಸರ್ಕಾರೇತರ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಅನ್ವಯ ಆಗ್ತಿತ್ತು. ಆದ್ರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಮಹಿಳಾ ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಹಾಗೂ ಐಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂತವರು, ಇತರೆ ಸರ್ಕಾರದ ಅನುದಾನ ಪಡೆದುಕೊಳ್ಳದೆ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ರಜೆಯ ಬಗ್ಗೆ ಯಾವುದೇ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ 2020 ದಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಯಾವುದೆಲ್ಲ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯನ್ನು ಕೊಡಬಹುದು ಎಂಬ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ ಎರಡು ಮಕ್ಕಳುಗಳಿಗೆ ಸಂಬಂಧಿಸಿದಂತೆ ಮಾತೃತ್ವ ರಜೆಯನ್ನು 26 ವಾರಗಳ ಕಾಲ ಅದರ ಮಾಲೀಕರು ನೀಡಬೇಕಾಗುತ್ತದೆ, ಅಂದರೆ ವೇತನ ಸಹಿತ ರಜೆಯನ್ನು ನೀಡಬೇಕಾಗುತ್ತದೆ. ಮಾತೃತ್ವ ರಜೆಯನ್ನು ಪಡ್ಕೊಳ್ಬೇಕಾದ್ರೆ ಆಕೆಯು ಅಂದ್ರೆ ಮಹಿಳಾ ಉದ್ಯೋಗಿ ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳುಗಳ ಅವಧಿಯಲ್ಲಿ 80 ದಿನಗಳ ಕಾಲ ಕೆಲಸ ಮಾಡಿರ್ಬೇಕಾಗತ್ತೆ, ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆಕೆ ಮಾತೃತ್ವ ರಜೆಯನ್ನ ವೇತನ ಸಹಿತವಾಗಿ ಪಡ್ಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ. ಇಲ್ಲದೆ ಇದ್ರೆ ಜೊತೆಗೆ ಆಕೆ ಮಸ್ಟರ್ ರೋಲ್ ಅಲ್ಲಿ ಎಂಟರ್ ಆಗಿರ್ಬೇಕು ಆಕೆ ನೇಮ್, ಅಂದ್ರೆ ಎವ್ರಿ ಡೇ ಆಕೆ ಹಾಜರಾತಿ ಅಲ್ಲಿ ನಮೂದಾಗ್ತಾ ಇರ್ಬೇಕು. ಅದ್ರ ಪ್ರಕಾರ 80 ದಿನ ಕೆಲಸ ಮಾಡಿರ್ಬೇಕಾಗತ್ತೆ.
0: ಸರಿ ಸರಿ.
1: ಎರಡು ಮಕ್ಕಳುಗಳಿಗೆ ಆ ವೇತನ ಸಹಿತ ರಜೆನ ಆ ಸಂಸ್ಥೆಯ ಮಾಲೀಕರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ. ನಂತರ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳುಗಳು ಏನಾದ್ರು ಮಾಡಿಕೊಂಡಿದ್ದ ಪಕ್ಷದಲ್ಲಿ 12 ವಾರಗಳ ಕಾಲ ರಜೆಯನ್ನು ನೀಡಬೇಕಾಗತ್ತೆ. ವೇತನ ಸಹಿತ ರಜೆಯನ್ನು ನೀಡುವುದು ಸಹ ಕಡ್ಡಾಯ ಆಗಿದೆ. ಅದಲ್ಲದೆ ದತ್ತು ತಗೊಂಡ ತಾಯಿಗೆ ಸಹ, ಮಗುನ ದತ್ತು ತಗೊಂಡ ತಾಯಿನೂ ಸಹ, ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈಗ ಸರೋಗಸಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಸರೋಗೇಟ್ ಮದರ್ಗೆ ಸಹ ಆಕೆ ತಾನ್ ಹೆತ್ತ ಮಗುನ ಅದರ ಪಾಲಕರು ಯಾರಿದ್ದಾರೆ ಅವ್ರಿಗೆ ಒಪ್ಪಿಸುವ ದಿನದಿಂದ ಪ್ರಾರಂಭಿಸಿ 12 ವಾರಗಳ ಕಾಲ ವೇತನ ಸಹಿತ ರಜೆನ ನೀಡೋದು ಸಹ ಮಾಲೀಕರಿಗೆ ಕಡ್ಡಾಯ ಆಗಿರುತ್ತೆ. ಅವರು ಅದನ್ನು ಸಹ ಪಾಲಿಸಲೇಬೇಕಾಗಿರುತ್ತದೆ.
0: ಓಕೆ. ಸೊ ಇದಿಷ್ಟು ಈ ಮಾತೃತ್ವಕ್ಕೆ ಸಂಬಂಧಪಟ್ಟ ಹಾಗೆ ದಿ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದರ ಅನ್ವಯ ಈಗ ನೀವು ಹೇಳಿದ ಅಷ್ಟು ರಜೆಯ ನಿಯಮಗಳನ್ನ, ಮಾತೃತ್ವ ರಜೆಯ ನಿಯಮಗಳನ್ನ,
1: ಹೌದು,
0: ಯಾವುದೇ ಕಂಪನಿಯ ಮಾಲೀಕರು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಆಗಿರಬಹುದು, ಎಲ್ಲೇ ಆಗಿರಬಹುದು, ಅವರು ಅದನ್ನ ಪಾಲಿಸಲೇಬೇಕಾಗತ್ತೆ.
1: ನಿರಾಕರಿಸ ಹಾಗಿಲ್ಲ.
0: ಹೌದು. ಪ್ರೊವೈಡೆಡ್ ಅವರು 3 ತಿಂಗಳುಗಳ ಕಾಲ ಅಂದ್ರೆ 80 ದಿನಗಳ ಕಾಲ ಆಕೆ
1: ರಜೆ ಪಡೆದುಕೊಳ್ಳುವ ಹಿಂದಿನ 12 ತಿಂಗಳುಗಳಲ್ಲಿ 80 ದಿನಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಮಾತ್ರ ಆಕೆ ರಜೆ ಪಡ್ಕೊಳ್ಳಕ್ಕೆ ಅರ್ಹಳಾಗಿರ್ತಾಳೆ.
0: ಹಾ ಹೌದು, ಖಂಡಿತವಾಗ್ಲೂ. ಓಕೆ. ಸೊ ಇವಾಗ ಈ ಮಾತೃತ್ವ ರಜೆಯ ಕುರಿತಾದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ತಂದೆಯ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಆತನ ಮಗುವಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅಂತ ಹೇಳಿ.
1: ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ವೈವಾಹಿಕ ಸಂಬಂಧಗಳು ಹದಗೆಡ್ತಾ ಇರೋದ್ರಿಂದ ಮದುವೆ ಅನ್ನೋ ಏನು ಸಾಂಸ್ಥಿಕ ಜವಾಬ್ದಾರಿಗಳಿತ್ತು ಅದನ್ನ ಗಂಡು ಹೆಣ್ಣು ಇಬ್ರೂ ಸಹ ಪಾಲನೆ ಮಾಡೋ ಇದು ಕಡಿಮೆ ಆಗ್ತಾ ಇರೋದ್ರಿಂದ, ಅದು ಬೇರೆ ಬೇರೆ ವಿವಿಧ ಕಾರಣಗಳಿಗಾಗಿರ್ಬೋದು, ಇಬ್ರು ಮಧ್ಯೆ ಹೊಂದಾಣಿಕೆ ಇಲ್ದೆ ಇರೋದು ಅಥವಾ ಬಲವಂತದ ಮದುವೆಗಳು ಅಥವಾ ಅತ್ಯಾಚಾರ ಬಲಾತ್ಕಾರಗಳಿಂದ ಹುಟ್ಟಿದ ಮಕ್ಕಳುಗಳು, ಹಂಗಿದ್ದಾಗ ಬದಲಾವಣೆಗೆ ಸಂಬಂಧಿಸಿದಂತೆ ಅಂದ್ರೆ ಹೆಣ್ಮಕ್ಳು ಬಯಲಾಜಿಕಲ್ ಫಾದರ್ ಏನಿದ್ದಾರೆ ಅವ್ರ ಹೆಸರನ್ನ ಬದಲಾಯಿಸಿ ಆಕೆನಾದ್ರು ಮತ್ತೆ ಮರು ವಿವಾಹ ಆದಲ್ಲಿ ಮನ ತಂದೆಯ ಹೆಸರನ್ನ ಮಗುವಿನ ಹೆಸರು ಜೊತೆಗೆ ಸೇರಿಸೋದಿಕ್ಕಾಗ್ಲಿ, ಸರ್ನೇಮ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸೇರಿಸೋದಿಕ್ಕಾಗ್ಲಿ ಅವಕಾಶ ಇದೆಯಾ ಅಂತ ಬಹಳಷ್ಟು ಜನ ನನಗೆ ಅಂದ್ರೆ ಮಹಿಳಾ ಕಕ್ಷಿದಾರರು ಕೇಳ್ತಾ ಇದ್ರು. ಜೈವಿಕ ತಂದೆ ಅಂದ್ರೆ ಬಯೋಲಾಜಿಕಲ್ ಫಾದರ್ ಹೆಸರು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಮೊದಲು ಇರುತ್ತೆ.
0: ಹೌದು.
1: ಆದ್ರೆ ಆಕೆ ಮರು ಮದುವೆ ಆದ ನಂತರ ಎರಡನೇ ಗಂಡ ಅಂದರೆ ಮಗುವಿನ ಮಲತಂದೆ ಹೆಸರು. ಆ ಮಗುವಿನ ಹೆಸರಿನ ಜೊತೆಗೆ ಮಲತಂದೆಯ ಸರ್ನೇಮ್ ಆಗ್ಲಿ ಪೂರ್ತಿ ಹೆಸರು ಮಗುವಿನ ಹೆಸರು ಜೊತೆಗೆ ಸೇರ್ಬೇಕಾ? ಸೇರಿದ್ರೆ ಭವಿಷ್ಯದಲ್ಲಿ ಆಕೆ ಮುಜುಗರಗೊಳಗ ತಪ್ಪುತ್ತೆ, ಅವಳಲ್ದೆ ಆಕೆಯ ಮಗು ಸಹ ಸಮಾಜದಲ್ಲಿ ಮುಜುಗರ ಅನುಭವಿಸೋದು ತಪ್ಪಿಸೋ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು ಇತ್ತೀಚೆಗೆ ಹಲವಾರು ಪ್ರಕರಣಗಳಲ್ಲಿ ಯಾವುದೇ ಮಹಿಳೆ ತಾನು ಒಬ್ಬಳೆ ಪಾಲನೆ ಪೋಷಣೆ ಮಾಡಿ ಗಂಡನ ಸಪೋರ್ಟ್ ಇಲ್ಲದೆ ಮಾಡಿದ ಪಕ್ಷದಲ್ಲಿ ಅಥವಾ ಆಕೆ ಡಿವೋರ್ಸ್ ಮಾಡಿ ನಂತರ ಮರು ಮದುವೆ ಆದ ನಂತರ ತನ್ನ ಎರಡನೇ ಗಂಡ ಏನಿದ್ದಾರೆ ಮಗುವಿನ ಪಾಲನೆ ಪೋಷಣೆ ಮಾಡ್ತಿದ್ದಾಗ ಮಗು ಸಹ ಆತನ್ನ ತನ್ನ ತಂದೆ ಎಂದು ಭಾವಿಸಿ ಅದೇ ರೀತಿ ಆತನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಮಾಡ್ತಿದ್ದ ಪಕ್ಷದಲ್ಲಿ ಅಂತಹ ಸಂದರ್ಭಗಳಲ್ಲಿ ಆ ಮಲತಂದೆ ಹೆಸರನ್ನ ಸೇರಿಸೋದಕ್ಕೋಸ್ಕರ ಹಲವಾರು ಅಡೆತಡೆಗಳು ಇತ್ತು. ಇಲ್ಲಿವರೆಗೆ ಕಾನೂನಿನ ತೊಡಕುಗಳಿತ್ತು,
0: ಬಹಳ ಇತ್ತು.
1: ಹಾಗಾಗಿ ಈ ಸಂದರ್ಭಗಳಲ್ಲಿ ಯಾರು ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ ಅವರುಗಳಿಗೆ ಇತ್ತೀಚಿನ ನ್ಯಾಯಾಲಯಗಳು ಒಳ್ಳೆಯ ತೀರ್ಪುಗಳನ್ನ ನೀಡ್ತಾ ಬಂದಿದೆ. ಮೊದಲಿಗೆ ಅವರು ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೋಬೇಕು, ಈ ತರ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿಯಲ್ಲಿ, ಅಲ್ಲಿ ನನ್ನ ಮಗುವಿನ ತಂದೆ ಹೆಸರು ಚೇಂಜ್ ಆಗ್ಬೇಕು, ಯಾವ್ಯಾವ ಕಾರಣಗಳಿಗಾಗಿ ಡಿವೋರ್ಸ್ ಆಗಿದ್ಯಾ, ಅಥವಾ ಮಗು ಚಿಕ್ಕ ವಯಸ್ಸಿನಲ್ಲಿದ್ದಾಳೆ ಗಂಡ ಬಿಟ್ಟು ಹೋಗಿ ಈಕೆನೆ ಮಗುನ ನೋಡ್ಕೊಂಡಿದ್ದ ಪಕ್ಷದಲ್ಲಿ, ಆತಂದು ಏನೂ ಜವಾಬ್ದಾರಿ ಇಲ್ದಿದ್ದ ಪಕ್ಷದಲ್ಲಿ ಆ ಮಗುವಿನ ಹೆಸರನ್ನ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದಾಗ ಮುನ್ಸಿಪಾಲಿಟಿ ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿ ಏನಿದ್ದಾರೆ ರಿಜಿಸ್ಟ್ರಾರ್ ಅವರು ನಿರಾಕರಿಸಿರ್ತಾರೆ. ಯಾಕೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಪ್ರಕಾರ ಸೆಕ್ಷನ್ 15 ಕೇವಲ ತಪ್ಪಾದ ನಮೂದುಗಳನ್ನ ಅಂದ್ರೆ ಹೆಸರು ಮಿಸ್ಟೇಕ್ ಆಗಿದ್ದಾಗ ಅಥವಾ ಇನಿಷಿಯಲ್ಸ್ ಸರಿ ಇಲ್ದಿದ್ದಾಗ ಹೆಸರು ಬದಲಾವಣೆ ಆಗಿದ್ದಾಗ ಆ ಹೆಸರುಗಳನ್ನ ಮಗುವಿನ ಹೆಸರನ್ನ ಅಥವಾ ತಂದೆ ಹೆಸರನ್ನ ಬದಲಾಯಿಸೋ ಪ್ರಾವಿಷನ್ ಮಾಡಿದ್ರು. ಆದ್ರೆ ಈ ಮಗುವಿನ ತಂದೆ ಹೆಸರೇನೆ ಬದಲಾಯಿಸಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾ ಇದ್ದರು. ಯಾಕೆಂದ್ರೆ ಇನ್ನೂ ಆ ಸೆಕ್ಷನ್ ಅಮೆಂಡ್ ಆಗಿಲ್ಲ, ಹಾಗಾಗಿ ಅದನ್ನು ನಿರಾಕರಿಸ್ತಾ ಇದ್ದಿದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತೆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ರು. ಯಾಕೆಂದ್ರೆ ಈಗಾಗ್ಲೇ ಬಿಟ್ಟು ಹೋಗಿರೋ ಗಂಡನ ಹೆಸರನ್ನ ತನ್ನ ಮಗುಗೆ ಮುಂದೆ ಅದೇ ಹೆಸರಿನ ಮೂಲಕ ಗುರುತಿಸಲ್ಪಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ತಾಯಿಗೂ ಇಷ್ಟ ಆಗ್ತಿರ್ಲಿಲ್ಲ, ಮಗುಗೂ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಆತ್ರೇಯಿ ಭಟ್ಟಾಚಾರ್ಯ ವಿರುದ್ಧ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಕಲ್ಕಟ್ಟಾ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ನ ಬದಲಾಯಿಸಿ ನಂತರ ಮಗುವಿನ ತಾಯಿಯ ತಂದೆಯ ಅಂದ್ರೆ ತಾತನ ಗ್ರ್ಯಾಂಡ್ ಫಾದರ್ ಅವ್ರದ್ದು ಸರ್ನೇಮ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು. ಯಾಕೆ ಅಂತಂದ್ರೆ ಆ ಹಿಂದೆ ಬಯೋಲಾಜಿಕಲ್ ಫಾದರ್ ಡಿವೋರ್ಸ್ ಕೊಟ್ಟಿದ್ರಿಂದ ತನ್ನ ತಾಯಿಗೆ ಮಗುವಿನ ಹೆಸರು ಸರ್ನೇಮ್ನ ತಾತನ ಸರ್ನೇಮ್ ಇಂದ ಉಪಯೋಗಿಸ್ಕೊಳಕ್ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಅವಕ್ಕೆ ಇನ್ನು ಮರು ಮದುವೆ ಆಗಿರ್ಲಿಲ್ಲ. ಏನಾದ್ರೂ ಮರು ಮದುವೆ ಆಗಿದ್ದ ಪಕ್ಷದಲ್ಲಿ ಆ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಡ್ತು ಕೋರ್ಟ್, ಈ ರೀತಿ ಆಕೆಯ ತಾತನ ಸರ್ನೇಮ್ನ ಉಪಯೋಗಿಸ್ಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ. ಹಾಗಾಗಿ ಆ ಆರ್ಟಿಕಲ್ 226 ಕೆಳಗಡೆ ರಿಟ್ ಪಿಟಿಷನ್ ಏನ್ ಹಾಕೊಂಡಿದ್ರು ಅದನ್ನ ಕೋರ್ಟ್ ಮಾನ್ಯ ಮಾಡ್ತು ಮತ್ತೆ ಅವ್ರಿಗೆ ಡೈರೆಕ್ಷನ್ ಕೊಡ್ತು ಚೇಂಜ್ ಮಾಡಿ ಅಂತ. ಯಾಕೆಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಅದು ಪ್ರಾವಿಷನ್ ಇನ್ನು ಅಮೆಂಡ್ ಆಗಿಲ್ದಿರೋದ್ರಿಂದ. ಹಾಗಾಗಿ ಬರ್ತ್ಸ್ ಅಂಡ್ ಡೆತ್ಸ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಕ್ಕಾಗದೆ ರಿಟ್ ಪಿಟಿಷನ್ ಹೋದ್ರು ಅಲ್ಲಿ ಚೇಂಜ್ ಆಯ್ತು, ಆಕೆಗೆ ನ್ಯಾಯ ಸಿಕ್ತು.
0: ಸೊ ಇಲ್ಲಿ ಸರ್ನೇಮ್ ಅಂತ ನೀವು ಹೇಳಿದಾಗ ಒಂದು ವಿಷಯ ನೆನಪಾಯ್ತು. ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಅಂತ ತಗೊಂಡಾಗ ಸರ್ನೇಮು ಬಳಕೆ ಸ್ವಲ್ಪ ಕಡಿಮೆ, ಆದ್ರೆ ಈ ಉತ್ತರ ಭಾರತದಲ್ಲಿ ಅದರಲ್ಲೂ ಈ ಬೆಂಗಾಲ್ ಉತ್ತರ ಪ್ರದೇಶ ಆ ಕಡೆ ಸೈಡ್ ಎಲ್ಲ ರಾಜಸ್ಥಾನ್ ಈ ತರ ರಾಜ್ಯಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಈ ಸರ್ನೇಮ್ ಬಳಕೆ ತುಂಬಾ ಇದೆ, ಅವರು ಗುರುತಿಸಲ್ಪಡೋದೇ ಆ ಸರ್ನೇಮ್ ಇಂದ. ಸೊ ಅಲ್ಲಿ ಈ ಸರ್ನೇಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ, ಹಾಗಾಗಿ ಅವ್ರಿಗೆ ಅದು ಒಂದ್ ರೀತಿ ಗೌರವದ ಪ್ರಶ್ನೆ ಕೂಡ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಸರ್ನೇಮು ಕೆಲವರು ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಮುಖ್ಯವಾಗಿ ಪರಿಗಣಿಸ್ತಾರೆ, ಕೆಲವರು ಅದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ಟು ಹಾಕ್ಬಿಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈಗ ತಂದೆ ಹೆಸರನ್ನ ಸೇರಿಸ್ತಾರೆ ಅಥವಾ ಊರಿನ ಹೆಸರನ್ನ ಸೇರಿಸಿಡ್ತಾರೆ, ಅದು ಒಂದೇ ಸರ್ನೇಮ್ ಅಂತ ಇರೋದಿಲ್ಲ. ಹೌದು,
1: ಉತ್ತರ ಕರ್ನಾಟಕದಲ್ಲಿ ಈಗಲೂ ಇದೆ.
0: ಅಂದ್ರೆ ಈ ಪ್ರಕರಣ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ್ಲೂ ಕೂಡ ಅನ್ವಯ ಆಗುತ್ತಾ ಈ ಒಂದು?
1: ಯಾಕೆ ಅಂತಂದ್ರೆ ಈವನ್ ಕೊಡಗಿನಲ್ಲಿ ಕುಟುಂಬಗಳ ಹೆಸರುಗಳಿದೆ.
0: ಹೌದು,
1: ನಾಪಂಡ ಆ ತರದ್ದೆಲ್ಲ ಹೆಸರುಗಳಿದೆ. ಅವ್ರ ಕುಟುಂಬದ ಹೆಸರಲ್ಲೇನೆ ಆ ವ್ಯಕ್ತಿಗಳನ್ನ ಗುರುತಿಸ್ತಾ ಇರ್ತಾರೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಈ ತೀರ್ಪು ಅನ್ವಯ ಆಗತ್ತೆ.
0: ಹೌದು, ಹಾಗೇನೆ ಈಗ ಈ ಒಂದು ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಕೂಡ ನಾವು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಸೂಚಿಸಬಹುದು ಅಂತ. ಇದು ಒಂಥರ ಒಂದು ಸಕಾರಾತ್ಮಕವಾಗಿ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ಹೇಳ್ಬೋದು.
1: ನ್ಯಾಯಾಲಯಗಳು ಈ ಬಗ್ಗೆ ಏನು ಸಾಮಾಜಿಕ ನ್ಯಾಯನ ಮಹಿಳೆಯರಿಗೆ ದೊರಕಿಸ್ಕೊಟ್ಟಂಗಾಗಿದೆ ಇದು.
0: ಹೌದು,
1: ಈ ಮೂಲಕ ಈ ತೀರ್ಪಿನ ಮೂಲಕ ಸಾಮಾಜಿಕ ನ್ಯಾಯ ಸಿಕ್ಕಿದೆ.
0: ಹೌದು,
1: ಯಾಕೆಂದ್ರೆ ಇದು ನ್ಯಾಚುರಲ್ ಜಸ್ಟಿಸ್.
0: ಹೌದು ಹೌದು. ಓಕೆ, ಸೊ ಮ್ಯಾಮ್, ಇವಾಗ ಈ ಒಂದು ಪ್ರಕರಣದ ಕುರಿತಾಗಿ ಒಂದು ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ, ಅದೇ ನಾವು ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಈಗ ಬಯಾಲಜಿಕಲ್ ಫಾದರ್ ಅವರ ಆಸ್ತಿ ಹಕ್ಕು ಆ ಮಗುವಿಗೆ ಸಿಗುತ್ತಾ?
1: ಹಾ, ಇದ್ರ ಬಗ್ಗೆ ಹೇಳೋದಾದ್ರೆ ಮಗುವಿನ ತಾಯಿ ಡಿವೋರ್ಸ್ ನಂತರ ಮರು ಮದುವೆ ಆದ ಪಕ್ಷದಲ್ಲಿ ಸ್ಟೆಪ್ ಫಾದರ್ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು.
0: ಹೌದು,
1: ಸ್ಟೆಪ್ ಫಾದರ್ ಹೆಸರನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿ ಬದಲಾವಣೆಗೆ ಕೇಳ್ಕೋಬಹುದು. ಆಗದಿದ್ದ ಪಕ್ಷದಲ್ಲಿ ನ್ಯಾಯಾಲಯನ ಅಪ್ರೋಚ್ ಮಾಡಿ ಆ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಏನಿದ್ದಾರೆ ಅವ್ರಿಗೆ ಡೈರೆಕ್ಷನ್ ಕೊಡಿಸಬಹುದು.
0: ಹೌದು,
1: ಅವಾಗ ಅದು ಬದಲಾವಣೆ ಆಗುತ್ತೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಮಾಮೂಲಿ ಮಗುವಿನ ಹೆಸರು ಬದಲಾವಣೆ ಏನಾದ್ರು ಇದ್ದಾಗ ಏನ್ ಪ್ರೊಸೀಜರ್ಸ್ ಇರುತ್ತೆ ಅದ್ರ ಜೊತೆಗೆ ನ್ಯಾಯಾಲಯದಿಂದ ಸಹ ಡೈರೆಕ್ಷನ್ ರಿಜಿಸ್ಟ್ರಾರ್ ಅವರಿಗೆ ಕೊಡಿಸಿ ಹೆಸರು ಬದಲಾವಣೆ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮಲತಂದೆಯ ಹೆಸರು ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಏನು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕ್ಲೂಡ್ ಆದ ನಂತರ ಆಕೆ ಆ ಬಯಾಲಜಿಕಲ್ ಫಾದರ್ದು ಏನ್ ಆಸ್ತಿ ಪಾಸ್ತಿಗಳಿರುತ್ತೆ ಅದ್ರ ಮೇಲಿನ ಹಕ್ಕನ ಕಳ್ಕೊಳ್ತಾರಾ ಮಕ್ಕಳು ಅನ್ನೋದ್ರ ಬಗ್ಗೆ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೂ ಸಹ ಪರಿಹಾರ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಿದ್ರೂ ಸಹ, ಮಲತಂದೆ ಹೆಸರು ಬಂದಿದ್ರೂ ಸಹ, ಈ ಮೂಲ ತಂದೆ ಯಾರು ಬಯಾಲಜಿಕಲ್ ಫಾದರ್ ಇದಾರೆ ಅವ್ರದ್ದೇನ್ ಆಸ್ತಿ ಪಾಸ್ತಿಗಳಿದೆ ಅದ್ರ ಹಕ್ಕನ ಮಕ್ಕಳು ಕಳ್ಕೊಳ್ಳೋದಿಲ್ಲ. ಆ ಹಕ್ಕು ಇದ್ದೇ ಇರುತ್ತೆ
0: ಖಂಡಿತವಾಗ್ಲೂ. ಸೊ ಕಾರಣಾಂತರಗಳಿಂದ ಮಲತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಅಥವಾ ಸರ್ನೇಮ್ ಬದಲಾವಣೆ ಆದ್ರೂ, ಮಗುವಿನ ಸರ್ನೇಮ್ ಬದಲಾವಣೆ ಆದ್ರೂ ಕೂಡ ಆಸ್ತಿ ಹಕ್ಕಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಯಾಲಜಿಕಲ್ ಫಾದರ್ ಏನು ಆಸ್ತಿ ಹಕ್ಕು ಮಗುವಿಗೆ ಸಲ್ಲಬೇಕು ಅದು ಸಲ್ಲೇ ಸಲ್ಲತ್ತೆ. ಹಾಗೆ ಹೆಸರು ಬದಲಾವಣೆನೂ ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಈ ಪ್ರಕರಣ ಹೇಳ್ತಾ ಇದೆ.
1: ಹೌದು,
0: ಸರಿ. ಇವಾಗ ಮುಂದಿನ ಪ್ರಕರಣಕ್ಕೆ ಅಥವಾ ಪ್ರಶ್ನೆಗೆ ಹೋಗೋಣ.
1: ಖಂಡಿತ ಖಂಡಿತ.
0: ಇದು ಒಂದು ಭಿನ್ನವಾದಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇದು ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಹೌದು, ಆದ್ರೆ ಜೊತೆಗೆ ಜವಾಬ್ದಾರಿನೂ ಕೂಡ ಇರಬೇಕು ಅಲ್ವಾ? ಮಹಿಳೆಯರಿಗೆ ಕಾನೂನುಗಳ ಬಗ್ಗೆ ಹೇಗೆ ಗೊತ್ತಿರಬೇಕು ಅಷ್ಟೇ ಅವರಿಗೆ ಅವರ ಜವಾಬ್ದಾರಿನೂ ಕೂಡ ತಿಳಿದಿರಬೇಕು. ಕಾನೂನು ಅವರ ಪರ ಇದೆ ಅಥವಾ ಅವರ ಪರವಾಗಿ ಕಾಯ್ದೆಗಳು ಇದೆ ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ? ಆದರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂತಹ ಹೆಣ್ಮಕ್ಕಳ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ಈಗ ಗಂಡು ಮಕ್ಕಳಿಂದ ದೌರ್ಜನ್ಯ ಆದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪರಿಗಣನೆಗೆ ಬರುತ್ತೆ. ಆದ್ರೆ ಅದೇ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಏನಾದ್ರೂ ಈ ರೀತಿಯ ದೌರ್ಜನ್ಯ ಆಗ್ತಾ ಇತ್ತು ಅಂತಂದ್ರೆ ಅವರಿಂದ ಅವರಿಗೆ ಮೋಸ ಆಗಿರ್ಬೋದು ಅಥವಾ ಅದೇ ನೀವು ಹೇಳಿದ ಹಾಗೆ ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಈ ರೀತಿಯಲ್ಲೆಲ್ಲ ಗಂಡು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತು ಹೆಣ್ಮಕ್ಳಿಂದ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಈಗ ನೀವು ಹೇಳಕ್ ಹೊರಟಿರುವಂತಹ ಪ್ರಕರಣ ಏನ್ ಹೇಳುತ್ತೆ, ಏನು ಆ ಪ್ರಕರಣ ಅಂತ?
1: ಈ ಪ್ರಕರಣದ ಮೂಲಕ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಪುರುಷರಿಗೆ ಪರವಾದ ಒಂದು ತೀರ್ಪು ನೀಡಿದೆ ಅಂತ ಹೇಳ್ಬಹುದು. ಇತ್ತೀಚಿನ ಒಂದು ತೀರ್ಪು, ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಅವರು ಐಪಿಎಸ್ ಆಫೀಸರ್ ಒಬ್ರು ಲೇಡಿ, ಅವರು ಅವರ ಗಂಡನ ಕುಟುಂಬದವ್ರನ್ನ ಅಂದ್ರೆ ಗಂಡ ಮತ್ತೆ ಮಾವ ಅತ್ತೆ ಎಲ್ಲರ ಮೇಲೆ ಒಂದು ದೌರ್ಜನ್ಯ ಪ್ರಕರಣಗಳನ್ನ ಡೊಮೆಸ್ಟಿಕ್ ವೈಲೆನ್ಸ್, 498A, 307, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಇವುಗಳೆಲ್ಲಾದು ಆರೋಪಣೆ ಮಾಡಿ ಕೇಸ್ ಹಾಕಿದ್ರು.
0: ಓಕೆ, ಅಂದ್ರೆ ಈ ಲೇಡಿ ತನ್ನ ಗಂಡನ ಮತ್ತೆ ಅವರ ಕುಟುಂಬ ಪರಿವಾರದಿಂದ ನನಗೆ ಈ ಎಲ್ಲಾ ಸಮಸ್ಯೆಗಳು
1: ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣ ನಡೀತಾ ಇತ್ತು, ಅದು ಸುಪ್ರೀಂ ಕೋರ್ಟ್ ವರೆಗೂ ಹೋಯ್ತು.
0: ಓಕೆ,
1: ಆ ಪ್ರಕರಣದಲ್ಲಿ 102 ದಿನ ಮಾವ ಅಂದ್ರೆ ಗಂಡನ ತಂದೆ, 109 ದಿನ ಗಂಡ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನದಲ್ಲಿ ಇದ್ರು.
0: ಓಕೆ, ಅಂದ್ರೆ 3-4
1: ಇದ್ರು. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಅಲ್ಲಿದ್ದ ಸಾಕ್ಷ್ಯಗಳನ್ನ ಎಲ್ಲದನ್ನು ಕ್ರೋಡೀಕರಿಸ್ ನೋಡಿದಾಗ ಅದಕ್ಕೆ ಪ್ರೈಮಾಫೀಸಿ ಏನು ಆಧಾರಗಳಿಲ್ಲ, ಗ್ರೌಂಡ್ಸ್ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸ್ತು. ನಿರಾಧಾರವಾಗಿ ಆರೋಪ ಮಾಡ್ತಾ ಅವ್ರು ಅದನ್ನ ಪ್ರೂವ್ ಮಾಡಕ್ ಆಗ್ದಿರೋ ಅಂತ ಆರೋಪಗಳಿದ್ದಾಗ, ಜೊತೆಗೆ ಆಕೆ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅತ್ತೆ ಮಾವನ ಮೇಲೆ ಕೇಸ್ ಹಾಕಿ ಅವ್ರನ್ನ ವಿನಾಕಾರಣ ಶೋಷಣೆ ಮಾಡಿದ್ದ ನೋಡಿ ಕೋರ್ಟ್, ಇದು ಸರಿಯಲ್ಲ, ಇದು ಯಾವುದೇ ಗ್ರೌಂಡ್ಸ್ ಇಲ್ಲದೆ ಮಾಡಿರೋಂತ ಆರೋಪಗಳು ಅಂತ ಹೇಳಿ ಆಕೆಗೆ ಆಕೆ ಕೇಳಿರೋಂತೆ ಡೈವೋರ್ಸ್ ಮಾತ್ರ ಕೊಟ್ಟು ಉಳಿದಂತೆ ಎಲ್ಲಾ ಆರೋಪಗಳನ್ನು ರದ್ದು ಮಾಡಿ ಡಿಸ್ಚಾರ್ಜ್ ಮಾಡಿತು. ಡಿಸ್ಚಾರ್ಜ್ ಅಂದ್ರೆ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಅವ್ರನ್ನ ಹಾನರಬಲ್ ಅಕ್ವಿಟಲ್ ತರ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿತು. ಇದನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ಇರೋ ಕಾನೂನುಗಳನ್ನ, ಮಹಿಳೆಯರ ಪರಾರ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಗಂಡ್ಮಕ್ಳುಗಳು ಸಹ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ. ಅವ್ರಿಗೂ ಸಹ ನ್ಯಾಯ ಸಿಕ್ಕದಂಗಾಗಿದೆ ಈ ಕೇಸಿಂದ.
0: ಹೌದು,
1: ಹಾಗಾಗಿ ಆ ಮಹಿಳಾ ಅಧಿಕಾರಿಗೆ ವಾಗ್ದಂಡನೆ ಕೊಟ್ಟಿದೆ ಕೋರ್ಟು. ಅಂದ್ರೆ ಆಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಆಕೆ ಕ್ಷಮೆ ಕೇಳಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಂತಹ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಗ್ಬೇಕು ಅಂತ ಸಹ ಡೈರೆಕ್ಷನ್ ಕೊಟ್ಟಿದೆ. ಇದೆಲ್ಲ ನೋಡಿದಾಗ ನ್ಯಾಯಾಲಯ ನಿಷ್ಪಕ್ಷ

0: ಪಕ್ಷಪಾತವಾಗಿ ನ್ಯಾಯದಾನ ಮಾಡ್ತಾ ಇದೆ.
1: ಖಂಡಿತವಾಗ್ಲು ಯಾರು ಶೋಷಣೆ ಒಳಗಾಗ್ತಾ ಇದಾರೋ ಅವರ ಪರವಾಗಿ ನ್ಯಾಯ ಇರುವಂತದ್ದು.
0: ಹೌದು,
1: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವುದೇ ಲಿಂಗ ಆಗಿದ್ರು ಕೂಡ ಶೋಷಣೆಗೆ ಒಳಗಾಗ್ತಾ ಇರೋರ್ಗೆ ನೊಂದಿರೋರ ಪರವಾಗಿ ಇರಬೇಕು ಅಂತ ಹೇಳಿನೆ ಈ ಕಾನೂನು ಬಂದಿರೋ.
0: ಲಿಂಗ ತಾರತಮ್ಯ
1: ಇಲ್ಲದೆ
0: ನ್ಯಾಯದಾನ ಈಗ ಆಗ್ತಾ ಇದೆ ಅನ್ನೋದು ಖುಷಿ ಪಡೋ ವಿಚಾರ.
1: ಖಂಡಿತ ಖಂಡಿತ, ಎಲ್ಲಾ ತರದ ಜನಗಳೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅವರ ಮೈಂಡ್ಗೆ ಆ ರೀತಿಯ ಆಲೋಚನೆಗಳು ಬರುತ್ತೆ, ಏನಕ್ಕೆ ಹಾಗೆಲ್ಲ ಮಾಡ್ತಾರೆ, ಅದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು
1: ಅಲ್ವಾ? ಸೊ ಯಾವುದೇ ಒಂದು
0: ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾ ತರದ ಮನೋಸ್ಥಿತಿ ಉಳ್ಳವರು ಇರ್ತಾರೆ.
1: ಆ ಮನಸ್ಥಿತಿ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿ.
0: ಹೌದು ಹೌದು,
1: ಈಗ ಅವರು ಕೂಡ ಪೇಪರ್ ಓದ್ತಾರೆ, ಲಿಟ್ರೇಚ್ ಆಗಿರ್ತಾರೆ ಅಲ್ವಾ, ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ.
0: ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಎಲ್ಲಾಗ್ತಿದೆ ಅನ್ನೋದನ್ನ ಕಂಡುಕೊಳ್ಳದೆ, ಅವರೇ ಅನ್ಯಾಯಕ್ಕೆ ಒಳಗಾಗಿದ್ರೆ ಪರವಾಗಿಲ್ಲ, ಅವ್ರ ಅನ್ಯಾಯಕ್ಕೆ ಒಳಗಾಗದೆ ಯಾವ್ದೋ ಒಂದು ರೀತಿ ಅವ್ರಿಗೆ ತೊಂದರೆ ಕೊಡಬೇಕು ಗಂಡನ್ಗೆ ಗಂಡನ್ ಕಡೆಯವ್ರಿಗೆ ಅಂತ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಕೇಸ್ಗಳು ಹಾಕಿ ಅವ್ರನ್ನ ಜೈಲು ಕಳಿಸೋ ಮಟ್ಟಕ್ಕವರೆಗೂ ಕೆಟ್ಟ ಮನಸ್ಥಿತಿ ಹೊಂದಿರೋ ಹೆಣ್ಮಕ್ಳಿಗೂ ಸಹ ಇದು ಪಾಠ ಕಲಿಸೋ ಅಂತ ತೀರ್ಪಾಗಿದೆ.
1: ಇದರ ಕುರಿತಾಗಿ ಒಂದು ವಿಷಯ ನಾನು ನಿಮ್ಮನ್ನ ಕೇಳಬೇಕು. ಸೊ ಈಗ ಹೆಣ್ಮಕ್ಕಳ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆ, ಹೌದು, ಆದ್ರೆ ಅವರಿಗೆ ಅವರ ಜವಾಬ್ದಾರಿಯನ್ನ ತಿಳಿಸೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಅವರು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈಗ ಇನ್ಯಾವ ರೀತಿ ತಿಳಿಸಿ ಹೇಳ್ಬೋದು ಅಥವಾ ಅವ್ರು ತಿಳ್ಕೊಳ್ಳೋದ್ರಲ್ಲೇ ಸಮಸ್ಯೆ ಆಗ್ತಾ ಇದೆಯಾ?
0: ಇದು ನೀವು ಹೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ ಆಗಿದ್ರು ಕೂಡ ಇದು ಪ್ರತಿಯೊಂದು ಮಹಿಳೆಯರ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ತುಂಬಾ ಒಳ್ಳೆಯವರಾಗಿದ್ದು ಅವ್ರ ಕೌಟುಂಬಿಕ ದೌರ್ಜನ್ಯ ಅನುಭವಿಸ್ತಾ ಇದ್ದಾಗ ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಕೋರ್ಟ್ ಹೋಗಿ ನ್ಯಾಯ ಪಡೆದುಕೊಳ್ಳೋದು ನ್ಯಾಯವಾದ ವಿಧಾನ.
1: ಹೌದು,
0: ಕೆಲವು ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳದೆ ಅತ್ತೆ ಮಾವನ್ಗೆ ತೊಂದರೆ ಕೊಟ್ಕೊಂಡು ಗಂಡನಿಗೆ ತೊಂದರೆ ಕೊಟ್ಕೊಂಡು ಯಾವ್ದಾದ್ರು ಒಂದ್ ಕೇಸಲ್ಲಿ ಗಂಡನಿಂದ ತೊಂದರೆ ಆದ್ರೆ ಮನೆಯಿಂದ ಆ ಮನೆಯಲ್ಲಿ ವಾಸ ಇಲ್ದಿರೋ ಹೆಣ್ಮಕ್ಳುಗಳು ಬೇರೆ ಬೇರೆ ಊರಲ್ಲಿ ವಾಸ ಮಾಡ್ತೀರಾ, ನಾದ್ನಿಯರು ಅಂದ್ರೆ ಗಂಡನ ಅಕ್ಕ ತಂಗಿಯರ ಮೇಲೆ ಕುಟುಂಬದ ಇತರೆ ಸದಸ್ಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಜೈಲಿಗೆ ಹಾಕಿಸ್ಬೇಕು ಅನ್ನೋ ಮನೋಭಾವನೆ ಹೊಂದಿರೋ ಅಂತ ಹೆಣ್ಮಕ್ಳ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಹಾಗಾಗಿನೇ ಕೋರ್ಟ್ ಆ ರೀತಿ ಮಾಡೋ ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
1: ಖಂಡಿತ. ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳ್ದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರಾ, 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷಗಳ ನಿಮ್ಮ ವೃತ್ತಿ ಜೀವನದಲ್ಲಿ ಲಕ್ಷಾಂತರ ಪ್ರಕರಣಗಳನ್ನ ನೋಡಿರ್ತೀರಾ, ಭಿನ್ನ ಭಿನ್ನವಾದಂತಹ ಮನಸ್ಥಿತಿ ಉಳ್ಳಂತಹ ಜನರನ್ನ ನೀವು ಭೇಟಿ ಮಾಡಿರ್ತೀರಾ, ಅವರ ಸಮಸ್ಯೆಗಳನ್ನ ಆಲಿಸಿರ್ತೀರಾ. ಸೊ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಪ್ಪು ದಾರಿ ಅಥವಾ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು.
0: ಹೌದು, ಹೆಣ್ಮಕ್ಳುಗಳು ಸಹ ಈಗ ಕೌಟುಂಬಿಕ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಆದ್ರೆ ಬಹುಸಂಖ್ಯೆಯಲ್ಲಿ ಪ್ರತಿಶತ ಒಂದು 80-85% ಹೆಣ್ಮಕ್ಳುಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈವನ್ ಅವರು ಮದುವೆ ಆದ ನಂತರ ಸಹಜವಾಗಿ ಮಾತೃತ್ವದ ಬಯಕೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ.
1: ಹೌದು,
0: ಆದ್ರೆ ಇತ್ತೀಚೆಗೆ ನಮಗೆ ಬರ್ತಿರೋ ಕೆಲವು ಪ್ರಕರಣಗಳಲ್ಲಿ ನಮಗೆ ಅರ್ನಿಂಗ್ಸ್ ಕಡಿಮೆ ಇದೆ, ಸಂಪಾದನೆ ಕಡಿಮೆ ಇದೆ, ನಮಗೆ ಮಕ್ಕಳು ಬೇಡ,
1: ಓಕೆ,
0: ಏನಾದ್ರೂ ಗರ್ಭ ಧರಿಸಿದ್ದ ಪಕ್ಷದಲ್ಲಿ ಅದನ್ನ ತೆಗೆಸಾಕ್ಬಿಡೋಣ, ಮಕ್ಕಳೇ ಬೇಡ ನಮಗೆ, ನಾವು ಹಾಗೆ ಕಾಲ ಕಳೆಯೋಣ ಅನ್ನೋ ಅಂತ ಮನಸ್ಥಿತಿ ಇರೋ ಗಂಡಸರ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಾನು ನೋಡಿರೋ ಬಹಳಷ್ಟು ಪ್ರಕರಣಗಳಲ್ಲಿ ಮಗು ಪಡೆದುಕೊಳ್ಳಕ್ ಸಮರ್ಥಳಿರೋ ಹೆಣ್ಮಕ್ಳುಗಳಿಗೂ ಸಹ ಟರ್ಮಿನೇಷನ್ ಮಾಡಿಸ್ತಾ ಇರೋಂತದ್ದು ಸಂದರ್ಭಗಳು ಸಹ ಬಂದಿದೆ. ಇದನ್ನ ನೋಡಿದಾಗ ಏನಾಗಿದೆ, ಕುಟುಂಬ ಮುಂದುವರೆಸದೆ ಬೇಡ ಅಂತ ಮನಸ್ಥಿತಿ ಇರೋ ಗಂಡಸರು ಜಾಸ್ತಿ ಆಗಿರೋದ್ರಿಂದ ಇದೊಂದು ಬೇರೆ ತರ ಪಿಡುಗಾಗಿ, ಸಾಮಾಜಿಕ ಪಿಡುಗಾಗಿ ಮುಂದುವರಿಯುತ್ತೇನೋ. ಯಾಕೆಂದ್ರೆ ಮುಂದಿನ ಭವಿಷ್ಯಕ್ಕೆ ಒಂದು ಆರೋಗ್ಯಕರ ಸಮಾಜನ ನೀಡೋದು ಸಹ
1: ಹೌದು
0: ದಂಪತಿಗಳ ಕರ್ತವ್ಯ ಆಗಿರುತ್ತದೆ. ಬರೀ ನಮಗೆ ಮಕ್ಕಳು ಅಂತಲ್ಲ, ಮುಂದಿನ ಪೀಳಿಗೆ ಬೆಳಿಬೇಕು.
1: ಹೌದು,
0: ಒಂದು ಬೌದ್ಧಿಕವಾಗಿ ಆರೋಗ್ಯಕರವಾಗಿ ಮಕ್ಕಳು ಬೆಳೆದಾಗ ಮುಂದಿನ ಸಮಾಜ ಬೆಳೆಯುತ್ತೆ.
1: ಮನುಷ್ಯರ ಮನಸ್ಥಿತಿ ಎಷ್ಟು ಹದಗೆಡ್ತಾ
0: ಹೋಗ್ತಾ ಇದೆ ಅಂತಂದ್ರೆ
1: ಅದಕ್ಕೆ ಇದೊಂದು ಉದಾಹರಣೆ.
0: ಯಾಕೆಂದ್ರೆ ಅವ್ರಿಗೆ ಹೊಸ ವಿಷಯ, ಇತ್ತೀಚೆಗೆ ನನ್ಗೆ ಒಂದು 5-6 ಪ್ರಕರಣಗಳು ಈ ತರದ್ದು ಬಂದಿದೆ. ನಾನೇ ಈ ಪ್ರಕರಣಗಳನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದೀನಿ. ಹೀಗೂ ಇರ್ತಾರಾ,
1: ಈಗ ನೀವು ಹೇಳ್ತಾ ಇರುವಂತ ವಿಷಯ ಮನೆಯಲ್ಲಿ ತಾವು ತಾವು ಕೂತು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂತಹ ವಿಚಾರ
0: ಹೌದು
1: ಅಲ್ವಾ? ಆದ್ರೆ ಅದು ಕೋರ್ಟ್ ಮೆಟ್ಲು ತನಕ ಬರ್ತಿದೆ ಅಂತಂದ್ರೆ
0: ಈ ಕಾರಣಕ್ಕೇನೆ ಡಿವೋರ್ಸ್ ಕೇಳ್ತಾ ಇರೋ ಪುರುಷರ ಸಂಖ್ಯೆ ಜಾಸ್ತಿ ಆಗಿದೆ. ಇದನ್ನ ಕೇಳಿ ನೀವು ಆಶ್ಚರ್ಯ ಪಡ್ತೀರಿ. ಇದು ಬೆಳೀತಾ ಇದೆ ಇವಾಗ. ಯಾಕೆ ಅಂದ್ರೆ ನನಗೆ ಅರ್ನಿಂಗ್ಸ್ ಇಲ್ಲ, ನನಗೆ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ, ನಮಗೆ ಮಕ್ಕಳು ಬೇಡ. ಮೊದಲು ಮದುವೆ ಆದ ಹೊಸರಲ್ಲಿ

0: ಮಧ್ಯದಲ್ಲಿ ಬೇಡ, ಆಮೇಲೆ ಬೇಡವೇ ಬೇಡ, ಅಷ್ಟರಲ್ಲಿ ಆಕೆಗೆ ಏಜ್ ಆಗಿರುತ್ತೆ. ಕೌಟುಂಬಿಕವಾಗಿ ಇದೊಂಥರ ವಿಚಿತ್ರವಾದ ದೌರ್ಜನ್ಯ ನಡೆಯೋಕೆ ಶುರುವಾಗಿದೆ. ಇದಕ್ಕೊಂದು ಕಾನೂನು ತರಬೇಕಾಗುತ್ತೋ ಏನೋ ಅನ್ನೋ ಮಟ್ಟಕ್ಕೆ, ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗಳನ್ನ ಬೆಳೆಸುವಂತ ಜವಾಬ್ದಾರಿ ನಮ್ಮಲ್ಲಿದೆ ಅನ್ನೋದು ದಂಪತಿಗಳಿಗೆ ಅರ್ಥ ಆಗುವವರೆಗೆ ಇದು ತುಂಬಾ ಕಷ್ಟ ಆಗತ್ತೆ. ಇದನ್ನ ತಿಳಿಸಿ ಹೇಳುವಂತ ಪರಿಸ್ಥಿತಿ ಬರುತ್ತಾ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ಭಯ ಆಗಿದೆ. ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಮಕ್ಳು ಈ ರೀತಿ ಕೇಸ್ಗಳನ್ನ ನನ್ನ ಹತ್ರ ತಂದಿದ್ದಾರೆ. ಇದೊಂಥರ ಹೊಸ ಸಮಸ್ಯೆಯಾಗಿ ಪರಿಗಣಿಸ್ತಾ ಇದೆ. ಇದು
1: ಹೊಸ ಸಮಸ್ಯೆ ಜೊತೆಗೆ ಇದನ್ನ ನಾವು ಒಂದು ಸಂಪೂರ್ಣ ಸಂಚಿಕೆಯನ್ನೇ ಮಾಡಬಹುದು ಅನ್ನೋದು ವಿಚಾರ.
0: ಖಂಡಿತ ಖಂಡಿತ.
1: ಆಗ್ಲಿ ಮೇಡಮ್, ಏನಂತಂದ್ರೆ ನನಗೆ ಅನ್ಸೋದು ನಾವು ಅರ್ಥಕೊಳ್ಬೇಕು ಅದ್ ಯಾಕೆ ಮನಸ್ಥಿತಿ ಈ ರೀತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಅದನ್ನ ಹೇಗ್ ಬದಲಾಯಿಸ್ಕೊಳ್ಳೋದು ಅದು ಗೊತ್ತಿಲ್ಲ. ಆದ್ರೆ ಬದಲಾಯಿಸ್ಕೊಂಡು ಅರ್ಥ ಮಾಡ್ಕೊಂಡು, ಅಂದ್ರೆ ಪಾಸಿಟಿವ್ ಆಗಿ ನಾನು ಹೇಳ್ತಾ
0: ಇರುವಂತದ್ದು,
1: ಸೊ ಒಂದು ಉತ್ತಮ ಸಮಾಜವನ್ನ ರೂಪಿಸ್ಕೊಡೋದ್ರ ಕುರಿತಾಗಿ ನಾನು ಬದಲಾವಣೆಯ ಬಗ್ಗೆ ಹೇಳ್ತಾ ಇರುವಂತದ್ದು.
0: ಆ ಜವಾಬ್ದಾರಿನ ಉತ್ತಮವಾದ ಸಂತತಿ ಬೆಳೆಸೋದ್ರ ಬಗ್ಗೆ, ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ ಇತ್ತೀಚಿನ ಪೀಳಿಗೆಯ ಮಕ್ಕಳುಗಳು, ಹೆಣ್ಮಕ್ಳು ಗಂಡ್ಮಕ್ಳು, ಅವರ ಸಂಪಾದನೆ ಮುಖ್ಯ ಅನ್ನತ ಕಾಣದೆ ಒಂದು ಒಳ್ಳೆ ಕೌಟುಂಬಿಕ ಜವಾಬ್ದಾರಿನ ತಗೊಂಡು ಕುಟುಂಬವನ್ನು ಬೆಳೆಸೋ ಕಡೆ ಸಹ ಗಮನ ಕೊಡಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಫ್ರಾನ್ಸ್, ಇಟಲಿ ಎಲ್ಲ ಮಕ್ಕಳುಗಳಿಲ್ದೆ ಮೂರು ನಾಲ್ಕು ಮಕ್ಕಳಾಗ್ಲಿ ಅನ್ನೋ ಸ್ಥಿತಿಗೆ ಬಂದಿದೆ.
1: ಹೌದು, ನಿಜ.
0: ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಆದ್ರೆ ಈ ತರದ ಮನೋಸ್ಥಿತಿ ಇರೋ ದಂಪತಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ.
1: ಅದು ಅವರ
0: ಅದ್ರ ಜೊತೆಗೆ ಇನ್ನೊಂದು ಈ ಲಿವಿಂಗ್ ಟುಗೆದರ್ ಇದೊಂದು ಬಂದಿರೋದ್ರಿಂದ ಅವ್ರು ಯಾರಿಗೂ ಸಾಮಾಜಿಕ ಜವಾಬ್ದಾರಿ ಇಲ್ಲ.
1: ಇಲ್ಲ, ಬೇಕಾಗಿಲ್ಲ.
0: ಬೇಕಾಗಿಲ್ಲ, ಅವರು ಜೊತೆಗಿರ್ತಾರೆ, ಮಕ್ಕಳು ಬೇಡ.
1: ಹೌದು,
0: ಅವ್ರಿಗೆ ಏನು ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಕುಟುಂಬದ ಜವಾಬ್ದಾರಿ ತಗೊಳ್ಳಂತದ್ದು ಇಲ್ವೇ ಇಲ್ದೆ ಇರೋದ್ರಿಂದ ಅವ್ರು ಮಕ್ಕಳು ಬೆಳೆಸೋದು ಮತ್ತೆ ಮಕ್ಕಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ದಿಸೆಯಲ್ಲೂ ಸಹ ಯೋಚನೆ ಮಾಡ್ತಾ ಇಲ್ಲ. ಆ ಕಾರಣದಿಂದಲೂ ಸಹ ಮುಂದಿನ ಪೀಳಿಗೆ ಬೆಳೆಯೋದ್ರ ಬಗ್ಗೆ ಚಿಂತನೆ ನಡೆಸಬೇಕಾಗಿರೋ ಅಗತ್ಯ ಇದೆ ಈಗ.
1: ಖಂಡಿತ. ಆದ್ರೆ ಅದಕ್ಕೇನೆ ಇವಾಗ ಲಿವಿಂಗ್ ರಿಲೇಷನ್ಶಿಪ್ ನು ಕೂಡ ಮದುವೆ ಅಂತಾನೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ ಹೇಳಿದ್ದಾರೆ.
0: ಹಲವಾರು ಪ್ರಕರಣಗಳು ಈಗ ಬಂದಿದೆ,
1: ತೀರ್ಪು ಕೂಡ
0: ಬಂದಿದೆ. ಬಂದಿದೆ, ಹೌದು.
1: ಆಗ್ಲಿ ಮೇಡಮ್, ಅದು ನಮ್ಮ ಚಿಂತನೆಯನ್ನ ಎಷ್ಟು ಬೇಗ ನಾವು ಏನು ಬದಲಾವಣೆ ಮಾಡಿಕೊಂಡು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಅಷ್ಟು ಉತ್ತಮವಾದಂತಹ ಸಮಾಜ ಸೃಷ್ಟಿಯಾಗುತ್ತೆ, ನಿರ್ಮಾಣ ಆಗುತ್ತೆ. ಇದೇ ಒಂದು ಸಂದೇಶದೊಂದಿಗೆ ಸದ್ಯಕ್ಕೆ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಆಗಿದೆ. ಇವತ್ತು ಬಂದು ಮಾತನಾಡಿದ್ದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗ ಅಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ಅರೇ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
5: ಹೇಳಿ.
4: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
5: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸ್ಬೇಕು.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
7: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ

0: ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ? ಹಾಗಾದ್ರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11ನೇ ತಾರೀಕು ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18ನೇ ತಾರೀಕು ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏಕ ಪ್ರಕಾರ ಸೇ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಸೀಳು ತುಟಿ ಅಂಗಳು. ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ನಂತರ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸೀಳು ತುಟಿ ಅಂಗಳು, ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮ ಬಂಧು ಬಳಗದಲ್ಲಿನೋ ಚಿಕ್ಕ ಮಕ್ಕಳು ಸೀಳು ತುಟಿ ಅಂಗಳಗಳನ್ನ ಹೊಂದಿದಂತ ಹಲವಾರು ಜನ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ನೋಡಿದಾಗ ಒಂದ್ಸತಿ ನಾವು ನಾಲಿಗೆಯಿಂದ ಲೊಚ್ಚುಗುಟ್ಟಿ, ಅಯ್ಯೋ ಪಾಪ ಹೆಂಗಾಗ್ಬಿಟ್ಟದಲ್ಲ, ಕೂಸು, ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಗಲಿಕ್ಕೆ ಬರುವುದಿಲ್ಲ, ಅಯ್ಯೋ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಅಯ್ಯೋ ಪಾಪ ಅಂತ ಹೇಳಿ ಸಹಾನುಭೂತಿ ತೋರಿಸಿ ಆ ನಿಮಿಷದಲ್ಲಿ ಮರ್ತು ಬಿಡ್ತೀವಿ. ಆದ್ರೆ ಕೇಳುಗ್ರೆ, ಸೀಳು ತುಟಿ ಅಂಗಳ ಇರುವಂತ ಮಕ್ಕಳ ಒಂದು ಒಳಿತಿಗಾಗಿ, ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಚಿಕಿತ್ಸೆಗಾಗಿ ಅಂತಾನೆ ಪ್ರತಿ ವರ್ಷ ಜುಲೈ ತಿಂಗಳು ಸೀಳು ತುಟಿ ಅಂಗಳ ತೊಂದರೆ ಇರುವಂತ ಮಕ್ಕಳ ಮಾಸಾಚರಣೆ ಅಂತ ಆಚರಿಸ್ತದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ, ಸೀಳು ತುಟಿ ಅಂಗಳು ಮಕ್ಕಳಲ್ಲಿ ಯಾಕೆ ಬರ್ತದೆ, ಈ ಮಕ್ಕಳಿಗೆ ಇರುವಂತ ಚಿಕಿತ್ಸಾ ವಿಧಾನ ಏನು, ಚಿಕಿತ್ಸೆ ಪಡೆದ ನಂತರ ಈ ಮಕ್ಕಳ ಜೀವನ ಹೇಗೆ ಇರ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ ಜೆಎಸ್ಎಸ್ ಸ್ಪೀಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು.
2: ನಮಸ್ತೆ ಮೇಡಮ್.
1: ಗಿರೀಶ್ ಅವರ, ಪ್ರತಿ ವರ್ಷ ಜುಲೈ ತಿಂಗಳು ಅಂದ್ರೆ ಸೀಳು ತುಟಿ ಅಂಗಳು ಇರುವಂತ ಮಕ್ಕಳ ಒಂದು ಮಾಸಾಚರಣೆ ಅಂತ ನಾವು ಆಚರಿಸ್ತೀವಿ, ಏನು ಈ ಮಾಸಾಚರಣೆಯ ವಿಶೇಷ?
2: ಈ ಮಾಸಾಚರಣೆ ಮಾಡೋದು ಏನಪ್ಪಾ ಅಂದ್ರೆ, ನಮಗ್ ಗೊತ್ತಿರೋ ಹಾಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಮಾಡುವಂತಹ ತೊಂದರೆಗಳು ಹಲವಾರಿದಾವೆ, ಅದರಲ್ಲಿ ಈ ಸೀಳು ತುಟಿ ಅಂಗಳು ಒಂದು, ಅದರಲ್ಲಿ ಒಂದು ಪ್ರಾಬ್ಲಮ್. ಸೊ ಹೇಗೆ ಬೇರೆ ರೋಗಗಳಿಗೂ ಬೇರೆ ತೊಂದರೆಗಳಿಗೂ ಒಂದು ದಿನ ಅಥವಾ ಒಂದು ತಿಂಗಳು ಅಂತ

0: ಆಚರಣೆ ಮಾಡ್ತಾರೋ ಇದರಲ್ಲೂ ಅದೇ ತರ ನಾವು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ಅದರಲ್ಲಿ ತಪ್ಪು ಗ್ರಹಿಕೆಗಳಿರುವಂತದನ್ನ ನಿವಾರಿಸೋದಕ್ಕಾಗಿ ಒಂದು ಮಾಸಾಚರಣೆ ಮಾಡ್ತೀವಿ. ಈ ತಿಂಗಳಲ್ಲಿ ನಾವು ಫ್ರೀ ಕ್ಯಾಂಪ್ಗಳಾಗಿರ್ಬೋದು, ಸೀಳು ತುಟಿ ಅಂಗಡಿ ಮಕ್ಕಳಿಗೆ, ಅಥವಾ ಫ್ರೀ ಸರ್ಜಿಕಲ್ ಕರೆಕ್ಷನ್ಸ್ ಆಗಿರ್ಬೋದು ಹಾಸ್ಪಿಟಲ್ಗಳಲ್ಲಿ, ಅಥವಾ ಯಾವುದೇ ರೀತಿ ಅಸೆಸ್ಮೆಂಟ್ ಮತ್ತು ಟ್ರೀಟ್ಮೆಂಟ್ ಮಾಡೋದನ್ನು ಮಾಡ್ತೀವಿ.
1: ನಮ್ಮ ಸುತ್ತಮುತ್ತಲು ಎಷ್ಟೊಂದು

0: ಒಟ್ಟಿಗೆ ಕೂಡ್ಕೊಂಡು. ಸೊ ನಮ್ಮ ನಮ್ಮಲ್ಲಿ ಇಲ್ಲೆಲ್ಲ ಶೆಲ್ಫ್ಸ್ ಗಳಂತ ಹೇಳ್ತೀವಿ, ಮುಖದಲ್ಲಿ ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಕಲ್ಲ ಮ್ಯಾಗ್ಜುಲರಿ ಶೆಲ್ಫ್ಸ್, ಮ್ಯಾಂಡಿಬ್ಯುಲರ್, ಇವೆಲ್ಲ ಪ್ರಾಸೆಸಸ್ ಅಂತ ಹೇಳ್ತೀವಿ. ಈ ಪ್ರೋಸೆಸಸ್ ಗಳೇನಾಗುತ್ತೆ, ಒಂದು 4 ವಾರದಿಂದ 6 ವಾರದಲ್ಲಿ ಕೂಡ್ಕೊಳ್ಳುತ್ತೆ. ಸರಿಯಾದ ಟೈಮ್ ಅಲ್ಲಿ ಕೂಡ್ಕೊಳ್ಳದೆ ಇದ್ರೆ ಅದು ಸೀಳಾಗುತ್ತೆ. ಆಕ್ಚುಲಿ ಕೂಡ್ಕೊಂಡಿದ್ದು ಕಟ್ ಆಗಲ್ಲ, ಸೀಳು. ಒಂದು 10 ವಾರಗಳಲ್ಲಿ ನಮ್ಮ ಅಂಗಳ ಕೂಡ್ಕೊಳ್ಳುತ್ತೆ, ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಅದು ಕೂಡ್ಕೊಳ್ಳುತ್ತೆ. ಈ ಸರಿಯಾದ ಟೈಮ್ ಅಲ್ಲಿ ಕೂಡ್ಕೊಳ್ಳದೆ ಇದ್ರೆ ಸೀಳಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಮೆಜಾರಿಟಿ ಆಫ್ ದ ಟೈಮ್ಸ್ ಕಾರಣ ಬಂದು ಜೆನೆಟಿಕ್ ಪ್ರಾಬ್ಲಮ್ಸ್. ಈಗ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವಾಗ ಸೀಳು ತುಟಿ ಅಂಗಳು ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ. ಒಂದು ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಕೆಲವೊಂದು ಜೀನ್ಸ್ ಗಳು ರೆಸ್ಪಾನ್ಸಿಬಲ್ ಇದೆ. ಅದು ಬಿಟ್ಟು ನೀವು ಸುಮಾರು ಸರಿ ನೋಡಿರ್ತೀರ, ಪ್ರೆಗ್ನೆನ್ಸಿ ಟೈಮ್ ಬಹಳ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮದರ್ ಎಷ್ಟು ಕೇರ್ಫುಲ್ ಆಗಿರ್ತಾರೋ ಅದರಲ್ಲೂ ಫಸ್ಟ್ 10 ವಾರ ಅಂತ ಹೇಳಿದೆ ನಾನು, 10 ವಾರಕ್ಕೆ ಅಂಗಳ ಕೂಡ್ಕೊಳ್ಳುತ್ತೆ. ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಾಯಿ ಎಷ್ಟು ಆರೋಗ್ಯವಾಗಿ ತಿನ್ಕೊಂಡು ಎಷ್ಟು ಹುಷಾರಾಗಿರ್ತಾರೋ ತುಂಬಾ ಒಳ್ಳೆಯದು. ಸಪೋಸ್ ಏನಾದ್ರೂ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ, ಸಪೋಸ್ ಮೆಟರ್ನಲ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಇದ್ದಾಗ ತಾಯಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಸರಿಯಾಗಿ ವಿಟಮಿನ್ ಬಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಫಾಲಿಕ್ ಆಸಿಡ್ ಡೆಫಿಷಿಯನ್ಸಿ ಆದ್ರೆ, ವಿಟಮಿನ್ ಎ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಕೆಲವು ಸರಿ ಈ ತರ. ಮತ್ತೆ ಏನಾದ್ರೂ ಮೆಡಿಸಿನ್ಸ್ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಹೇಲೇಷನ್ ಇಂದ ಅಥವಾ ರೇಡಿಯೇಷನ್ಸ್ ಇಂದ ಅಥವಾ ಬೇರೆ ಏನಾದ್ರೂ ಮೆಡಿಕೇಶನ್ಸ್ ಇಂದ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಜೆನೆಟಿಕ್ ಆಗಿರುತ್ತೆ.
1: ಇದು ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ಮಹಿಳೆ ತಾನು ಗರ್ಭಿಣಿ ಆಗಿದ್ದಾಗ ಎಕ್ಸ್ಟ್ರಾ ಕಾಳಜಿಯನ್ನ ಮಾಡ್ಕೊಳ್ಬೇಕು. ಈಗ ಗಿರೀಶ್ ಅವರೇ, ಗರ್ಭಿಣಿ ಆದಾಗ ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ತಿರ್ತಾರೆ, ವೇಳೆಗೆ ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದರಲ್ಲಿ ಈ ತರದ ಡಿಫೆಕ್ಟ್ ಇದೆ ಅನ್ನೋದು ಗೊತ್ತಾಗಲ್ವಾ?
0: ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇವಾಗ ಈಗಿನ ಟೆಕ್ನಾಲಜಿ ಪ್ರಕಾರ ಅಲ್ಟ್ರಾಸೌಂಡ್ ಅಲ್ಲಿ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. 10 ವಾರಕ್ಕೆ ಕೂಡ್ಕೋಬೇಕು, 10 ವಾರ ಕೂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. 10 ವಾರ ಆದ್ಮೇಲೆ ಕೂಡ್ಕೊಳ್ಳೋದು ಸ್ವಲ್ಪ
1: ಕಷ್ಟ, ಅವಾಗ ಅಂತ ಮಗು ಜನಿಸೋ ಸಾಧ್ಯತೆ ಇದೆ.
0: ಹೌದು. ನಮ್ಮ ಇಂಡಿಯನ್ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಪ್ರಕಾರ ಪ್ರತಿ 700 ಮಕ್ಕಳಿಗೆ ಒಂದು ಮಗು ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಆಗಿ ಹುಟ್ಟುತ್ತಾ ಇದೆ. ಅದು ಇಂಡಿಯಾದಲ್ಲೇ ಜಾಸ್ತಿ, ಏಷ್ಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಇದೆ, ಬಟ್ ಅಮೆರಿಕನ್ ಅಂತ ಇಂಡಿಯಾದಲ್ಲೇ ಜಾಸ್ತಿ ಇದೆ. ದೋ ಅಮೆರಿಕಾದಲ್ಲಿ ಮೆಟರ್ನಲ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇದ್ರೂ ಇಂಡಿಯಾದಲ್ಲಿ ಜಾಸ್ತಿ. ಇದಕ್ಕೆ ಕಾರಣ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ತುಂಬಾ ಕಡು ಬಡವರು, ಈಗ ನಮ್ಮ ಅಂಗನವಾಡಿ ವರ್ಕರ್ಸ್ ಎಲ್ಲ ಅವೇರ್ನೆಸ್ ಮೂಡಿಸಿ ಹೆಂಗಸರಿಗೆ ಸರಿಯಾದ ಟೈಮ್ ಅಲ್ಲಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ಚಟುವಟಿಕೆಗಳು ನಮ್ಗೆ ಅಂಗನವಾಡಿಗಳು ಕಾಣ್ತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ ಎಷ್ಟು ಮಟ್ಟಿಗೆ ಪೋಷಣೆಯನ್ನ ತಗೋತಾ ಇದಾರೆ, ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ.
1: ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಅವಾಗ ಬೇಕಾಗುವಂತ ಫೋಲಿಕ್ ಆಸಿಡ್ ಆಗ್ಬಹುದು, ಬೇರೆ ಯಾವುದೇ ರೀತಿಯ
0: ವಿಟಮಿನ್ ಬಿ ಆಗಿರ್ಬೋದು
1: ಅಂತ ಟ್ಯಾಬ್ಲೆಟ್ ಗಳನ್ನ ನಿಯಮಿತವಾಗಿ ಸೇವಿಸೋದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ.
0: ದೈನಾನ ಕನ್ಸಲ್ಟ್ ಮಾಡಿ ಅವ್ರು ಏನೇನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಅಥವಾ ದಿನನಿತ್ಯ ಆಹಾರದಲ್ಲೇನೆ ಹಣ್ಣು ತರಕಾರಿಗಳಲ್ಲೇನೆ ಎಲ್ಲ ಇರುತ್ತೆ, ಅದನ್ನೇ ಕರೆಕ್ಟ್ ಆಗಿ ನಾವು ತಿಂದ್ರೆ ಸಪ್ಲಿಮೆಂಟ್ಸ್ ಕೂಡ ಬೇಕಾಗಿಲ್ಲ. ಬಟ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸೇಫ್ಟಿ ಪರ್ಪಸ್ ಒಳ್ಳೇದು, ಮುನ್ನೆಚ್ಚರಿಕೆ.
1: ಈ ತರದ ಮಗು ಜನಿಸಿದ ನಂತರ ಆ ಮಗುವಿಗೆ ತಕ್ಷಣದಲ್ಲೇ ಸರ್ಜರಿ ಮಾಡಬಹುದಾ? ಹೇಗೆ ಚಿಕಿತ್ಸಾ ವಿಧಾನ?
0: ಈ ತರ ಮಗು ಜನಿಸಿದ್ರೆ ಏನಾಗುತ್ತೆ ಅಂದ್ರೆ, ತುಟಿಯಲ್ಲಿ ತೊಂದರೆ ಆದ್ರೆ ಅಷ್ಟು ತೊಂದರೆ ಆಗಲ್ಲ. ತುಟಿಯಲ್ಲಿ ಬರೀ ಸೀಳು ತುಟಿ ಇದ್ರೆ ಅಂತ ಮಕ್ಕಳಿಗೆ ನಾರ್ಮಲ್ ಮಕ್ಕಳಿಗೂ ವ್ಯತ್ಯಾಸನೂ ಇರಲ್ಲ, ಎಕ್ಸೆಪ್ಟ್ ಕಾಸ್ಮೆಟಿಕ್ ಅಪಿಯರೆನ್ಸ್. ನೋಡ್ಲಿಕ್ಕೂ ಕೆಲವೊಂದು ಸರ್ಜರೀಸ್ ಗಳಿವೆ, ಅದು ಏನಾಗುತ್ತೆ, ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರುವಂತ, ಈಗ ಏನಾದ್ರೂ ಮಾರ್ಕ್ ಆದ್ರೆ ಸ್ಕಾರ್ ಬರುತ್ತಲ್ಲ, ಸೊ ನಮ್ಮ ಫಿಲ್ಟರ್ ರಿಡ್ಜ್ಗೆನೆ ಸ್ಕಾರ್ ಬರೋ ತರ ಗೊತ್ತಾಗ್ಬರೋ ತರ ಸರ್ಜರಿ ಮಾಡ್ತಾರೆ. ಸೊ ಲಿಪ್ ಇಂದ ತೊಂದರೆ ಆಗೋದಿಲ್ಲ ಜಾಸ್ತಿ, ಪ್ಯಾಲೆಟ್ ಅಲ್ಲಿ ತೊಂದರೆ ಆದ್ರೂ ಮೇಜರ್ ಪ್ರಾಬ್ಲಮ್. ಹುಟ್ಟಿದ ತಕ್ಷಣ ಸರ್ಜರಿ ಮಾಡಕ್ ಆಗಲ್ಲ, ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ. ಅಂದ್ರೆ ಒಬ್ರೇ ಬೇಕಾಗಲ್ಲ, ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಒಬ್ರೇ ಸಾಲಲ್ಲ, ಪ್ಲಾಸ್ಟಿಕ್ ಸರ್ಜನ್ ಬೇಕು, ಆರ್ಥೋಡಾಂಟಿಸ್ಟ್ ಬೇಕು, ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, 3 ಜನ ಬೇಕು. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ, ಆರ್ಥೋಡಾಂಟಿಸ್ಟ್ ಬಂದು ಏನ್ ಮಾಡ್ತಾರೆ, ಲಿಪ್ ಟೇಪಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಸೀಳು ತುಟಿ ಇದ್ರೆ ಅಲ್ಲ, ಅದನ್ನ ಈಗ ತಕ್ಷಣ ಈಗ ಅಗಲವಾಗಿ ಸೀಳು ಇರೋದನ್ನ ಹೇಳೋದು ಹೊಲದ್ರೆ ಮೇಡಮ್ ಅಲ್ಲಿ ಟೆನ್ಷನ್ ಇರುತ್ತ. ಇವ್ರೇನ್ ಮಾಡ್ತಾರೆ, ಲಿಪ್ ಸರ್ಜರಿ ಯೂಶಲಿ ಬಂದು 3 ತಿಂಗಳು ಮಾಡ್ತಾರೆ, 3 ರಿಂದ 6 ತಿಂಗಳು ಒಳಗಡೆ ಆಗ್ಬೇಕು. ಪ್ಯಾಲೆಟ್ ಸರ್ಜರಿ ಬಂದು 1 ವರ್ಷದ ಒಳಗಡೆ ಆಗ್ಬೇಕು, 14 ತಿಂಗಳ ಒಳಗಡೆ ಆಗ್ಬೇಕು. ಅಕಾರ್ಡಿಂಗ್ ಟು ಹೆನಿಂಗ್ಸನ್ 2008 ಅವ್ರೇನ್ ಹೇಳ್ತಾರೆ ಅಂದ್ರೆ, 1.6 ಇಯರ್ಸ್ ಒಳಗಡೆ ಪ್ರೈಮರಿ ಸರ್ಜರಿ ಪ್ಯಾಲೆಟ್ ಆದ್ರೆ ಅದು ಅರ್ಲಿ ಇಂಟರ್ವೆನ್ಷನ್ ಅಂತ, ಅಂದ್ರೆ ಅರ್ಲಿ ಆಗಿ ಮಗುಗೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ. 1.6 ಇಯರ್ಸ್ ಒಳಗಡೆ, 1.6 ಇಯರ್ಸ್ ಗಿಂತ ಮೇಲೋಯ್ತು ಅಂತ ಹೇಳಿದ್ರೆ ಅರ್ಲಿ ಅಲ್ಲ ಅದು, ಅದು ಲೇಟ್ ಇಂಟರ್ವೆನ್ಷನ್ ಅಂತ ಅರ್ಥ. ಅಕಾರ್ಡಿಂಗ್ ಟು ಹೆನಿಂಗ್ಸನ್, ಅವರು ಫೇಮಸ್ ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಕ್ ಮಾಡಿ. ಇದೇನಾಗುತ್ತೆ, 3 ತಿಂಗಳಿಗೆ ತಕ್ಷಣಕ್ಕೆ ಸರ್ಜರಿ ಮಾಡ್ಬಿಟ್ರೆ ಅಲ್ಲಿ ಸ್ಕಾರಿಂಗ್ ಉಳ್ಕೊಂಡು ಮತ್ತೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಅಂದ್ಬಿಟ್ಟು ಲಿಪ್ ಟೇಪಿಂಗ್ ಮಾಡ್ತಾರೆ. ಟೇಪಿಂಗ್ ಮಾಡಿದಾಗ

0: ಎರಡೂ ತುಟಿಗಳು ಸೀಲ್ ಇರೋದು ಹತ್ತಿರ ಬರ್ತವೆ. ಹತ್ತಿರ ಬಂದ ಮೇಲೆ ಹೊಲಿಗೆ ಹಾಕಿದಾಗ ಇನ್ನು ಎಫೆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ಮೂಗಿನ ಶೇಪ್ ಎಲ್ಲ ಚೇಂಜ್ ಇರುತ್ತೆ. ಸೊ ಇದಕ್ಕೆ ನೇಸೋ ಆಲ್ವಿಯೋಲಾರ್ ಮೋಲ್ಡಿಂಗ್ ಅಂತ ಮಾಡ್ತಾರೆ. ಅದು ಮೂಗು ಶೇಪ್ ಕೊಡುತ್ತೆ. ಇದಾದ್ಮೇಲೆ ಸರ್ಜಿಕಲ್ ಕರೆಕ್ಷನ್ ಆಗುತ್ತೆ. ಹತ್ತರಿಂದ 14 ತಿಂಗಳು ಅಂದ್ರೆ 1.6 ಇಯರ್ಸ್ ಒಳಗಡೆ ಆಗೋ ಪ್ಯಾಲೆಟಲ್ ಸರ್ಜರಿ ತುಂಬಾ ಇಂಪಾರ್ಟೆಂಟ್. ಪ್ಯಾಲೆಟಲ್ ತೊಂದರೆ ಇತ್ತು ಅಂತ ಹೇಳಿದ್ರೆ ಊಟ ತಿಂಡಿ ತಿನ್ನು ತೊಂದರೆ, ಮಾತುಗಳೆಲ್ಲ ಮುಗಲ್ ಬರುತ್ತೆ, ಕುಡಿದಿದ್ ನೀರು ಅನ್ನ ಎಲ್ಲ ಮುಗಲ್ ಬರುತ್ತೆ, ಪೋಷಣೆ ತೊಂದರೆ ಆಗ್ತದೆ, ಸೆಕೆಂಡ್ ಊಟ ತಿಂಡಿ ಸೇರ್ತಾರಲ್ಲ, ಹಲವಾರು ತೊಂದರೆಗಳಾಗ್ತದೆ. ಅಂಡ್ ಸರ್ಜಿಕಲ್ ಕರೆಕ್ಷನ್ ಕೆಲವು ಸರಿ ಬೇಗನೂ ಆಗಲ್ಲ, ಯಾಕಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ ಟೆನ್ ಅಂತಿದೆ. ಅಂದ್ರೆ ಮಗುಗೆ 10 ವಾರಗಳಾಗಿರ್ಬೇಕು ಮಿನಿಮಮ್ ಇಲ್ಲಿ ಕರೆಕ್ಷನ್ ಆಗ್ಲಿಕ್ಕೆ, ಸರ್ಜಿಕಲ್ ಕರೆಕ್ಷನ್ ಆಗ್ಲಿಕ್ಕೆ 10 ಪೌಂಡ್ ಅಟ್ಲೀಸ್ಟ್ ವೈಟ್ ಇರಬೇಕು, ಮತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಅಟ್ಲೀಸ್ಟ್ 10 ಗ್ರಾಮ್/ಡೆಸಿಲೀಟರ್ ಇರಬೇಕು. ಇಷ್ಟಿತ್ತು ಅಂದ್ರೆ ಪಾಸು ಸರ್ಜಿಕಲ್ ಕರೆಕ್ಷನ್. ಇಷ್ಟಿಲ್ಲ ಅಂದ್ರೆ ಮಗುಗೆ ಲೇಟ್ ಆಗುತ್ತೆ ಸರ್ಜರಿ. ಲೇಟ್ ಯಾಕಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಲೇಟ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಸೀಳು ಅಂಗ್ಲಿದ್ರೆ ಏನಾಗುತ್ತೆ, ಮಗುಗೆ ಊಟ ತಿಂಡಿ ಸೇರ್ತಾರಲ್ಲ, ಪಾಲನೆ ಪೋಷಣೆ ಕಮ್ಮಿ ಆಗುತ್ತೆ, ಸರ್ಜಿಕಲ್ ಕರೆಕ್ಷನ್ ಲೇಟ್ ಆಗುತ್ತೆ.
1: ಒಂದಕ್ಕೊಂದು ಸಂಬಂಧ ಪಡೆಯುತ್ತದೆ ಅಂತ. ಈಗ ಸಾಮಾನ್ಯವಾಗಿ ನಾವು ಕೇಳ್ತಿರ್ತೀವಿ ಡಾಕ್ಟರ್ ಗಿರೀಶ್ ಅವರ, ಈ ಗ್ರಹಣಗಳು ಸಂಭವಿಸ್ತಾ ಇರ್ತವೆ, ಈ ಗ್ರಹಣಗಳಿಗೆ ಗರ್ಭಿಣಿ ಸ್ತ್ರೀ ಎಕ್ಸ್ಪೋಸ್ ಆದ್ರೆ ಈ ತರದ ಮಕ್ಕಳು ಹುಟ್ಟುತ್ತವೆ, ಹಂಗಾಗಿ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರನ್ನ ಯಾವಾಗ್ಲೂ ಮನೆ ಒಳಗಡೆಗೆ ಎಲ್ಲೂ ಗಾಳಿ ಬೆಳಕು ಬರದ ಜಗದೊಳಗ ಕೂಡ ಹಾಕ್ತಾರೆ, ಎಸ್ಪೆಷಲಿ ಆ ಒಂದು ದಿನ. ಇದು ಸತ್ಯವಾದ ಮಾತ.
0: ಗ್ರಹಣಗಳಿಂದ ಆಗೋದಾದ್ರೆ ಎಷ್ಟೋ ಮಕ್ಕಳಿಗೆ ಆಗ್ಬೇಕು ಈ ತರ. ಸೊ ಇನ್ಸಿಡೆನ್ಸ್ ಅಂಡ್ ಪ್ರಿವಲೆನ್ಸ್ ಅಲ್ಲಿ 1000 ಮಕ್ಕಳಲ್ಲಿ 7 ಮಕ್ಕಳಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕಾರಣ ನನಗೆ ಹೇಳಿದೆಲ್ಲ ಕಾರಣಗಳು. ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಹಿಡಿದು ತಾಯಿಯ ಗರ್ಭಾವಸ್ಥೆಯಲ್ಲಿ ಏನೇನು ತೊಂದರೆಗಳಾಗ್ತವೆ, ಅಷ್ಟೂ ತೊಂದರೆಗಳು, ನಾನು ಎಲ್ಲಾ ತೊಂದರೆಗಳನ್ನ ಲಿಸ್ಟ್ ಮಾಡಿದ್ದೀನಿ ಅಷ್ಟು ಆಲ್ಮೋಸ್ಟ್. ಇದೆಲ್ಲ ಆಕ್ಚುಲಿ ಜನರಲ್ಲಿ ಇರುವಂತಹ ಒಂದು ಮಿತ್,
1: ತಪ್ಪು ನಂಬಿಕೆಗಳು.
0: ಇದಲ್ಲದೆ ತುಂಬಾ ತಪ್ಪು ನಂಬಿಕೆಗಳು ಇದಾವೆ.
1: ಬೇರೆ ಯಾವ್ದು ಇದೆ ತಪ್ಪು ಗ್ರಹಿಕೆ?
0: ತಪ್ಪು ಗ್ರಹಿಕೆಗಳಲ್ಲಿ ಸೀಳು ತುಟಿ ಅಂಗಳು ನಾವೇನು ದೇವರ ಶಾಪ ಅನ್ಕೋಬಹುದು, ಅಥವಾ ಪೂರ್ವಜರೇನೋ ಏನೋ ಒಂದು ಪೂಜೆ ಸಲ್ಲಿಸಿಲ್ಲ, ಅದೊಂದು ಬಾಕಿ ಇದೆ, ಹರಕೆ ಬಾಕಿ ಇದೆ, ಅದಕ್ಕೆ ಹಿಂಗಾಯ್ತು, ಅಥವಾ ಈ ತರ ಸುಮಾರು ಹಲವಾರು ತಪ್ಪು ಗ್ರಹಿಕೆಗಳಿದೆ. ಅದರಲ್ಲಿ ಈ ತರ ಸೀಳು ತುಟಿ ಮಕ್ಕಳು ಹುಟ್ಟುಬಿಡ್ತವೆ. ಸೀಳು ತುಟಿ ಮಕ್ಕಳು ಹುಟ್ಟದ ಮೇಲೆ ಅಯ್ಯೋ ಇವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅಂತ ಅನ್ಕೊಂತಾರೆ. ಅದು ಅಕ್ಷರ ಸಹ ತಪ್ಪು. ಅಂಟಿಲ್ ಅನ್ಲೆಸ್ ಈ ಸೀಳು ತುಟಿ ಅಂಗಳು ಅನ್ನುವುದು ಸಿಂಡ್ರೋಮ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂದ್ರೆ ಆ ಮಗುವಿಗೆ ಕಾಗ್ನಿಷನ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೀಳು ತುಟಿ ಅಂಗಳು ಸಿಂಡ್ರೋಮ್ಸ್ ಜೊತೆ. ಸೊ ಸಿಂಡ್ರೋಮ್ಸ್ ಅಂದ್ರೆ ಅದು ಅಗೇನ್ ಒಂದು ಜೆನೆಟಿಕ್ ಪ್ರಾಬ್ಲಮ್. ಈ ಸಿಂಡ್ರೋಮ್ಸ್ ಜೊತೆ ಸೀಳು ತುಟಿ ಅಂಗಳು ಇದ್ದಾಗ ಬುದ್ಧಿಶಕ್ತಿ ತೊಂದರೆ ಬರಬಹುದು. ಅದು ಬಿಟ್ರೆ ಸಿಂಡ್ರೋಮ್ಸ್ ಇಲ್ಲ, ಬರೀ ಸೀಳು ತುಟಿ ಅಂಗಳು ತೊಂದರೆ ಇದೆ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಕೊರತೆ ಇರಲ್ಲ ಮಗುವಿಗೆ.
1: ಈ ತರ ತೊಂದರೆ ಇರುವಂತಹ ಮಕ್ಕಳಿಗೆ ನೀವು ಹೇಳಿದ್ರೆ ಅವ್ರಿಗೆ ಮಾತಾಡೋದು ಕಷ್ಟ, ತಿನ್ನೋದು ಕಷ್ಟ ಅಂತ ಹೇಳಿ, ಅಂದ್ರೆ ಈ ಎಳೆಯ ಮಕ್ಕಳು ಹುಟ್ಟಿದಾಗ ತಾಯಿಯ ಹಾಲನ್ನು ಕುಡಿಯಲಿಕ್ಕೂ ಕೂಡ ಕಷ್ಟ ಪಡ್ತಾರೆ.
0: ಹೌದು, ತಾಯಿ ಹಾಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ತುಂಬಾ ನ್ಯೂಟ್ರಿಷಿಯಸ್, ಅದು ರೈಟ್ ಟೈಮ್ಗೆ ಬೀಳ್ಬೇಕು. ತಾಯಿ ಹಾಲು ಯಾವ ರೀತಿ ಮಗುಗೆ ಸೇರಿಸಬೇಕು ಅನ್ನೋದಕ್ಕೆ ಸುಮಾರು ಇಂಟರ್ವೆನ್ಷನ್ ಇದೆ. ಅದಕ್ಕೋಸ್ಕರ ನಾವು ಪ್ರಾಸೆಸಸ್ ಗಳು ರೆಕಮೆಂಡ್ ಮಾಡ್ತೀವಿ. ಪ್ಯಾಲೆಟ್ ಗೆ ಆರ್ಟಿಫಿಷಿಯಲ್ ಮೇಲ್ಛಾವಣಿ ಅಂತ ಹೇಳ್ತೀವಲ್ಲ, ಅದನ್ನ ಆರ್ಟಿಫಿಷಿಯಲ್ ಕೊಟ್ಬಿಟ್ಟು ಅಲ್ಲಿ ಸೀಳಿರುತ್ತೆ. ಸೀಳಿದ್ರೆ ನಿಪ್ಪಲ್ ನಾಮಕಕ್ಕಾಗದಲ್ವೇ, ಹಾಲ್ನ ಸಕ್ ಮಾಡಕ್ಕಾಗಲ್ವೇ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಪ್ಯಾಲೆಟ್ ಕೊಡ್ತೀವಿ, ನಿಪ್ಪಲ್ನ ಟೈಟ್ ಆಗಿ ಸಕ್ ಮಾಡಿ ಹಾಲ್ನ ಎಳಿಲಿಕ್ಕೆ. ಆರ್ಟಿಫಿಷಿಯಲ್ ಪ್ಯಾಲೆಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಯಿಗೆ ನಾವು ಡಿಫ್ರೆಂಟ್ ಪೊಸಿಷನ್ಸ್ ಗಳು ಹೇಳ್ಕೊಡ್ತೀವಿ, ಯಾವ ರೀತಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅಂತ. ಸಪೋಸ್ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಡಿವೈಸಸ್ ಇದೆ, ಆ ಬ್ರೆಸ್ಟ್ ಮಿಲ್ಕ್ ನ ಸಕ್ ಮಾಡಿ ಮಗುಗೆ ಯಾವ ರೀತಿ ಉಣಿಸ್ಬೇಕು ಅಂತ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಾಲೆಲ್ಲ ಇದ್ರು ಮಗುಗೆ ಯಾವ ರೀತಿ ತಿನ್ಸಕ್ ಕಷ್ಟ ಆಗ್ತಿದೆ ಅಂತ ಇದ್ರೆ ಅದಕ್ಕೂ ಕೂಡ ವೆರೈಟೀಸ್ ಆಫ್ ನಿಪ್ಪಲ್ಸ್ ಇದೆ. ಮಿಲ್ಕ್ ಫೀಡಿಂಗ್ ನಿಪ್ಪಲ್ಸ್ ಗಳು, ಸಪೋಸ್ ಹೇಬರ್ಮೆನ್ ನಿಪ್ಪಲ್ಸ್ ಅಂತ ಇರ್ಬೋದು, ಪಿಜನ್ ನಿಪ್ಪಲ್ಸ್, ಇದೆಲ್ಲ ಡಿಫ್ರೆಂಟ್ ನಿಪ್ಪಲ್ಸ್ ಗಳು. ಏನಾಗುತ್ತೆ, ಸೀಳು ಎಷ್ಟಾಗಲೇ ಇರುತ್ತೆ ಆ ಸೀಳಿಗೆ ಕರೆಕ್ಟ್ ಆಗಿ ಹೋಗಿ ಕುತ್ಕೊಳ್ಳುತ್ತೆ, ಸೊ ದಟ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿ ಹಾಲ್ನ ಕರೆಕ್ಟ್ ಆಗಿ ಸಕ್ ಮಾಡಬಹುದು. ಸಪೋಸ್ ಅದು ವರ್ಕ್ ಆಗಲಿಲ್ಲ, ಹೇಬರ್ಮೆನ್ಸ್ ನಿಪ್ಪಲ್ ವರ್ಕ್ ಆಗಲಿಲ್ಲ ಅಂದ್ರೆ ಕಸ್ಟಮೈಸ್ಡ್ ನಿಪ್ಪಲ್ ಮಾಡ್ಕೊಡ್ತಾರೆ. ಆ ಮಗು ಸೀಳು ಯಾವ ರೀತಿ ಇದೆ ಆ ಸೀಳು ತಕ್ಕಂಗೆ ಕಸ್ಟಮೈಸ್ ನಿಪ್ಪಲ್ ಮಾಡ್ಕೊಡ್ತಾರೆ. ಸೀಳು ತುಂಬಾ ವೆರೈಟೀಸ್ ಇದೆ.
1: ಈಗ ಇಷ್ಟೆಲ್ಲ ನೀವು ಮಾಹಿತಿಯನ್ನ ಹೇಳಿದ್ರಿ, ಈ ಮಾಹಿತಿ ಇಂಥ ಮಗುವಿಗೆ ಇಂಥ ಮಗುವನ್ನ ಹೆತ್ತಂತ ಪಾಲಕ ಪೋಷಕರಿಗೆ ಮೊದಲು ಅರಿವಿರ್ಬೇಕು, ಅವರಿಗೆ ಮಾಹಿತಿ ಬೇಕು. ಅಂದ್ರೆ ಈ ತರದ ಮಗು ಹುಟ್ಟಿದ್ರೆ ಈ ತರ ಮಾಡಬಹುದು ಅಂತ ಬೇರೆ ಬೇರೆ ಪರಿಹಾರ ಉಪಾಯಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಅವರಿಗೆ ಈ ಮಾಹಿತಿ ಬೇಕಾಗ್ತದೆ. ಈ ಮಾಹಿತಿಯನ್ನ ಮುಟ್ಟಿಸ್ಲಿಕ್ಕೆ ತಾವು ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ?
0: ಎಸ್ಪೆಷಲಿ ಜುಲೈ ಬಂದ್ಬಿಟ್ಟು ನ್ಯಾಷನಲ್ ಕ್ಲೆಫ್ಟ್ ಅಂಡ್ ಕ್ರೇನಿಯೋಫೇಷಿಯಲ್ ಅವೇರ್ನೆಸ್ ಮಂತ್ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕ್ಲೆಫ್ಟ್ ಪ್ಯಾಲೆಟ್ ಪೇಷಂಟ್ಸ್ ಗೆ ಈ ಟೈಮಲ್ಲಿ ನಾವು ಜುಲೈ ಟೈಮಲ್ಲಿ ಉಚಿತವಾಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ರೀತಿ ಏನಾಗುತ್ತೆ ಮುಂದೆ ಪಾಸಿಬಿಲಿಟೀಸ್, ಅವ್ರಿಗೆ ಏನ್ ತೊಂದರೆ ಇದೆ, ನೇಚರ್ ಆಫ್ ಪ್ರಾಬ್ಲಮ್, ಸಿವಿಯರಿಟಿ ಆಫ್ ದ ಪ್ರಾಬ್ಲಮ್, ಮತ್ತೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ಸ್ ಏನು, ನಿಮ್ಮ ಪ್ರಾಬ್ಲಮ್ಗೆ ಏನ್ ಆಪ್ಷನ್ಸ್. ಅಸೆಸ್ಮೆಂಟ್ ಎಲ್ಲ ಫ್ರೀಯಾಗೆ ಮಾಡ್ತೀವಿ ಜುಲೈ ತಿಂಗಳನ್ನು, ಕ್ಲೆಫ್ಟ್ ಕೇಸಸ್ ಮಾತ್ರ. ಅವ್ರಿಗೆ ಎಲ್ಲಾನು ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲೆಲ್ಲಿ ಕಳಿಸಬೇಕು ರೆಫರಲ್ಸ್, ಪ್ಲಾಸ್ಟಿಕ್ ಸರ್ಜನ್ ಕಳಿಸಬೇಕು, ರೈಟ್ ಟೈಮ್ ಅಲ್ಲಿ ಸರ್ಜಿಕಲ್ ಕರೆಕ್ಷನ್ ಆಗ್ಬೇಕು, ಅದನ್ನ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ರೈಟ್ ಟೈಮ್ ಅಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಸೀಲ್ ಇರೋದ್ರಿಂದ ಹಲ್ಲುಗಳೆಲ್ಲ ವಕ್ರ ವಕ್ರವಾಗಿರ್ತವೆ, ಸರಿಗಿರಲ್ಲ. ಸೊ ಪ್ಲಾಸ್ಟಿಕ್ ಸರ್ಜನ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು, ಆರ್ಥೋಡಾಂಟಿಸ್ಟ್ ಇಂದ ಟ್ರೀಟ್ಮೆಂಟ್ ಆಗ್ಬೇಕು, ಮತ್ತೆ ನಮ್ಮಲ್ಲೂ ಕೆಲವು ಸಾರಿ ಏನಾಗುತ್ತೆ ಬರೀ ಮಾತು ಮಾತ್ರ ಅಲ್ಲ, ಭಾಷೆ ತೊಂದ್ರೆ ಕ್ಲೆಫ್ಟ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಗು ಸೊಸೈಟಿಯಲ್ಲಿ ನಿಂದಲಾಗದೆ ಕಮ್ಮಿ ಆಗ್ಬಿಡುತ್ತೆ, ಅಥವಾ ಚೀಳು ತುಟಿಯ ಅಂದಳಿಂದ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡಿಲೇ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ, ಸುಮಾರು ಮಕ್ಕಳಲ್ಲಿ ಕಂಡು ಬಂದಿದೆ. ಭಾಷೆ ತೊಂದ್ರೆನೂ ಆಗ್ತಾ ಇದೆ. ಕೆಲವೊಂದ್ಸರಿ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ಬೋದು, ನನ್ನ ಮಗು ಹಿಂಗ್ ಹುಟ್ಟಿದೆ ಅಂದ್ಬಿಟ್ಟು ಕೇರ್ ಕೊಡ್ದೇನೆ ಇರ್ಬೋದು, ಪ್ರೀತಿ ಕೊಡ್ದೇನೆ ಇರ್ಬೋದು, ನೋಡಕ್ ಚೆನ್ನಾಗಿಲ್ಲ ಅಂತ ಎಲ್ಲಾ ಪೇರೆಂಟ್ ಒಂದೇ ತರ ಇರಲ್ಲ. ಸೊ ಹೀಗಾಗಿ ಹಲವಾರು ತೊಂದರೆಗಳಿವೆ. ಇದಕ್ಕೋಸ್ಕರ ನಾವು ಜುಲೈ ತಿಂಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಮಲ್ಲಿ ಕೂತು ಮಾತಾಡ್ತಾ ಇದೀವಿ, ಇದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಮುಟ್ಲಿ ಒಳ್ಳೇದು. ನಮ್ಮಲ್ಲಿ ಜುಲೈ ಮಂತ್ ಅಲ್ಲಿ ಬಂದ್ರೆ ನಾವು ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಕ್ಯಾಂಪ್ ಟೈಮ್ ಅಲ್ಲಿ ಬಂದ್ರೆ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬರೋರ್ಗೆಲ್ಲ ಪ್ಯಾಂಪ್ಲೆಟ್ಸ್ ಹಂಚ್ತೀವಿ, ಇದ್ರ ಬಗ್ಗೆ ಹೇಳ್ಕೊಡ್ತೀವಿ, ಸ್ಟೂಡೆಂಟ್ಸ್ಗೂ ಹೇಳ್ತೀವಿ, ಎಲ್ಲಾ ಪೇರೆಂಟ್ಸ್ಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಅಂತ. ಮತ್ತೆ ಸ್ಕೂಲ್ ಸ್ಕ್ರೀನಿಂಗ್ ಹೋದಾಗ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಮಕ್ಕಳು ಕಂಡು ಬಂದ್ರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ ಎವಾಲ್ಯೂಷನ್ ಕರೆಸ್ತೀವಿ.
1: ಈಗ ಈ ತರದ ಮಕ್ಕಳಿಗೆ ತೊಂದರೆಯನ್ನ ಸ್ವಲ್ಪ ಸರಿಪಡಿಸಿ ಸಾಮಾನ್ಯ ಮಕ್ಕಳು ಹೋಗೋ ಶಾಲೆಗೆ ಸೇರಿಸಿದಾಗ ಮಕ್ಕಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದು ಕೀಳರಿಮೆಯನ್ನ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ನಾನು ಬೇರೆಯವ್ರ ತರ ಇಲ್ಲ, ನನ್ನ ಮಾತು ಸ್ಪಷ್ಟ ಇಲ್ಲ, ಕಾಣಿಸಕ್ಕೆ ನಾನು ಸರಿಯಾಗಿಲ್ಲ, ಈ ತರದ ಕೀಳರಿಮೆಯನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೇಕಂತ.
0: ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಗಳು. ಕ್ಲೆಫ್ಟ್ ಶುರು ಆಯ್ತು ಅಂತ ಹೇಳಿದ್ರೆ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇಟ್ ಸೆಲ್ಫ್ ಇಸ್ ಎ ಪ್ರಾಬ್ಲಮ್, ಅದೇ ಒಂದು ತೊಂದರೆ, ಕಾಸ್ಮೆಟಿಕ್ ಅಪಿಯರೆನ್ಸ್. ಅದರಿಂದ ಆಗೋ ತೊಂದರೆಗಳು ಅದು ತಿನ್ನೋದಾಗಿರ್ಬೋದು, ಮಾತಾಗಿರ್ಬೋದು, ಈ ಸೈಕಾಲಜಿಕಲ್ ಇಶ್ಯೂಸ್ ಗಳನ್ನ ಎಲ್ಲರೂ ಟ್ಯಾಕಲ್ ಮಾಡಲ್ಲ. ಈಗ ನೀವು ಹೇಳಿದ್ರಲ್ಲ ಸ್ಕೂಲ್ ಗೋಯಿಂಗ್ ಚೈಲ್ಡ್, ಚೆನ್ನಾಗಿರೋ ಮಕ್ಕಳನ್ನೇ ಬುಲಿ ಮಾಡ್ತಾರೆ ಮಕ್ಕಳು ಬಿಡಲ್ಲ ಅಂತ. ಅದರಲ್ಲಿ ಅಪಿಯರೆನ್ಸ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಅಥವಾ ಮಾತಲ್ಲ ಮೂಗಲ್ಲಿ ಮಾತಾಡೋ, ಈಗ ಸ್ಕೂಲ್ ಮಕ್ಕಳು ಯಾವ ರೀತಿ ಮಾತಾಡ್ತವೆ ಸೀಳು ಅಂಗಳಿದ್ರೆ ಅಂತ ಹೇಳಿದ್ರೆ, ಈಗ ಸಪೋಸ್ ಕಾಗೆ ಕಾಲು ಕಪ್ಪು ಅಂತ ಹೇಳಿದ್ರೆ ಆ ಮಕ್ಕಳು ಕಾಗೆ ಕಾಹು ಅಂತ ಹೇಳ್ತಾರೆ. ಸೊ ಈ ತರ ಮಾತಾಡಿದಾಗ ಫ್ರೆಂಡ್ಸ್ ಗಳ ಮಧ್ಯ ಅಥವಾ ಬೇರೆ ಮಕ್ಕಳ ಮಧ್ಯ ಆ ಮಗು ಬುಲ್ಲಿಂಗ್ ಗೆ ಒಳಗಾಗುತ್ತೆ, ಆ ಮಗು ಸ್ವಲ್ಪ ಕೀಳರಿಮೆ ಅನ್ಸ್ಬೋದು, ಲೋ ಸೆಲ್ಫ್ ಎಸ್ಟೀಮ್, ಸ್ಕೂಲ್ಗೆ ಹೋಗಕ್ಕೆ ಇಷ್ಟಪಡಲ್ಲ, ಸ್ಕೂಲಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಕ್ಕೆ ಇಷ್ಟಪಡಲ್ಲ, ಓದ್ಲಿಕ್ಕೆ ಇಷ್ಟಪಡಲ್ಲ, ಅಕಾಡೆಮಿಕಲಿ ಹಿಂದೆ ಉಳಿಬಿಡುತ್ತೆ. ಸೊ ಒಂದಕ್ಕೊಂದು ಲಿಂಕ್ಡ್ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, 1.6 ಇಯರ್ಸ್ ಒಳಗಡೆ ಕರ್ಕೊಂಡು ಬನ್ನಿ. ಮ್ಯಾನೇಜ್ಮೆಂಟ್ ಮೂರು ಟೈಪ್ ಇರುತ್ತೆ, ಒಂದು ಪ್ರಾಪರ್ ಸರ್ಜಿಕಲ್ ಕರೆಕ್ಷನ್ ಬೈ ಪ್ಲಾಸ್ಟಿಕ್ ಸರ್ಜನ್, ಇನ್ನೊಂದು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಬೈ ಆರ್ಥೋಡಾಂಟಿಸ್ಟ್ ಅಥವಾ ಡೆಂಟಿಸ್ಟ್, ಇನ್ನೊಂದು ನಮ್ಮಲ್ಲಿ ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ. ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಬಂದ್ರೆ ಸರ್ಜಿಕಲ್ ಕರೆಕ್ಷನ್ಸ್ ಮೇಡಮ್, ಇದು ಸರ್ಜರಿ ಒಂದು ಸರ್ಜರಿಗೆ ನಿಲ್ಲಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ ನನ್ನ ಕೈ ಮೇಲೆ ಒಂದು ಗಾಯ ಮಾಡ್ಕೋತೀನಿ, ಒಂದು ಕಟ್ ಮಾಡ್ತೀನಿ, ಆ ಕಟ್ಟು ಒಣಗದ ಮೇಲೆ ಗಟ್ಟಿಯಾಗುತ್ತೆ, ಸುತ್ತಮುತ್ತಲಿನ ಚರ್ಮ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಅನ್ಸುತ್ತೆ, ಆ ಕಟ್ಟಾಗಿರೋ ಕಡೆ ಮಾತ್ರ ಹಾರ್ಡ್ ಇರುತ್ತೆ, ದಟ್ ಲೀವ್ಸ್ ಅ ಸ್ಕಾರ್. ಸೊ ಏನಾಗಿರುತ್ತೆ ಸರ್ಜಿಕಲ್ ಕರೆಕ್ಷನ್ ಅಂದ್ರೆ, ಅವರು ಅಲ್ಲಿ ಚುಚ್ಚಿ ಹೊಲ್ದಿರ್ತಾರಲ್ಲ ಅಲ್ಲಿ ಸ್ಕಾರ್ ಇರುತ್ತೆ, ಸ್ಕಾರ್ ಇರೋ ಡೆವಲಪ್ಮೆಂಟ್ಗೂ ಸುತ್ತಮುತ್ತ ಇರೋ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ. ಸೊ ಬೇರೆ ತಲೆ ದೊಡ್ಡದಾಗುತ್ತೆ, ಅಂಗಳ ದೊಡ್ಡದಾಗುತ್ತೆ, ಎಲ್ಲ ದೊಡ್ಡದಾಗುತ್ತೆ, ಬೆಳವಣಿಗೆ ಆಗ್ತಿರುತ್ತೆ, ಕಿರುನಾಳಿಗೆ ಮಾತ್ರ ಅದೇ ರೇಟ್ ಅಲ್ಲಿ ಬೆಳವಣಿಗೆ ಆಗದೇನೆ ಇರಬಹುದು. ಹಾಗಾಗಿ ಏನಾಗುತ್ತೆ, ಗ್ಯಾಪ್ ಉಳ್ಕೊಳ್ಳುತ್ತೆ. ಈಗ ನಾವು ಪ ಅಂತ ಹೇಳಬೇಕಾದ್ರೆ ನಮ್ಮ ಕಿರುನಾಳಿಗೆ ಹೋಗಿ ಹಿಂದ್ಗಡೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೋಸ್ಟೀರಿಯರ್ ಫೆರಿಂಜಲ್ ವಾಲ್ ಮುಟ್ಬೇಕಿಂಗೆ, ಕ್ಲೋಸ್ ಆಗ್ಬೇಕು, ಆಗ ಬಾಯಲ್ಲಿ ಬರುತ್ತೆ ಪ ಅಂತ. ಅದ ಮ ಹೇಳ್ಬೇಕಾದ್ರೆ ಕಿರುನಾಳಿಗೆ ಕೆಳಗ್ ಬೀಳ್ಬೇಕು, ಮುಚ್ಕೋಬಾರ್ದು, ಮ ಬಿಡು ಈ ತರ. ಸೊ ಬಾಯಲ್ಲಿ ಬರುವಂತ ಶಬ್ದಗಳು ಹೇಳ್ಬೇಕಾದ್ರೆ ಕಿರುನಾಳಿಗೆ ಮೇಲೆ ಹೋಗ್ಬೇಕು, ಮೂಗಲ್ಲಿ ಬರುವಂತ ಶಬ್ದಗಳು ಹೇಳ್ಬೇಕಾದ್ರೆ ಕಿರುನಾಳಿಗೆ ಕೆಳಗಿರ್ಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ಮ. ಸೊ ಏನಾಗ್ಬಿಡುತ್ತೆ, ಅವ್ರಿಗೆ ಸೀಳಿರೋದ್ರಿಂದ ಎಲ್ಲ ಮೂಗಲ್ ಬರ್ತಾ ಇರುತ್ತೆ. ಸೊ ಈ ಕರೆಕ್ಷನ್ ಆದಷ್ಟು ಬೇಗ ಆಗ್ಬೇಕು, ಇದಾದ್ಮೇಲೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು, ನಮ್ಮಲ್ಲಿ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಆಗ್ಬೇಕು, ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಅವ್ರಿಗೆ ಸರ್ಜರೀಸ್ ಗಳನ್ನ ಕಮ್ಮಿ ಮಾಡ್ಬೋದು, ಒಂದೇ ಸರ್ಜರಿಗೆ ನಿಲ್ಲಲ್ಲ ಇದು. ದೊಡ್ಡವರಾದ್ಮೇಲೆ ಇನ್ನೂ ಸರ್ಜರೀಸ್ ಬೇಕಾಗ್ತದೆ, ಸೆಕೆಂಡ್ರಿ ಟರ್ಷರಿ ಸರ್ಜರೀಸ್ ಬೇಕಾಗ್ತದೆ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ರೆಗ್ಯುಲರ್ ಆಗಿ ತಗೊಂಡ್ರೆ ಸರ್ಜರೀಸ್ ಅವಾಯ್ಡ್ ಮಾಡಬಹುದು, ಅವನ್ನ ನಾರ್ಮಲ್ ಮಗುವಾಗಿ ಮಾಡಬಹುದು.
1: ಈಗ ಗಿರೀಶ್ರೆ ತಾವು ಮಾತಾಡ್ತಾ ಹೇಳಿದ್ರೆ ಒಂದೇ ಸರ್ಜರಿಗೆ ನಿಲ್ಲಲ್ಲ, ಹೆಚ್ಚು ಹೆಚ್ಚು ಸರ್ಜರಿ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಗಳು ಬೇಕಾಗ್ತದೆ ಅಂತ. ಅವಾಗ ನಮ್ಮ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ, ಇದು ಬಹಳ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ಬಡಬಗ್ಗರು ಏನ್ ಮಾಡ್ಬೇಕು?
0: ಆಕ್ಚುಲಿ ಸ್ಮೈಲ್ ಟ್ರೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮ್ ಅವರು ಮೊದಲನೇ ಸರ್ಜರಿನ ಫ್ರೀಯಾಗಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ರೀಚ್ ಆಗ್ಲಿ ಅಂದ್ಬಿಟ್ಟು ಸ್ಮೈಲ್ ಟ್ರೈನ್ ಅನ್ನೋರು ಫ್ರೀ ಸರ್ಜರೀಸ್ ಮಾಡ್ತಾ ಇದಾರೆ, ಮೊದಲನೇ ಸರ್ಜರಿ. ಸೊ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಸೆಕೆಂಡರಿ ಸರ್ಜರೀಸ್ ಎಲ್ಲ ಮಾಡಿಸ್ಬೇಕಂದ್ರೆ ದುಡ್ಡು ಖರ್ಚಾಗ್ತದೆ, ಬಟ್ ಅದನ್ನು ಅವ್ರೇನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಲೆಟರ್ ಬರೀತು ಅಂತ ಹೇಳಿದ್ರೆ, ಯಾರಾದ್ರೂ ದಾನಿಗಳು ಲೈಕ್ ರೋಟರಿ ಕ್ಲಬ್ ಇರ್ಬೋದು ಅಥವಾ ಬೇರೆ ಅಥವಾ ಎಂ ಪಿ ಫಂಡ್ಸ್ ಇಂದನೂ ಅವ್ರಿಗೆ ನಮ್ಮಲ್ಲಿ ನಮ್ಗೆ ಎಲ್ಲಿ ಗೊತ್ತು ನಾವು ಅಲ್ಲಿ ಸಹಾಯ ಮಾಡ್ತೀವಿ ಅಥವಾ ಅವ್ರಿಗೆ ಸೋಷಿಯಲ್ ವರ್ಕರ್ ಕಡೆ ಕಳಿಸ್ತೀವಿ, ಅವ್ರು ಎಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ.
1: ಒಟ್ಟು ಈ ಮಕ್ಕಳಿಗೆ ಸರ್ಜರಿ ಅನ್ನೋದು ಅನಿವಾರ್ಯ ಅಂತ ಹೇಳ್ತೀವಿ.
0: ಸರ್ಜರಿ

0: ಹೇಗಿರಿಸಿದ್ರೆ ತಾವು ಮಾತಾಡ್ತಾ ಹೇಳಿದ್ರಿ, ಜುಲೈ ತಿಂಗಳವನ್ನ ಈ ತರದ ಮಕ್ಕಳ ಒಂದು ಅನುಕೂಲತೆಗಾಗಿ ಫ್ರೀ ಚೆಕಪ್, ಅವ್ರಿಗೆ ಒಂದು ಫ್ರೀ ಅನಾಲಿಸಿಸ್ ಮಾಡೋ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಂತ. ಅಕಸ್ಮಾತ್ ಆಗಿ ಬೇರೆ ಸಮಯದಲ್ಲಿ ಜನ ಬಂದು ತಮ್ಮನ್ನ ಸಂಪರ್ಕ ಮಾಡಿದ್ರೆ ಈ ಒಂದು ಟ್ರೀಟ್ಮೆಂಟ್ ಸಾಧ್ಯ ಇದೆಯಾ?
1: ಬೇರೆ ಸಮಯದಲ್ಲಿ ಬಂದ್ರೆ ಮಿನಿಮಮ್ ಚಾರ್ಜಸ್ ತಗೋತೀವಿ. ನಮ್ದು JSS ವಾಕ್ ಶ್ರವಣ ಸಂಸ್ಥೆ ಸುತ್ತೂರು ಮಠದ್ದು, ಇದು ಮಠದಾಗಿರೋದ್ರಿಂದ ತುಂಬಾ ಚಾರ್ಜ್ ಮಾಡೋದಿಲ್ಲ ನಾವು, ತುಂಬಾ ಮಿನಿಮಲ್ ಚಾರ್ಜಸ್. ಒಂದು ಅಸೆಸ್ಮೆಂಟ್ ಗೆ ಒಂದು 100 ರೂಪಾಯಿ ತಗೋಬಹುದು ಅಷ್ಟೇ. ಥೆರಪಿ ಸೆಷನ್ ಗೆ ನೀವು ಬೆಂಗಳೂರಲ್ಲೆಲ್ಲ 1800 ರೂಪಾಯಿ, 2000, 1500 ರಿಂದ 2000 ಒಂದು ಸೆಷನ್ ಗೆ, 3/4 ಗಂಟೆ ಸೆಷನ್. ವೆರಾಸ್ ನಾವು ಚಾರ್ಜ್ ಮಾಡೋದು ಬರೀ 75 ರೂಪಾಯಿ. ಅದನ್ನು ಮಠದ್ದು ಸಂಸ್ಥೆ ಯಾಕೆ ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಫ್ರೀ ಆಗಿ ಕೊಡ್ತಾ ಇದೀವಿ ಅಂದ್ರೆ ನಮ್ ಜನಕ್ಕೆ ಯಾವ್ದು ವ್ಯಾಲ್ಯೂ ಇರಲ್ಲ,
0: ನಂಬಿಕೆನೆ ಬರಲ್ಲ.
1: ಇವ್ರು ಫ್ರೀ ಆಗಿ ಕೊಡ್ತಾ ಇದಾರೆ, ಒಂದು ಮಿನಿಮಮ್ ವ್ಯಾಲ್ಯೂ ಆದ್ರೂ ಇಡಬೇಕು ಅಂತ ಹೇಳಿ ಸಂಸ್ಥೆ ಅದಿಟ್ಟಿದೆ. ಅಂಡ್ ಇದರಿಂದ ತುಂಬಾ ಜನ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ನಮ್ಮಲ್ಲಿ JSS ವಾಕ್ ಶ್ರವಣ ಸಂಸ್ಥೆಯಲ್ಲಿ 50-60 ಕೇಸ್ ರೆಗ್ಯುಲರ್ ಆಗಿ ಥೆರಪಿ ತಗೋತಾ ಇದಾರೆ. ಕಂಟಿನ್ಯೂಸ್ಲಿ ತಿಂಗಳಿಗೆ 500 ಸೆಷನ್ಸ್ ಗಳು ನಡೀತಾ ಇದೆ ಥೆರಪಿ, 500 ಸೆಷನ್ಸ್. ಸೊ ಬಹಳ ಜನ ಉಪಯೋಗ ಪಡಿತಾ ಇದಾರೆ. ಇದರಲ್ಲಿ ಸೀಳು ತುಟಿ ಉಂಗುಳ ಮಕ್ಕಳು ಸುಮಾರು ಜನ ಇದಾರೆ. ಸೊ ನೀವು ಅವರು ಜುಲೈ ತಿಂಗಳಲ್ಲಿ ಬಂದಾಗ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬೇರೆ ತಿಂಗಳಲ್ಲಿ ಬಂದಾಗ ಮಿನಿಮಮ್ ಚಾರ್ಜಸ್ ತಗೋತೀವಿ.
0: ಈಗ ಒಟ್ಟಿನಲ್ಲಿ ಈ ತರದ ಮಗು ಇರುವಂತ ಪಾಲಕರಿಗೆ ತಾವೇನ್ ಹೇಳಿಕೆ ಬಯಸ್ತೀರಿ?
1: ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಮಗು ಕಂಡು ಬಂದಲ್ಲಿ ಹುಟ್ಟಿದ ತಕ್ಷಣ ನೀವು ತೋರಿಸಿ, ಹಾಸ್ಪಿಟಲ್ ಗೆ ಹೋಗಿ ತೋರಿಸಿ, ಪ್ಲಾಸ್ಟಿಕ್ ಸರ್ಜನ್ ಮೀಟ್ ಮಾಡಿ, ಆರ್ಥೋಡಾಂಟಿಸ್ಟ್ ಗೆ ತೋರಿಸಿ, ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಮ್ಮ ಹತ್ರ ಬನ್ನಿ, ನಾವು ಎಲ್ಲರ ಹತ್ರನೂ ಕಳಿಸ್ತೀವಿ, ಅಥವಾ ಅವರು ಎಲ್ಲರ ಹತ್ರನೂ ಕಳಿಸ್ತಾರೆ. ಪ್ರೊಫೆಷನಲ್ಸ್ ಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರ ಹತ್ರನೂ ಕಳಿಸ್ಬೇಕು, ಯಾರ್ಯಾರಿಂದ ಟ್ರೀಟ್ಮೆಂಟ್ ಬೇಕು ಮಗುಗೆ ಅಂತ. ಸೊ ಎಲ್ಲರ ಹತ್ರನೂ ಕಳಿಸ್ತೀವಿ. ಅಟ್ಲೀಸ್ಟ್ ನೀವು ಹಾಸ್ಪಿಟಲ್ ಹೋಗಿ ಅದನ್ನ, ಓ ದೇವ್ರು ಮಾಡಿದ್ದು ಹೀಗೆ, ಅಥವಾ ನನ್ನ ಮಗು ಮುಂದೆ ಮಾತಾಡ್ತಾನೆ, ಅಥವಾ ಇವನಿಂಗೆ ಹುಟ್ಟಿದ ಏನ್ ಮಾಡಕ್ ಆಗಲ್ಲ ಇದು ಅಂತ ಅವ್ರಿಗವರೇ ಅನ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಅವ್ರ ಹಾಸ್ಪಿಟಲ್ ಗೆ ತೋರಿಸಿ ಕನ್ಸರ್ನ್ ತೋರಿಸಿದ್ರೆ ನಾವು ಸಹಾಯ ಮಾಡ್ತೀವಿ. ಮಗು ನಾರ್ಮಲ್ ಮೇನ್ ಸ್ಟ್ರೀಮ್ ಮಗು ಜೊತೆ ಬೆಳೆದು ನಾರ್ಮಲ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ.
0: ಧನ್ಯವಾದಗಳು ಡಾಕ್ಟರ್ ಗಿರೀಶ್ ಅವರೇ. ಎಷ್ಟೊಂದು ಜನ ಪಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು, ಹಾಗಾಗಿ ಅವರು ಧಾರವಾಡದಲ್ಲಿರುವಂತಹ JSS ವಾಕ್ ಶ್ರವಣ ಸಂಸ್ಥೆಗೆ ಭೇಟಿ ಕೊಟ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿ ಲಭ್ಯ ಆಗ್ತದೆ. ಜೊತೆಗೆ ಮಗುವಿಗೆ ಉತ್ತಮ ಚಿಕಿತ್ಸೆ ಸಿಕ್ಕು ಮಗು ಕೂಡ ಸಾಮಾನ್ಯ ಮಗುವಿನಂತೆ ಒಂದು ಶಾಲೆಯಲ್ಲಿ ಓದಿ ಉತ್ತಮ ಪ್ರಜೆ ಆಗುವುದರಲ್ಲಿ ಸಹಕಾರಿ ಆಗ್ತದೆ. ಈ ತರದ ಮಗುವನ್ನ ಮೂಲೆ ಗುಂಪು ಮಾಡದೇನೆ ಅದಕ್ಕೂ ಒಂದು ಬದುಕನ್ನ ಕಲ್ಪಿಸಿಕೊಡುವುದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ. ಈಗ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ.
3: ಹೃದಯಾಘಾತ ಎಂದರೆ ಹೃದಯದ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗಿ ಅಲ್ಲಿನ ಹೃದಯದ ಜೀವಕೋಶಗಳು ಸಾಯುವುದು ಎಂದರ್ಥ. ಇದಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಆಗುವ ಪ್ಲಾಕ್. ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಆದ ಪ್ಲಾಕ್ ಛಿದ್ರವಾಗಿ ಮುಂದೆ ಹೋಗಿ ಸಣ್ಣ ರಕ್ತನಾಳವನ್ನು ಮುಚ್ಚಿಕೊಳ್ಳುವುದು. ಆಗ ರಕ್ತ ಕೊರತೆ ಮತ್ತು ಆಮ್ಲಜನಕದ ಕ್ಷೀಣತೆಯಿಂದ ಹೃದಯದ ಜೀವಕೋಶಗಳಿಗೆ ತೊಂದರೆಯಾಗುತ್ತದೆ. ರಕ್ತನಾಳಗಳ ಅಡ್ಡುಗಟ್ಟುವಿಕೆ 80-90% ಮಟ್ಟಕ್ಕೆ ತಲುಪುವವರೆಗೂ ಈ ಸಮಸ್ಯೆ ಅರಿವಿಗೆ ಬರುವುದಿಲ್ಲ. ಹೃದಯಾಘಾತವು ಪ್ರಪಂಚದಾದ್ಯಂತ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಾವನ್ನು ತರುವ ಪ್ರಮುಖ ಕಾರಣವಾಗಿದೆ. ಹೃದಯಾಘಾತ ಕಾಯಿಲೆ ಸಂಭವಿಸುವ 5 ಸಾವುಗಳಲ್ಲಿ ಒಂದಕ್ಕೆ ಕಾರಣವಾಗಿದೆ. ಮುಂಚೆ ಹೃದಯಾಘಾತ ಶ್ರೀಮಂತ ದೇಶಕ್ಕೆ ಮಾತ್ರ ಇತ್ತು. ಈಗ ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಸಹಿತ ಹೃದಯದ ರಕ್ತನಾಳದ ಕಾಯಿಲೆ ಸಾವನ್ನು ಉಂಟು ಮಾಡುವ ಪ್ರಮುಖ ಕಾರಣವಾಗುತ್ತಿದೆ. ಮುಂಚೆ 1985 2015 ಹೃದಯಾಘಾತದಿಂದ ಸಾವು ದ್ವಿಗುಣಗೊಂಡಿದೆ. ಹೃದಯಾಘಾತವು ಸಾಮಾನ್ಯವಾಗಿ ಮುಂಚೆ 50-60 ವರ್ಷ ಆದವರಿಗೆ ಮಾತ್ರ ಆಗುತ್ತಿತ್ತು, ಆದರೆ ಈಗ ಸಣ್ಣ ವಯಸ್ಸಿನವರಿಗೂ ಸಹಿತ ಆಗಬಹುದು. ಇದಕ್ಕೆ ಪ್ರಮುಖವಾಗಿರುವ ಕಾರಣಗಳು ಅಂದರೆ, ಮೊದಲಿಗೆ ಧೂಮಪಾನ, ನಿಯಂತ್ರಣವಿಲ್ಲದ ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಕುಟುಂಬದ ಇತಿಹಾಸ, ಡಯಟಿನ ಕೊರತೆ, ವ್ಯಾಯಾಮದ ಕೊರತೆ ಅಥವಾ ಸಿಕ್ಕಾಪಟ್ಟು ವ್ಯಾಯಾಮ ಮಾಡುವುದರಿಂದಲೂ ಸಹಿತ ಆಗಬಹುದು. ರಕ್ತದ ಒತ್ತಡ ಕಂಟ್ರೋಲ್ ಅಲ್ಲಿ ಇರಲಿದೆ ಇದ್ದಾಗ ಜೀವನ ಶೈಲಿ, ಮದ್ಯಪಾನ, ಇನ್ನು ಕೆಲವೊಮ್ಮೆ ಡ್ರಗ್ಸ್ ಮುಂತಾದಗಳಿಂದಲೂ ಸಹಿತ ಹೃದಯಾಘಾತವಾಗಬಹುದು. ಹೃದಯಾಘಾತದ ರೋಗ ಲಕ್ಷಣಗಳೆಂದರೆ ಏನು? ಹೃದಯಾಘಾತ ಆದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತದೆ? ಮೊದಲಿಗೆ ಎದೆನೋವು ಶುರುವಾಗುತ್ತೆ. ಈ ಎದೆನೋವು ಒಮ್ಮೆಲೆ ಶುರುವಾಗುತ್ತದೆ. ವಿಶಿಷ್ಟವಾಗಿ ಈ ಎದೆನೋವು ಎಡಭಾಗದ ಎದೆಯಿಂದ ಎಡಗಡೆ ಕೈಗೆ ಇಷ್ಟನ್ನು ಬಿಗಿದಾಗಿ ಹಿಡಿದುಕೊಂಡು ಎದೆನೋವನ್ನು ನಿಯಂತ್ರಿಸಲು ಕೊಳ್ಳುತ್ತಾರೆ. ಈ ಚಿಹ್ನೆಯನ್ನು ಹೃದಯಾಘಾತದ ಎದೆನೋವಿನ ಮುನ್ಸೂಚನೆ ಎಂದು ಸಹಿತ ತಿಳಿಯಬಹುದು. ಆದರೆ ಕೆಲವೊಮ್ಮೆ ಸರಿಸುಮಾರು 25% ಜನರಿಗೆ ಎದೆನೋವು ಅಥವಾ ಯಾವುದೇ ಇತರ ರೋಗ ಲಕ್ಷಣಗಳು ಇಲ್ಲದೆ ಸದ್ದಿಲ್ಲದೆ ಹೃದಯಾಘಾತ ಆಗುತ್ತದೆ. ಇದಕ್ಕೆ ಸೈಲೆಂಟ್ MI ಎನ್ನುತ್ತಾರೆ. ಮೇಲೆ ಹೇಳಿದಂತೆ ಇತರದ ಯಾವುದೇ ತೊಂದರೆ ಇದ್ದಾಗ ನೀವು ನಿಮ್ಮ ಹತ್ತಿರದಲ್ಲಿ ಇರುವ ದವಾಖಾನೆಗೆ ಬೇಗ ಹೋಗಬೇಕು.

0: ಮಾಡಬೇಕು. ಹೃದಯಾಘಾತ ಕಂಡುಹಿಡಿಯಲು ನಮ್ಮಲ್ಲಿ ಮೂರು ತರಹದ ಪರೀಕ್ಷೆಗಳಿವೆ. ಅವು ಯಾವುವು ಎಂದರೆ, ಮೊದಲನೆಯದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ವಿದ್ಯುತ್ ಲೇಖ. ಎರಡನೆಯದು ಎಕೋಕಾರ್ಡಿಯೋಗ್ರಾಫಿ, ಇದರಲ್ಲಿ ಹಾರ್ಟ್ ಅನ್ನು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಿಷಿನ್ ಇಂದ ನೋಡುತ್ತಾರೆ, ಅದರಲ್ಲಿ ಏನಾದರೂ ಏರುಪೇರು ಇದ್ದರೆ ಕಂಡುಹಿಡಿಯುತ್ತಾರೆ. ಮೂರನೆಯದು ರಕ್ತದ ಪರೀಕ್ಷೆ, ಇದರಲ್ಲಿ ಕ್ರಿಯಾಟಿನಿನ್ ಕೈನೇಸ್ ಮತ್ತು ಟ್ರೋಪನಿನ್ ಮಟ್ಟವನ್ನು ಅಳತೆ ಮಾಡಬಹುದು, ಅದರಿಂದಲೂ ಸಹಿತ ನಿಮಗೆ ಹೃದಯಾಘಾತ ಆಗಿದೆ ಎಂದು ಪತ್ತೆ ಹಚ್ಚಬಹುದು. ಹೃದಯಾಘಾತರ ECG ಮೇಲೆ ಎರಡು ತರ ವಿಭಾಗಿಸಬಹುದು, ಒಂದು ಸ್ಟೆಮಿ ಅಂತ, ಇನ್ನೊಂದು ನಾನ್ ಸ್ಟೆಮಿ ಅಂತ. ಸ್ಟೆಮಿಯು ಸ್ವಲ್ಪ ತೀವ್ರವಾಗಿರುತ್ತದೆ, ನಾನ್ ಸ್ಟೆಮಿ ಸ್ವಲ್ಪ ಕಡಿಮೆ ಪ್ರಮಾಣದ್ದು. ಒಮ್ಮೆ ನಿಮಗೆ ಹೃದಯಾಘಾತವಾಗಿದೆ ಎಂದು ಗುರುತಿಸಿದ ಮೇಲೆ ವೈದ್ಯರು ನಿಮಗೆ ತಕ್ಷಣವೇ ಆಮ್ಲಜನಕ, ಆಸ್ಪ್ರಿನ್, ಕ್ಲೋಪಿಡೋರಲ್ ಮತ್ತು ಸ್ಟ್ಯಾಟಿನ್ ಅನ್ನ ಮಾತ್ರೆಗಳನ್ನು ಕೊಡುತ್ತಾರೆ.
1: ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ರಜನೀಕಾಂತ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
1: ಶಿವಣ್ಣ, ಹೇಗಿದ್ದೀರಿ?
2: ಓಹೋಹೋ, ಏನ್ ಸುಬಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
1: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವ?
2: ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಬೇಕಾದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
1: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಈಗ
2: ಏನು,
1: 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
2: ಓಹೋ, ಯಾವ್ದಪ್ಪ ಇದು ಹೊಸ ಉದ್ಯೋಗ? ಇದು
1: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
2: ಓಹೋ, ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ.
1: ಹೆಸರೇ
2: ಅದು ರೋಜ್ಗಾರ್ ಯೋಜನೆ ಅಂದ್ರೆ
1: ರೋಜ್ಗಾರ್. ಆದ್ರೆ ನಾವ್ ಇಷ್ಟು ದಿವಸಗಳ ಕಾಲ ನಾವ್ ಈ ಹಳ್ಳಿಲೆಲ್ಲ ಏನ್ ಅನ್ಕೋತಿದ್ವಿ, ರೋಜ್ಗಾರ್ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲಿ ಯೋಚನೆ ಮಾಡ್ತಾ ಇದ್ವಿ.
2: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
1: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡ್ರಿ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ ಇದು. ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
2: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
1: ಅಲ್ಲ ಅದಕ್ಕೆ ಹೇಳಿದ್ರು ಆ ರೋಜ್ಗಾರ ಯೋಜನೆ ಅಲ್ಲ ಇದು.
2: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು ಗ್ರಾಮೀಣ ಭಾಗದಲ್ಲಿ.
1: ಹೌದು,
2: ಇದು ಬೇರೆ
1: ಯುವಕರಿಗೆ. ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
2: ಏನಂತದ್ದು ವಿಶೇಷತೆ ಇದ್ರಲ್ಲಿ?
1: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಇರ್ತೀವಿ. ಹೌದಾ?
2: ಹೌದು ಹೌದು.
1: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
2: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರ ಅವ್ರ ಅವರಿಗೂ ದುಡ್ಡು?
1: ಇದಕ್ಕೆ ಆಮೇಲೆ ನೋಡ್ತಾ ಇದ್ದ ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
2: ನೋಡಪ್ಪ, ಇನ್ನು ನಮ್ಗಳಿಗೆ ಗೊತ್ತೇ ಆಗೋದಿಲ್ಲ, ಇನ್ನೂ ಬರೋದಿಲ್ಲ ನಮ್ಗೆ. ಯಾವಾಗಿಂದ ಇನ್ನೊಂದ್ಸರಿ ಹೇಳು.
1: ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನು ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೇ ಕಷ್ಟ ಅಪ್ಪ.
2: ಹೌದಾ?
1: 99,446 ಕೋಟಿ.
2: ಇದು ಎಷ್ಟು, 2 ವರ್ಷದಲ್ಲಿ ಖರ್ಚು?
1: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದ್ರಲ್ಲೂ ಅದು ಡೇಟು ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
2: ಹೌದಾ?
1: ಯಾವಾಗ ಇದು ಶುರು ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನೀವು ನೋಡಲ್ಲ.
2: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು, ನಮ್ಮ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದ್ರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳು

0: ಮನೆಯಲ್ಲಿ ಒತ್ತಡ ಬೀಳುತ್ತೆ. ಆಮೇಲೆ ಅಷ್ಟೊಳಗಡೆನೆ ಈ ಒಂದು ಯೋಜನೆ ಸಾಕಾರ ಆಗ್ಬೇಕು ಅಂತೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಪರ್ಣ ಇದು. ಅಲ್ಲಿ ಎಫೆಕ್ಟಿವ್ ಡೇಟ್ ಅಂತ ಅದೇನು, ಆಗಸ್ಟ್ 2025 31 ಜುಲೈ 2027,
1: 2 ವರ್ಷ
0: ಆಯ್ತಲ್ಲ,
1: 2 ವರ್ಷದೊಳಗಡೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
0: ಹೌದು,
1: ಅವರಿಗೆ 15,000 ರೂಪಾಯಿ ಕೊಡ್ತಾರೆ
0: ನೋಡಪ್ಪ.
1: ಅದು 2 ಇನ್ಸ್ಟಾಲ್ಮೆಂಟ್, ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡಬೇಕು. 7,500 ಕೊಡ್ತಾರೆ,
0: ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಕಲಿಯ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
1: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ಇಲ್ಲ 3,000 ರೂಪಾಯಿ ಕೊಡ್ತಾರೆ, ಇವ್ರಿಗೆ ಕೊಡೋದಕ್ಕೋಸ್ಕರ.
0: ಸರಿ ಸರಿ.
1: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಬೇರೆ ಬೇರೆ ತರದ ಸ್ಕೀಮ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ ಗಳು ಅಂತ ಕರೀತಾರಲ್ಲ,
0: ಖರ್ಚು ವೆಚ್ಚ
1: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ, ಅದಕ್ಕೆ ಸುಮಾರು 200 ಕೋಟಿ ರೂಪಾಯಿ ಇಟ್ಬಿಟ್ಟಿದ್ದಾರೆ
0: ನೋಡಪ್ಪ.
1: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರೆ.
0: ಉದ್ಯೋಗದಾತರು
1: ಇದಕ್ಕೆ ಮನಸ್ಸು ಮಾಡ್ಬೇಕೀಗ.
0: ಹೌದು ಹೌದು ಹೌದು.
1: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
0: ಹೌದು. ಈಗ ಏನಾಗುತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇ ಬೆಳೀತಾ ಹೋಗ್ಬಾರ್ದು ಸುಪರ್ಣ, ಏನಂತೀಯ?
1: ಈಗ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
0: ಹೌದು.
1: ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ಬಂದು ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತು ಒಂದು ಕಂಪನಿ ನಾಳೆ ಒಂದು ಕಂಪನಿ ಅಂತ ಹೇಳ್ತಾರಲ್ವ, ಅಂತವ್ರಿಗಲ್ಲ ಇದು.
0: ಮತ್ತೆ
1: ಫಸ್ಟ್ ಟೈಮ್ ಅವನು ಜಾಬ್ ಸೇರಿದಾಗ ಅವನಿಗೆ ಒಂದು ಕೊಡುವಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದರಲ್ಲಿ ಎರಡು ಭಾಗ ಮಾಡ್ಬಿಟ್ಟಿದ್ದಾರೆ.
0: ಯಾವ ತರ
1: ಎಂಪ್ಲಾಯಿಗೆ ಒಂದು ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೆಲ್ಲ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ ಡಿಬಿಟಿ ಅಂತ ಕರೀತಾರಲ್ಲ, ಈಗ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು,
0: ಹೌದು,
1: ಡೈರೆಕ್ಟ್ ಆಗಿ ಅಕೌಂಟ್ ಗೆ ಬಂದು ಬೀಳೋದು.
0: ಇದು ನೋಡುವ ಸುಪ್ರಣ ಬಹಳ ಒಳ್ಳೆ ಸ್ಕೀಮ್ ಇದು.
1: ಮಧ್ಯವರ್ತಿಗಳ ಹಾವಳಿ ಇಲ್ಲ.
0: ಹೌದು. ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳೆಲ್ಲ ನಂಗೆ ನೀರು ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟ್
1: ಅಕೌಂಟ್ ಆಗುತ್ತೆ. ನನಗೆ ಅದೆಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
0: ಹೌದು ಹೌದು. ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತ ಕೂಡ ಇರುತ್ತಲ್ಲ.
1: ಹೌದು ಹೌದು ಹೌದು.
0: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರು ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
1: ಹೌದು. ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
0: ಹೌದು ಹೌದು ಹೌದು.
1: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದ್ ಹೇಳ್ತಾರೆ ಅದರಲ್ಲಿ
0: ಏನಂತೆ,
1: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
0: ಹೌದು ಹೌದು.
1: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
0: ಸರಿ,
1: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
0: ಓಹೋ, ಸ್ಟೈಪೆಂಡ್ ಅಂತಾರಲ್ಲ, ಹೆಂಗೆ ಸುಪರ್ಣ ಇದು?
1: ಹೌದು
0: ಅಲ್ವಾ?
1: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
0: ಹೌದು ಹೌದು.
1: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡ್ಬೇಕು ಅಂತಾರೆ ಶಿವಣ್ಣ. ಇದ್ರಲ್ಲೇ
0: ಒಳ್ಳೆ ಒಳ್ಳೆ ಸ್ಕೀಮ್ ಆಯ್ತಲ್ಲ ಸುಪರ್ಣ. ಅಂದ್ರೆ ಯಾರು ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
1: ಹೌದು.
0: ಒಳ್ಳೆ ಕೆಲಸ
1: ಅಂದ್ರೆ ಈಗ ಟ್ರೈನಿಂಗ್ ತಗೊಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ವ, ಅವ್ರೂ ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರ್ಬೋದು. ಈ ತರ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ.
0: ಸರಿ ಸರ್.
1: ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ. ಅದನ್ನೇ ನೋಡ್ತಾ ಇದ್ದಿದ್ ನಾನು.
0: ಹೌದಾ?
1: ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ. ಯಾಕಂದ್ರೆ ಅದೊಂದು ಪೂರ್ತಿ ವಿವರ ಕೊಟ್ಟಿದ್ದಾರೆ.
0: ಏನದು?
1: https://pmvbry.epfindia.gov.in ಇದಕ್ಕೆ ಹೋಗ್ಬಹುದು. ಇಲ್ಲ
0: ಇದೆಯಾ,
1: ಇನ್ನೂ ಒಂದಿದೆ. ಇಲ್ಲ ಅಂತಂದ್ರೆ pmvbry.labor.gov.in. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತಾನೆ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ

0: ಗೊತ್ತ ಇಲ್ಲ ಅಂತ ರೀ ನಾವು ವೆಬ್ಸೈಟ್ ಹೇಳಿದೀವಲ್ವಾ, ಅಲ್ಲಿ ಏನಾದ್ರು ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೀನಪ್ಪ,
0: ನಾನು ಅದನ್ನ ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದ್ರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕುಡಿಯೋಣ.
1: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಬಾಣ ಬಣ್ಣಗಳ ಬದುಕಲಿ ತುಂಬುತ್ತಿದ್ದ ಬಾನುಲಿ,
3: ವನಸೋಮಗಳ ಮನದಿ ಅರಣಿಸುತ್ತಿದ್ದ ಜೇನುಲಿ,
4: ಜಡ ದಿನವ ಮುದಗೊಳಿಸೋ ಸಹಪಾಠಿ,
3: ಪ್ರತಿ ಕ್ಷಣವೂ

ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 ಬಿಲಿಯನ್ ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್, ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 3ನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ದ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೂರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ

0: ಇದು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ದ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ದವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ, ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ದಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 3 ಲಕ್ಷ ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300ಕ್ಕೂ ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋನ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ ಎರಡು ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ ಆರು ಭಾರತೀಯರು ಸೇರಿದಂತೆ ಎಂಟು ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋನ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ

0: ಸಂಚರಿಸುತ್ತಿದ್ದ ಮೊಂಬಾಸ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ ಮೂರನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ ಕರೆ ಮಾಡಲಿಕ್ಕೆ ಶುರು ಮಾಡೇ ಬಿಟ್ರಿ, ಆದರೆ ವಿಷಯ ಏನು ಅಂತ ನಾನು ಹೇಳಿಲ್ಲ. ವಿಷಯ ಕೇಳಿ ಆಮೇಲೆ ಕರೆ ಮಾಡಿ. ದೂರವಾಣಿ ಸಂಖ್ಯೆ ನೆನಪಿಸ್ತಾ ಇದ್ದೀನಿ, 0828220024. ಅಂದಹಾಗೆ ಇವತ್ತು ಭಕ್ತಿಗೀತೆ ಅಂತ್ಯಾಕ್ಷರಿ. ಒಂದು ಗಮನಿಸಿ, ಈ ಭಕ್ತಿಗೀತೆ ಅಂತ್ಯಾಕ್ಷರಿನಲ್ಲಿ ಆದಷ್ಟು ಚಲನಚಿತ್ರ ಗೀತೆಗಳಲ್ಲಿ ಪ್ರಸಾರವಾಗ್ತಕ್ಕಂಥ ಭಕ್ತಿಗೀತೆಗಳನ್ನು ಅವಾಯ್ಡ್ ಮಾಡೋಣ. ಉಳಿದಂತೆ ಭಕ್ತಿಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಪ್ರಯತ್ನ ಪಡೋಣ. ಅಂತ್ಯಾಕ್ಷರಿ. ಸೊ ಮೊದಲಿಗೆ ನಾನು ಒಂದು ಪಲ್ಲವಿಯನ್ನು ಹೇಳ್ತೀನಿ, ಯಾವ ಅಕ್ಷರಕ್ಕೆ ನಿಲ್ಲುತ್ತೆ ನೋಡೋಣ. ಆ ನಂತರದಲ್ಲಿ ಕರೆ ಮಾಡಿ ನೀವು ಆ ಅಕ್ಷರದಿಂದ ಶುರು ಮಾಡಿ.

0: ಚರಣಗಳ. ಓಕೆ, ಲಾ ಅಕ್ಷರಕ್ಕೆ ನಿಲ್ಲಿಸೋಣ. ಲಾ ಅಕ್ಷರದಿಂದ ಯಾವ ಭಕ್ತಿಗೀತೆ ಶುರುವಾಗುತ್ತೆ ಹಾಡಿ. ಹಲೋ ಹಲೋ ಹಲೋ ಹೇಳಿ. ಸಾವಿತ್ರ ಲಾ ಅಕ್ಷರದಿಂದ ಭಾವಗೀತೆ ಹೇಳಿ, ಸಾರಿ ಭಕ್ತಿಗೀತೆ ಹೇಳಿ. ಲಾ ಅಕ್ಷರದಿಂದ ಭಕ್ತಿಗೀತೆ. ನೋಡಿ ನೆನಪು ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಕರೆ ಮಾಡಿ ಮತ್ತೊಮ್ಮೆ, ಪರವಾಗಿಲ್ಲ. ಓಕೆ, ಧನ್ಯವಾದಗಳು. ಕೇಳಿದ್ರೆ ಲಾ ಅಕ್ಷರದಿಂದ ಭಕ್ತಿಗೀತೆ. ಹಲೋ
1: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮಸ್ಕಾರ ಚಿಕ್ಕಪ್ಪ ಸರ್, ಚೆನ್ನಾಗಿದ್ದೀನಿ. ಲಾ ಅಕ್ಷರದಿಂದ ಒಂದು ಭಕ್ತಿಗೀತೆ ಹೇಳಿ
1: ಸರ್. ಒಂದ್ ಸಾಲ ಹೇಳ್ಬೋದು ಅಷ್ಟೇ ಸರ್, ಜಾಸ್ತಿ ಹೇಳಕ್ಕಾಗಲ್ಲ.
0: ಒಂದೇ ಸಾಲ
1: ಸರ್, ಯಾಕಂದ್ರೆ ಭಕ್ತಿಗೀತೆ ಜಾಸ್ತಿ ಬರ್ದಿಟ್ಕೊಂಡಿಲ್ಲ, ಆಮೇಲೆ ಹೇಳಕ್ಕೂ ಆಗಲ್ಲ ಜಲ್ದಿನ.
0: ಹೇಳಿ ನೋಡೋಣ.
1: ಲಂಬೋದರ ಲಕುನಿಕರ ಅಂಬಾಸುತ, ಲಂಬೋದರ ಲಕುನಿಕರ ಅಷ್ಟೇ ಸರ್ ಬರೋದು ನನ್ಗೆ.
0: ಅಷ್ಟೇನಾ? ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್, ನಮಸ್ಕಾರ.

0: cara, la comicara. ಓಕೆ, ಲಾ ಅಕ್ಷರಕ್ಕೆ ಸಾರಿ ರಾ ಅಕ್ಷರಕ್ಕೆ ನಿಲ್ಲಿಸಿದ್ದಾರೆ ಚಿಕ್ಕಪ್ಪ ಅವರು. ನಮಸ್ಕಾರ.
1: ಶೇಷಾಚಲ ಹರನಹಳ್ಳಿ.
0: ಶೇಷಾಚಲ ಸರ್, ರಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ ಸರ್.
1: ಹಾ ಹೇಳಿ ಸರ್. ಸರ್, ಪುರದಾಸರದ್ದು. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರದು ತಾವೇನ ಬಲ್ಲರಿಯ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಮಹಿಮೆಯನು.
0: ಥ್ಯಾಂಕ್ ಯು ಸರ್, ಸೊಗಸಾಗಿ ಹಾಡಿದ್ರಿ. ಯಾವ ಅಕ್ಷರ ನಿಲ್ಲಿಸಿದ್ರಿ? ಓಕೆ, ಥ್ಯಾಂಕ್ ಯು. ಕೇಳಿದ್ರಿ ನಾ ಅಕ್ಷರದಿಂದ ಭಕ್ತಿಗೀತೆ ಹಾಡಿ. ನಾ ಅಕ್ಷರದಿಂದ ತುಂಬ ಇದೆ, ತೊಂದರೆ ಇಲ್ಲ, ಹಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಹಲೋ ಹಲೋ
2: ಹಲೋ
0: ಹೇಳಿ.
2: ಲಕ್ಷ್ಮೀ ಚೆನ್ನಪ್ಪ
0: ಅಮ್ಮ, ನಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹೇಳಿ.
2: ನಮೋ ನಮೋ ಶನಿ ರಾಜ, ನಮೋ ನಮೋ ಗ್ರಹ ತೇಜ, ನಮೋ ನಮೋ ಶನಿ ರಾಜ, ನಮೋ ನಮೋ ಗ್ರಹ ತೇಜ, ನಮೋ ಮಠದ ಕುಂಭಾಧಿಪತೆ, ನಮೋ ರವಿಶುಕ್ಲ ನಮೋ ಸುತೆ, ನಮೋ ನಮೋ ಶನಿ ರಾಜ, ಕಾಲ ಸಹೋದರ ನಮೋ ನಮೋ, ಕಾಲ ಚಕ್ರದಿತು ನಮೋ ನಮೋ. ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಮಾಕ್ಷರ ಅಲ್ವಾ? ಕೇಳಿದ್ರಿ ಮಾಕ್ಷರದಿಂದ ಭಕ್ತಿ ಗೀತೆ ನೆನಪು ಮಾಡ್ಕೊಳ್ಳಿ, ಹಾಡಿ. ಹಲೋ
3: ಹಲೋ ಸರ್, ನಮಸ್ಕಾರ.
0: ನಮಸ್ಕಾರ, ಯಾರು?
3: ದೀನಾಸಂದ್ರಾವ್ ಬೆಂಗಳೂರಿಂದ.
0: ಓಕೆ ಮೇಡಮ್, ಮಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ.
3: ಮಾ ಬಂದಿದೆಯಾ? ಶ್ರೀಮಂಗಳ ದೇವಿ ನಿನಗೆ ಪ್ರಣಾಮ.
0: ಶ್ರೀ ಬಂತಲ್ಲ, ಅಲ್ಲಿ ಮಾ ಬರ್ಬೇಕು. ಮುಂದಿನ ಕರೆಗೆ ಹೋಗ್ಬಹುದಾ? ಸ್ನೇಹಿತರೆ, ಮಾ ಅಕ್ಷರದಿಂದ ಭಕ್ತಿಗೀತೆ ಅಂತ್ಯಾಕ್ಷರಿ. ಆದಷ್ಟು ಚಿತ್ರಗೀತೆಗಳನ್ನ ಅವಾಯ್ಡ್ ಮಾಡಿ. ಹಲೋ
4: ಹಲೋ
0: ಹೇಳಿ
4: ಸರ್. ಸ್ನೇಹ
0: ಸ್ನೇಹ ಅವ್ರೆ, ಯಾವ ಹಾಡು ಹೇಳ್ತೀರಿ ಮಾ ಅಕ್ಷರದಿಂದ?
4: ಸರ್, ಮುದ್ದು ರಾಮರ ಬಂಟ.
0: ಹಾಡಿ.
4: ಮುದ್ದು ರಾಮರ ಬಂಟ, ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ, ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ.
0: ಹಾಡಿ ಇನ್ನೊಂದೆರಡು ಲೈನು
4: ಸಾಕು ಸರ್, ಬೇರೆ.
0: ಆಯ್ತು ಮ್ಯಾಮ್, ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಕಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿಗೀತೆ. ಭಕ್ತಿಗೀತೆ ಅಂತ್ಯಾಕ್ಷರಿ. ಹಲೋ
5: ಹಲೋ
0: ಹೇಳಿ.
5: ನಮಸ್ತೆ ಸರ್, ಮೋನಿಕಾ ಹಾಸನದಿಂದ.
0: ನಮಸ್ಕಾರ ಮೋನಿಕಾ ಅವರೇ, ಕಾಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ.
5: ಕಾನಾ.
0: ಹಾ

0: ಸಾಕ್ಷರನ? ಸೊಗಸಾಗಿ ಹಾಡಿದ್ರಿ, ಧನ್ಯವಾದ. ನಮಸ್ತೆ. ಕೆಳಗ್ರಿ ಸಾಕ್ಷರದಿಂದ ನೋಡಿ ಯಾವ್ದಿದೆ, ಚೆಕ್ ಮಾಡ್ಕೊಳ್ಳಿ ಬೇಗ ಮೈಂಡಲ್ಲಿ. ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ,
1: ನಾ ಮಂಜುನಾಥ್, ಲಕ್ಷ್ಮೀ ಸಂಗ್ರಹಪುರ.
0: ಮಂಜುನಾಥರೇ, ಸಾಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ.
1: ಯಾವ ಸರ್?
0: ಸಾಕ್ಷರದಿಂದ.
1: ಸಿರಣ ಸಿರಣಯ್ಯ
0: ಸಾಕ್ಷರ ಶಾಲ
1: ತಾನ
0: ಸಾ
1: ಕಾ ಕಾ
0: ಸರ್ ಸಾಕ್ಷರ
1: ಶಾ.
0: ಹ್ಮ್,
1: ಇಲ್ಲಿ ಬಿಡಿ ಸರ್, ಸರ್ ನೆಕ್ಸ್ಟ್ ಸರ್ ಟ್ರೈ ಮಾಡ್ತೀನಿ ಬಿಡಿ.
0: ಏ, ಇನ್ನೊಂದು ಸರ್ ಟ್ರೈ ಮಾಡಿ ಬರುತ್ತೆ ನಿಮಗೆ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಸಾ ಅಕ್ಷರದಿಂದ ಯಾವುದು ಭಕ್ತಿಗೀತೆ ಇದೆ ನೋಡಿ, ನೆನಪು ಮಾಡ್ಕೊಳ್ಳಿ. ಹಲೋ ಹಲೋ
2: ನಮಸ್ತೆ ಸರ್.
0: ನಮಸ್ಕಾರ,
2: ನಾನು ಸಾವಿತ್ರ ಮಹತ್ತಕಲಾನಿಂದ.
0: ಸಾವಿತ್ರಕ್ಕ ಸಾ ಅಕ್ಷರದಿಂದ ಯಾವ್ದು ನೆನಪು ಮಾಡ್ಕೊಂಡ್ರಿ?
2: ಸಾಕ್ಷರದಿಂದ ಸರ್. ಸಲಕೆ ಸಲಕು ಏನಾಗೆ ಸಮಯ ವೀರುತ್ತೀರೇ ಸಾ

0: ಲಾಕ್ಷರನ ಅಂತ ಸಾವಿತ್ರಕ್ಕ ನೆನಪು ಮಾಡಿಕೊಂಡು ಹಿಡಿದು ಬಿಟ್ರಿ ಅಲ್ಲ ಜಾಡು. ಆಯ್ತಮ್ಮ, ನಿಮ್ ಜೊತೆ ಮಾತಾಡಿ ನನಗೂ ಖುಷಿ ಆಗುತ್ತೆ. ಮುಂದಿನ ಕರೆ ಹೋಗೋಣ. ಸ್ನೇಹಿತರೆ, ಪುನಃ ಲಾ ಬಂದಿದೆ. ಲಾ ಅಕ್ಷರದಲ್ಲಿ ನೋಡಿ ಯಾವುದಿದೆ ನೆನಪು ಮಾಡ್ಕೊಳ್ಳಿ. ತುಂಬ ಹಾಡುಗಳಿದೆ ಲಾ ಅಕ್ಷರದಲ್ಲಿ. ಹಲೋ ಹಲೋ
1: ಸರ್, ಯಾವ್ದು ಬಂದಿದೆ ಸರ್ ಅಕ್ಷರ?
0: ಲಾ ಅಕ್ಷರ ಇದೆ.
1: ಲಾ ಬಂದಿದೆಯಾ?
0: ಲಾ
1: ಲಾ ಲಾ ಯಾರ ಲಾ? ಲೋಕಮಾತೆ ವಿಮಲ ಚರಿತೆ ದೇವಿ ಶಾರದಾಂಬೆಯೇ ಪ್ರಾಕ

0: ಯಾವ ಅಕ್ಷರನಾ? ಓಕೆ ಮೇಡಮ್, ಮತ್ತೆ ಯಾವ ಸ್ಟೇಷನ್ ಕೇಳ್ತೀರಿ ನೀವು?
1: ನಾನು ಬೆಂಗಳೂರು, ಚಿತ್ರದುರ್ಗ, ಭದ್ರಾವತಿ, ಶಿವಮೊಗ್ಗ.
0: ಓಕೆ, ಇದು ಚಿತ್ರಗೀತೆ ಅಂತ್ಯಾಕ್ಷರಿ ಬಿಟ್ರೆ ಬೇರೆ ಅಂತ್ಯಾಕ್ಷರಿ ಯಾವ ಸ್ಟೇಷನ್ ಅಲ್ಲಿ ಇದೆ?
1: ಚಿತ್ರದುರ್ಗದಲ್ಲಿ ವಾರಕ್ಕೆ ಒಂದ್ಸರಿ ಇರುತ್ತೆ ಸರ್
0: ಬರೀ.
1: ಶಿವಮೊಗ್ಗ ಮಾತ್ರ ಡೈಲಿನೂ ಇರುತ್ತೆ, 10-11 ತನಕ ಅಂತ್ಯಾಕ್ಷರಿ. ಒಟ್ಟಲ್ಲಿ ಅಂತ್ಯಾಕ್ಷರಿ ಅಂತಲ್ಲ, ಹಾಡಿನ ಪ್ರೋಗ್ರಾಮ್ ಇರುತ್ತೆ ಅದರಲ್ಲಿ.
0: ನಾನು ಕೇಳ್ತಿರೋದು ಭಕ್ತಿ ಗೀತೆ ಅಂತ್ಯಾಕ್ಷರಿ.
1: ಇಲ್ಲ ಇಲ್ಲ, ಭಕ್ತಿ ಗೀತೆ ಅಂತ್ಯಾಕ್ಷರಿ ಅಂತ ಏನು ಸಪರೇಟ್ ಮಾಡಿಲ್ಲ. ಅಂದ್ರೆ ಅವರು ಅಂತ್ಯಾಕ್ಷರಿ ಇಲ್ಲಿ ಯಾವುದೇ ಆದ್ರೂ ಹಾಡಬಹುದು ಅಂತ ನಮ್ಮ ಚಿತ್ರದುರ್ಗದಲ್ಲೂ ಕೊಡ್ತಾರೆ.
0: ಓಕೆ ಓಕೆ,
1: ಹೌದು ಸರ್,
0: ಧನ್ಯವಾದ ಕರೆ ಮಾಡಿದಕ್ಕೆ.
1: ಓಕೆ ಸರ್, ಥ್ಯಾಂಕ್ ಯು.
0: ಕೇಳಿದ್ರೆ ಯಾವ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಹಾಡು ಭಕ್ತಿ ಗೀತೆ? ಯಾ ಅಕ್ಷರ, ಯಾ ಅಕ್ಷರದಿಂದ ಯಾವ್ದಾದ್ರು ನೆನಪು ಮಾಡ್ಕೊಂಡ್ರ ನೆನಪು ಮಾಡ್ಕೊಳ್ಳಿ ಹಾಡಿ. ಇಲ್ಲ ನೆನಪಾಗ್ತಿಲ್ಲ ಅಂದ್ರೆ ನಾನೇ ಒಂದು ಹಾಡನ್ನ ಪ್ಲೇ ಮಾಡ್ತೀನಿ.

0: ಯಾಕೆ ಯಾರಿಗೂ ನೆನಪಾಗ್ತಿಲ್ವಾ ಏನು ಕತೆ? ಹಲೋ, ಹಲೋ ಹಲೋ ಸರ್, ಸರಿ ಕೇಳಿಸ್ತಿಲ್ಲ.
1: ಹಲೋ,
0: ಯಾರು ಮಾತಾಡೋದು? ಮುರಳೀಧರ್.
1: ಸರ್, ಒಂದು ಹಾಡು ಹೇಳ್ತೀನಿ.
0: ಯಾ ಅಕ್ಷರದಲ್ಲಿ?
1: ಎಲ್ಲಿ ಮರೆಯಾದೆ ವಿಠಲ, ಏಕೆ ದೂರಾದೆ ದೇವರ ದೇವ ಎಂದು ನಮರತೆ ಸೇವಕನಂತ ನಂದೆಡೆ ನಿಂತೆ ಮಾಧವ ನಿನ್ನ ಮಾಯಾ ಜಾಲ.
0: ಕೇಳಿದ್ರೆ ಯಾವ ಅಕ್ಷರದಿಂದ ಹಾಡಬೇಕು? ಯಾವ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಯಾವ ಅಕ್ಷರದಿಂದ ಯಾವುದು ನೆನಪಾಗ್ತಾ ಇಲ್ವಾ? ಓಕೆ, ಯಾವ ಅಕ್ಷರದಿಂದ ಒಂದು ಭಕ್ತಿಗೀತೆ ಪ್ಲೇ ಮಾಡ್ತೀನಿ ಕೇಳಿ. ನೆಕ್ಸ್ಟ್ ಯಾವಾಗಾದ್ರೂ ಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ. ಹಲೋ ಹೇಳಿ.
2: ಹಲೋ, ನಮಸ್ತೆ ಸರ್, ಮರಿಯಾ ಭದ್ರಾವತಿಯಿಂದ.
0: ಓಕೆ ಮರಿಯಾ, ಅವರು ಯಾಕೋ ಮೊನ್ನೆ ಅತ್ತೆ ಬಿಟ್ರು, ಸಂಬಂಧ ವಿಷಯ ಮಾತಾಡ್ತಾ.
2: ಅಯ್ಯೋ ಸರ್, ಥ್ಯಾಂಕ್ಸ್ ಸರ್, ನೀವು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ.
0: ಓಕೆ,
2: ತುಂಬಾ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಸರ್, ಸಂಬಂಧ ಅಂತ ಕೇಳ್ತಕ್ಕೆ ತುಂಬಾನೇ ದುಃಖವರ್ಮಿತ್ತು.
0: ಓಕೆ ಓಕೆ, ಈಗ ಯಾವ ಅಕ್ಷರದಿಂದ ಭಕ್ತಿ ಗೀತೆ ಹಾಡಿ?
2: ಭಕ್ತಿ ಗೀತೆನಾ? ನಾನು ಚಿತ್ರಗೀತೆ ಅಂತ ಅನ್ಕೊಂಡೆ.
0: ಭಕ್ತಿಗೀತೆ ಅಂತ್ಯಾಕ್ಷರಿ.
2: ಹೌದಾ? ಎಲ್ಲೋ ಮರೆಯಾದ ಮರೆಯಾದು ರಂಗ ಬರಲ್ಲ ಬಿಡಿ ಸರ್, ಬೇರೆ ಟ್ರೈ ಮಾಡಿ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದ ಸರ್.
0: ಯಾವ ಅಕ್ಷರದಿಂದ ಯಾರಿಗೂ ನೆನಪಾಗ್ತಿಲ್ಲ ಅಂತ ಅನ್ಸತ್ತೆ. ಸೊ ಒಂದು ಹಾಡು ಕ್ಲೇ ಮಾಡೋಣ ಅನ್ನೋಷ್ಟರಲ್ಲಿ ಕರೆ. ಹಲೋ
3: ಹಲೋ
0: ಹೇಳಿ.
3: ಭದ್ರಾವತಿಯಿಂದ ಪುಷ್ಪ.
0: ಪುಷ್ಪ ಮೇಡಮ್, ಯಾವ ಅಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ?
3: ಭಕ್ತಿಗೀತೆನಾ?
0: ಹಾಂ.

0: ಇದಕ್ಕೆ ಸರ್.
1: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಸರ್.
1: ಯಾವ ಕ್ಷೇತ್ರಕ್ಕೆ ನಿಲ್ಲಿಸಿದ್ರಿ? ರಾಲ. ಕೇಳಿದ್ರಿ ರಾ ಅಕ್ಷರದಿಂದ, ನೆನಪು ಮಾಡ್ಕೊಳ್ಳಿ, ರಾ ಅಕ್ಷರದಿಂದ ಭಕ್ತಿಗೀತೆ. ಹಲೋ ಹಲೋ ಹಲೋ, ಕರೆ ರಿಸೀವ್ ಮಾಡಿದೆ, ಯಾಕೋ ಮಾತಾಡಲಿಲ್ಲ, ಯಾರೋ ನಿಮ್ಗೆ ಹೊಡಿತೋ ಇಲ್ವೋ ಗೊತ್ತಾಗಲಿಲ್ಲ. ಸೊ ರಾ ಅಕ್ಷರ ನೆನಪು ಮಾಡ್ಕೊಳ್ಳಿ, ನೆನಪಾಗ್ತಾ ಇಲ್ವಾ? ನಾನೇ ಒಂದು ಹಾಡು ಪ್ಲೇ ಮಾಡ್ತೀನಿ. ಹಲೋ ಹಲೋ,
2: ಗುಡ್ ಆಫ್ಟರ್ನೂನ್ ಸರ್, ನಾನು ಮಯೂರ್ಕೋಟಿ.
1: ಮಯೂರ್ಕೋಟಿ ಸರ್, ವೆರಿ ಗುಡ್ ನೂನ್. ಈಗ ರಾ ಅಕ್ಷರದಲ್ಲಿ ಒಂದು ಭಕ್ತಿಗೀತೆ ಹೇಳಿ.
2: ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರವೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಎನ್ನಿರಿ, ರಾಘವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನು ಎನ್ನಿರಿ. ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ ಎನ್ನಿರಿ. ರಾಸ
1: ರಾಮ.
2: ಹೌದು,
1: ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು.
1: ಹಾಡಿ ರಾ ಅಕ್ಷರದಿಂದ ಭಕ್ತಿಗೀತೆ. ಹಲೋ
3: ಸರ್, ರಾದಿಂದನೇ ಹಾಡ್ತೀನಿ ಸರ್.
1: ನೀವು ರಾಜು ಅಂತ ಇದ್ದೀರಿ ನೋಡಿ, ಅದಕ್ಕೆ ರಾನೇ ಸಿಕ್ಕಿದೆ ನಿಮ್ಗೆ.

0: properly. Hello?
1: ಹಲೋ,
0: ಹೇಳಿ.
1: ಪಾರ್ನೆಲ್ಲಿಂದ ಚಂದ್ರಿಕಾ ಅಂತ.
0: ಚಂದ್ರಿಕಾ ಮೇಡಮ್, ರಾಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ.
1: ಆಯ್ತು ಸರ್. ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ, ರಾಘವೇಂದ್ರ ಪರಿಪಾಲಿಸೋ.
0: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಮತ್ತೆ ಸಾಕ್ಷರ. ಹಲೋ ಹಲೋ ಹೇಳಿ.
1: ಅಂತಶಂಕರ್ ಹೇಳಿ, ಗಾಂಧಿನಗರ ಶಿವಮೊಗ್ಗದಿಂದ.
0: ಓಕೆ, ಸಾಕ್ಷರದಿಂದ ಹಾಡಿ ಮೇಡಮ್ ಭಕ್ತಿ ಗೀತೆ.
1: ಸಿದ್ಧಲಿಂಗೇಶ ಎದ್ದು ಬಾ, ಎದ್ದು ಬಾ, ಸಿದ್ಧಲಿಂಗೇಶ್ವರನೆ ಉದ್ಧರಿಸಲು ಧರೆಗೆ ಸ್ವಾಮಿ. ಸಿದ್ಧಲಿಂಗೇಶ ಎದ್ದು ಬಾ, ಎದ್ದು ಬಾ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್. ಬಾಕ್ಷರನ?
1: ಹಾಂ ಸರ್.
0: ಓಕೆ, ಥ್ಯಾಂಕ್ ಯು. ಕೆಳಗರಿ ಬಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿಗೀತೆ. ಆದಷ್ಟು ಚಿತ್ರಗೀತೆನಲ್ಲಿ ಬರುವಂಥ ಭಕ್ತಿಗೀತೆ ಅವಾಯ್ಡ್ ಮಾಡಿ. ಹಲೋ
1: ಹಲೋ
0: ಹೇಳಿ.
1: ರತ್ನಾವತಿ ಅಂತ.
0: ರತ್ನಾವತಿ ಮೇಡಮ್, ಬಾ ಅಕ್ಷರದಿಂದ ಹಾಡಿ ಭಕ್ತಿಗೀತೆ. ಹೌದು.
1: ಬಾರಯ್ಯ ಬಾಬಾ ಬಾರು ಗುರು ರಾಘವೇಂದ್ರ, ಕಂದಯ್ಯ ದಾರು ಜಿ ಶಿಲಯ ಚಲುವ ಚಂದ ಪಾದವೇ ಸೋತಿ, ಹಿಂದೆ ಮಾಡಿದ ಪಾಪದೆಲ್ಲ ಮುಂದೆ ಬಾರದಂತೆ ಹರಿಯ, ಇಂದಿರೇಶ ಮುಕುಂದ ನಂದ ತುಳಸಿ ರಾಮದೇಶಿಕ, ಯಾರು ಗುರು ರಾಘವೇಂದ್ರ, ಬಾರಯ್ಯ ಬಾಬಾ ಬಾರು ಗುರು ರಾಘವೇಂದ್ರ,
0: ಯಾವ ಅಕ್ಷರಮ್ಮ, ಯಾವ ಅಕ್ಷರಕ್ಕೆ ನಿಲ್ಸಿದ್ರಿ? ಅಕ್ಷರಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ತಾಕ್ಷರಕ್ಕೆ ಯಾವುದು ಹಾಡ್ತೀರಿ ನೋಡಿ, ನೆನಪು ಮಾಡ್ಕೊಳ್ಳಿ. ನಾನು ಹಾಡಿರೋದನ್ನು ಬಿಟ್ಟು ನಾನು ಹಾಡಿದ್ದು ಯಾವುದು ಮರ್ತಿದ್ದೀರಾ, ನೆನಪಿದೆಯಾ? ತೊರೆದು ಜೀವಿಸಬಹುದೇ ಹರಿಯ, ಈ ಹಾಡು ಬಿಟ್ಟು. ಹಲೋ
2: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು ಸರ್. ತಾಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ. ಓಕೆ, ತಾಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ. ತಾ
2: ಹಲೋ
0: ತಾಕ್ಷರ
2: ಅಂದ್ರೆ ಇಲ್ಲಿ ಕಟ್ ಕಟ್ಟಾಗಿ ಬರ್ತಾ ನೋಡ, ಸಣ್ಣ ಪ್ರಯತ್ನ ಮಾಡು, ಅಲ್ಲಿ ನಮ್ಗೆ ಅಕ್ಷರನೇ ಗೊತ್ತಾಗ.
0: ಸಣ್ಣ ಪ್ರಯತ್ನ ಬೇಡ, ದೊಡ್ಡ ಪ್ರಯತ್ನ ಮಾಡಿ.
2: ದೊಡ್ಡ ಪ್ರಯತ್ನ ಮಾಡು, ಸಣ್ಣ ಪ್ರಯತ್ನ ಬೇಡ ಅಲ್ವಾ?
0: ಹೌದು.
2: ತಲೆ ತಾಗಿ ತನ್ನಿ ಬಸು ತನಿಗೆ ಗಣಪಿ ನಿಂತ ವಿಭುತ ಮೂರುತಿ ತಲೆ ಬಾಗಿ.
0: ಯಾವ ಅಕ್ಷರ?
2: ನಾ ಸರ್.
0: ನಾ ಅಕ್ಷರನಾ?
2: ಹೌದು.
0: ಓಕೆ, ಧನ್ಯವಾದಗಳು ಸರ್.
2: ವಂದನೆ ವಂದನೆ.
0: ಕೇಳಿದ್ರೆ ನಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಭಕ್ತಿಗೀತೆ ಅಂತ್ಯಾಕ್ಷರಿ. ಆದಷ್ಟು ಚಿತ್ರಗೀತೆಯನ್ನು ಅವಾಯ್ಡ್ ಮಾಡಿ, ಚಿತ್ರಗೀತೆ ನಲ್ಲಿ ಬಳಸಿರೋ ಭಕ್ತಿಗೀತೆಗಳನ್ನ. ಹಲೋ ಹೇಳಿ.
3: ನಮಸ್ತೆ.
0: ನಮಸ್ಕಾರ. ಯಾರು? ಓಕೆ, ರಾಧಾ ಅವರೇ. ನಾ ಅಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ.
3: ನೋಡು ನೋಡು ಕಣ್ಣಾರ ನಿಂತಿಹಲೋ, ನಗೆ ನಗುತ್ತಾ ಚಾಮುಂಡಿ ನಿಂತಿಹಲೋ,

0: ತಾಯಿ ಮಮತೆಯಿಂದ ಇಂಬು ಹೃದಯದಿಂದ ಬಾಯಿಲ್ಲಿವೋ ಕಂದ ಎನಪಿಸಲು ಕೈ ಬೀಸಿ ಬಳಿಗೆಯಮ್ಮ ಕರೆದಿಸಲು ನೋಡು ನೋಡು ಕಣ್ಣಾರ ನಿಂತಿಸಲು ನದಿ ನಗು ಸಹಸ ಮುಂದೆ ನಿಂತಿಸಲು.
1: ಧನ್ಯವಾದಗಳು
0: ಸರ್.
1: ಧನ್ಯವಾದಗಳು ರಾಧವ್ರೆ, ಸೊಕ್ಸ ಹಾಡಿದ್ರಿ. ಕೇಳಿದ್ರಿ, ಲಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಲಾ ಅಕ್ಷರದಿಂದ ಭಕ್ತಿ ಗೀತೆ. ಹಲೋ ಹಲೋ, ಹೇಳಿ. ನಮಸ್ಕಾರ. ಲೇಗೌಡ ಅವ್ರೆ, ಲಾ ಅಕ್ಷರದಿಂದ ಭಕ್ತಿ ಗೀತೆ ಹಾಡಿ. ಬರಲ್ಲ ಬರಲ್ಲ ಬರಲ್ಲ, ಇದು ಭಕ್ತಿ ಗೀತೆ ಅಂತ್ಯಾಕ್ಷರಿ. ನೆನಪು ಮಾಡ್ಕೊಂಡ್ರ? ಹಲೋ, ಹೌದಾ? ಮುಂದಿನ ಕರೆ ಹೋಗೋಣವಾ? ಧನ್ಯವಾದ ಕರೆ ಮಾಡಿದಕ್ಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಲಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ಹಲೋ ಹಲೋ ಹಲೋ ಹಲೋ. ತುರಿದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು. ನಮಸ್ಕಾರ ಸರ್, ಯಾರು ಮಾತಾಡೋದು?
2: ಪಣೀಂದ್ರ ಅಂತ ಸರ್, ಶಿವಮೊಗ್ಗದಿಂದ.
1: ಪಣೀಂದ್ರ ಸರ್, ಲಾ ಅಕ್ಷರದಿಂದ ಒಂದು ಭಕ್ತಿ ಗೀತೆ ಹಾಡಿ ಸರ್.
2: ಭಕ್ತಿ ಗೀತೆ ಆಗ್ಬೇಕಾ? ಭಕ್ತಿ ಫಿಲ್ಮ್ ಸಾಂಗ್ ಅನ್ಕೋಬಿಟ್ಟೆ. ಓಕೆ, ಭಕ್ತಿ ಗೀತೆ ಅಂದ್ರೆ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಇದಾಗುತ್ತಾ ಸರ್?
1: ಆಕ್ಚುಲಿ ಚಿತ್ರಗೀತೆ ಸರ್, ಹಾಡಿ ನೋಡುವ.
2: ಬೇಡ, ಇದೇ ಬಿಡಿ. ಲಕ್ಷ್ಮೀ ಬೇಕಾ? ಅದು ನೆನ್ಪರ ಸರ್, ಒಂದೇ ಟೈಮ್ ಅಲ್ಲಿ ಲಂಬೋದರ ಲಕ್ಷ್ಮೀಕರ ಆಗೋಗಿದ್ಯಾ? ತುಂಬಾ ನೆನ್ಪಾಗ್ಬಿಡ, ತಾನೇ ನೆನ್ಪಾಗಲ್ಲ, ಗೊತ್ತಾ ಇಲ್ಲ. ಲಕ್ಷ್ಮೀ ಸರ್ ಗೊತ್ತಾಗ್ತಾ ಇಲ್ಲ, ಸರಿ ಬೇರೆ ಹೇಳಿ.
1: ಓಕೆ ಸರ್, ಥ್ಯಾಂಕ್ ಯು. ಕೇಳಿದ್ರಿ, ಲಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ, ಭಕ್ತಿ ಗೀತೆ ಯಾವ್ದು ಶುರುವಾಗತ್ತೆ ಹಾಡಿ. ಹಲೋ
3: ಹಲೋ,
1: ಹೇಳಿ.
3: ನಮಸ್ತೆ ಸರ್, ನಾವು ಶಿವಮೊಗ್ಗದಿಂದ ರತ್ನಗಿರಿ ನಗರ, ಶುಭ ಅಂತೇಳಿ.
1: ಹೇಳಿ ಶುಭ ಮೇಡಮ್, ಲಾ ಅಕ್ಷರದಿಂದ ಭಕ್ತಿ ಗೀತೆ ಬೇಕು.
3: ಹಾ ಸರಿ ಸರ್, ಹೇಳ್ತೀನಿ. ಲಕ್ಷ್ಮೀ ಭಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ.

0: ಮುತ್ತು ವೈದನು ಎತ್ತಿ ಕೊಡುವಳು ಮುತ್ತೈದೇ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತಿಗೆ ಕರುಣೆ ಕಟ್ಟಾಣಿ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೇ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತಿಗೆ ಕರುಣೆ ಕಟ್ಟಾಣಿ. ಕೇಶ ಕುಂಕುಮ ಕಂಚುಕ ಕಡಗ ಕರಿಮಣಿ ಮಾಂಗಲ್ಯ, ದನಕ ಕನಕ ಮುತ್ತು ರತ್ನ ವಜ್ರ ವೈಢೂರ್ಯ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೇ ಲಕ್ಷ್ಮೀ, ನಿತ್ಯ ಪೂಜಿಪ ಸತ್ಯವಂತಿಗೆ ಕರುಣೆ ಕಟ್ಟಾಣಿ. ಬಂಗವ ಕಳಿಯುವ ರಂಗನಾಯಕಿ ಆನಂದ ಮಾತೆ ಲಕ್ಷ್ಮೀ, ಬಂಗವ ಕಳಿಯುವ ರಂಗನಾಯಕಿ ಆನಂದ ಮಾತೆ ಲಕ್ಷ್ಮೀ, ಬೃಂದ ಪುತ್ತಳೆ ಬಂಬಯ ಹಾರಿಣಿ ಮಂಗಳಾಂಗಿ ಹರಿಣಿ, ಬೃಂದ ಪುತ್ತಳೆ ಬಂಬಯ ಹಾರಿಣಿ ಮಂಗಳಾಂಗಿ ಹರಿಣಿ. ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೇ ಲಕ್ಷ್ಮೀ.
1: ಸರಿ ಮೇಡಮ್, ಮಾ ಅಕ್ಷರ ಕೇಳಿಸ್ಕೊಳ್ಳುವ?
2: ಯಾವುದು
1: ಮಾ?
2: ಯಾ ಗಾ ಅಕ್ಷರ ಹೇಳ್ತೀನಿ ಸರ್.
1: ಯಾವುದು?
2: ಯಾ ಪೂಜಿಪ ಸತ್ಯವಂತೆಗೆ ಗಾ.
1: ಗಾ ಅಕ್ಷರನ? ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು.
1: ಕಿಡಗರಿ ಗ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಗ ಅಕ್ಷರದಿಂದ ಭಕ್ತಿಗೀತೆ ಅಂತ್ಯಾಕ್ಷರಿ. ಆದಷ್ಟು ಚಲನಚಿತ್ರ ಗೀತೆಗಳ ಭಕ್ತಿಗೀತೆಗಳನ್ನ ಅವಾಯ್ಡ್ ಮಾಡಿ. ಹಲೋ,
3: ಹಲೋ
1: ಹೇಳಿ.
3: ಮಂಜುಳಾ
1: ಎಲ್ಲಿಂದ ಮೇಡಮ್?
3: ಜನ್ನಾಪುರ.
1: ಓಕೆ, ಗಾ ಅಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ.
3: ಗೌರಿ ಪ್ರಿಯ ತೋರೋ ದಯಾ, ದೇವಾದಿ ದೇವಾ ದಯಾ ಸಾಗರ. ಗೌರಿ

0: ರಾಕ್ಷನ ಕೇಳಿಸ್ಕೊಳ್ಳ. ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಕೇಳಿದ್ರಿ ರಾ ಅಕ್ಷರದಿಂದ ಯಾವುದು ಹಾಡಿದೆ ನೋಡಿ. ರಾ ಅಕ್ಷರದಿಂದ ಈಗ ಆಲ್ರೆಡಿ ಒಂದು ಹಾಡಾಗಿದೆ, ಅದನ್ನು ಬೇಡ. ಯಾವ ಹಾಡು ನೆನ್ಪು ಮಾಡ್ಕೊಳ್ಳಿ. ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು, ಈ ಹಾಡಾಗಿದೆ. ಹಲೋ ಹಲೋ
1: ಹಲೋ
0: ಹೇಳಿ. ನಮಸ್ಕಾರ.
1: ಶಿವಮೊಗ್ಗದಿಂದ ಶಾಂತಾ ದಾವತ್ಕರ್ ಅಂತ
0: ಹೇಳಿ ಮೇಡಮ್. ರಾ ಅಕ್ಷರದಿಂದ ಒಂದು ಭಕ್ತಿಗೀತೆ
1: ಹೇಳ್ತೀನಿ ಸರ್. ಮರ್ತೋಯ್ತು, ಮರ್ತೋಯ್ತು. ರಾಧೇ ಶ್ಯಾಮನ ಕಣ್ಣಾರೆ ನೋಡುತ್ತ ನೀರೆ ಮನಸಾರೆ.

0: ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ರಾಕ್ಷರ ಪುನಃ ರಾ ಬಂದಿದೆ. ಯಾವ ಹಾಡು ಹಾಡ್ತೀರಿ ನೆನಪು ಮಾಡ್ಕೊಳ್ಳಿ. ನೀವು ಹಾಡಿಲ್ಲ ಅಂದರೆ ನಾನು ಹಾಡ್ತೀನಿ. ನಿಮಗೊಂದು ಚಾನ್ಸ್ ಮಿಸ್ ಆಗತ್ತೆ, ಅವಕಾಶ ಕಳ್ಕೋಬೇಡಿ. ಹಲೋ ಹಲೋ
2: ಹಲೋ
1: ಹೇಳಿ.
2: ನಮಸ್ತೆ ಸರ್, ಯಾವ ಅಕ್ಷರ ಸರ್?
1: ಯಾರು ಮಾತಾಡೋದು
2: ಸರ್? ನಾನು ಧರ್ಮಸ್ಥಳದಿಂದ ಅಂಬಿಕಾ ಅಂತ.
1: ಅಂಬಿಕಾ ಅವರೇ, ರಾ ಅಕ್ಷರದಿಂದ ನೋಡಿ.
2: ರಾ ಅಕ್ಷರ.

0: ಧನ್ಯವಾದಗಳು ಮೇಡಮ್, ಸೊಕ್ಸ ಕಾಡಿದ್ರಿ. ನೆನಪು ಮಾಡ್ಕೊಳ್ಳಿ, ಜ ಅಕ್ಷರದಿಂದ ತುಂಬ ಹಾಡುಗಳಿದೆ, ನೆನಪು ಮಾಡ್ಕೋತೀರಿ, ಹಾಡ್ತೀರಿ. ನನಗೆ ನಿಮ್ಮ ಮೇಲೆ ತುಂಬ ಭರವಸೆ ಇದೆ. ಹಲೋ
1: ಹಲೋ
0: ಹೇಳಿ, ಯಾರು?
1: ಮಂಜುಳಾ ಸರ್.
0: ಮೇಡಮ್, ಜ ಅಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ.
1: ಜಗದೀಶ ಸರ್ವೇಶ ಮನ್ವೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವನು ನೆನೆದೋ ರಾಮನದಾಗೆ, ನಿರುವನು ನೆನೆದೋ ರಾಮನದಾಗೆ. ಮೊಗ್ಗನ್ನೆ ಕುಳಿತಾನೆ, ಹೂವನ್ನಿ ನಗುತ್ತಾನೆ, ಮಾನ್ಯಾಗೆ ಹಾಯಾಗಿ ಮಲಗವನೆ, ಮಾನ್ಯಾಗೆ ಹಾಯಾಗಿ ಮಲಗವನೆ, ಮಾದೇವ ಮನಸಿಟ್ಟು ಕೂಗಲು ಬರುತ್ತಾನೆ, ಮನಸಿಟ್ಟು ಕೂಗಲು ಬರುತ್ತಾನೆ.
0: ನಾ ಅಕ್ಷರನ ಮೇಡಮ್, ಇದ್ ನೀವು ಹಿಂದೆ ಕಾಲ್ ಮಾಡಿದ್ರೆ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ನೀವು?
1: ಹ್ಞೂ ಸರ್, ಮಾಡಿದ್ದೆ, ಅದು ಮತ್ತೆ ತಡನ ಸಿಕ್ಬಿಡ್ತು ಸರ್.
0: ಒಂದು ಕಾರ್ಯಕ್ರಮದಲ್ಲಿ ಒಂದ್ಸಲಿ ಮಾತ್ರ ಅವಕಾಶ, ನೆಕ್ಸ್ಟ್ ಹಂಗ್ ಮಾಡಬೇಡಿ, ಇನ್ನೊಬ್ಬರಿಗೆ ಅವಕಾಶ ಮಿಸ್ ಮಾಡೋದು ಬೇಡ ಅಂತ. ಕೇಳಿದ್ರೆ ನಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
2: ಸೌಮ್ಯ ಟೇಲರ್ ಅಂತ ಸರ್, ವಿಜಯಪುರದಿಂದ.
0: ಓಕೆ ಮೇಡಮ್, ನಾ ಅಕ್ಷರದಿಂದ ಒಂದು ಭಕ್ತಿಗೀತೆ ಹಾಡಿ. ಹೌದ್ರಿ, ನಾ ಅಕ್ಷರದಿಂದ ಭಕ್ತಿಗೀತೆ. ಧನ್ಯವಾದಗಳು. ಕೇಳಿದ್ರೆ ನಾ ಅಕ್ಷರದಲ್ಲಿ ತುಂಬಾ ಹಾಡಿದ್ಯಲ್ಲ, ಯಾಕೆ ಇಷ್ಟೊತ್ತು ತಡವರ್ಸ್ತಾ ಇದ್ದೀರಿ? ಹಲೋ
2: ಹಲೋ
0: ಹೇಳಿ.
2: ನಮಸ್ತೆ ಸರ್, ನಾನು ರತ್ನಾ ಮಾತಾಡ್ತಿರೋದು ಭದ್ರಾವತಿಯಿಂದ.
0: ಹೇಳಿ ಮೇಡಮ್, ನಾ ಅಕ್ಷರದಿಂದ ಭಕ್ತಿಗೀತೆ.
2: ಹಾ ಸರ್, ಕೇಳ್ತೀನಿ ಸರ್.
3: ನಿಲ್ಲಬೇಕಯ್ಯ ಕೃಷ್ಣಯ್ಯ.

ಕೈಯಾ ಮಲ್ಲ ಮದನ ಸಿರಿ ನಿಲ್ಲಬೇಕಯ್ಯಾ ಮಲ್ಲ ಮದನ ಸಿರಿ ವಲ್ಲಭನಿಯನ್ನ ಹೃದಯ

ಧನ್ಯವಾದಗಳು ಮೇಡಮ್, ಸೊಗಸಾಗಿ ಹಾಡಿದ್ರಿ. ಪತ್ನಿ ಕೇಳಿದ್ರೆ ಇಷ್ಟೊತ್ತು ಈ ಭಕ್ತಿಗೀತೆಗಳ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೆ ನಾನು, ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಬಹಳ ಸೊಗಸಾಗಿ ಹಾಡಿದ್ರಿ ಎಲ್ಲರೂ ಕೂಡ. ನಿಜವಾಗ್ಲೂ ನಿಮ್ಮನ್ನು ತುಂಬ ಮೆಚ್ಕೋಬೇಕು ಆ ಅಕ್ಷರ. ಚಿತ್ರಗೀತೆ ಹಾಡೋದು ಬಹಳ ಈಸಿ, ಆದರೆ ಭಕ್ತಿಗೀತೆಯನ್ನು ನೆನಪು ಮಾಡಿಕೊಂಡು ಹಾಡೋದಿದೆಯಲ್ಲ, ಸ್ವಲ್ಪ ಕಷ್ಟದಾಯಕ. ಆದರೂ ಕೂಡ ಇಷ್ಟೊತ್ತು ನೀವೆಲ್ಲರೂ ಕೂಡ ಚೆನ್ನಾಗಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತೀರಂದ್ರೆ ಮೆಚ್ಚಬೇಕಾದಂಥ ಸಂಗತಿ. ಕೇಳಿದ್ರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಯಾರಿಗೆ ಲೈನ್ ಸಿಕ್ಕಿಲ್ಲ ಬೇಸರ ಮಾಡ್ಕೋಬೇಡಿ. ಮತ್ತೆ 3 ಗಂಟೆಗೆ ಆಸ್ ಇಟ್ ಈಸ್ ಚಿತ್ರಗೀತೆ ಇರುತ್ತೆ, ನೇರ ಫೋನಿನ ಕಾರ್ಯಕ್ರಮ, ಅಲ್ಲಿ ನೀವು ಭಾಗವಹಿಸಬಹುದು. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ದಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು, ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40%ರಷ್ಟು ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ದಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ದಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9,684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ದ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ದಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೇಕಡಾ 70%ರಷ್ಟು ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ದ ರೈತರು ನಿನ್ನೆ ಹಲ್ಲೆ ನಡೆಸಿದ್ದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. ಮೂರು ದಿನಗಳಲ್ಲಿ ನೀರು ಹರಿಸದೆ ಇದ್ದಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಥೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು ಇದುವರೆಗೂ ಜಿಲ್ಲೆಯಾದ್ಯಂತ 4,97,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 5,12,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು ಈವರೆಗೆ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ.

0: ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ. ಧವನಿ ಅತ್ರೇಯ ಹಾಡಿರುವ ಗೀತೆ, ವೆಂಕಟ್ ಅವರ ರಚನೆ.

0: ಗಳನ್ನು 101.4 ಎಫ್ಎಂ ಅಂತರ್ಜಾಲದಲ್ಲಿ ಮಾತ್ರ ಕೇಳಬಹುದು. ಸಂಜೆ 5:30 ನಂತರ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳಿದರೆ ಇದೀಗ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಿ. ದೂರವಾಣಿ ಸಂಖ್ಯೆ 08282220074. ಹಲೋ, ಹೇಳಿ.
1: ಹಲೋ, ಹಲೋ, ನಮಸ್ತೆ ಸರ್.
0: ನಮಸ್ಕಾರ
1: ಸರ್, ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತೆ ಜವಡನಹಳ್ಳಿ.
0: ಹೇಳಿ ಸರ್, ಯಾವ ಹಾಡು ಬೇಕು ತಮಗೆ?
1: ನನಗೆ ಬದುಕು ಬಂಗಾರವಾಯಿತು ಅನ್ನೋದ್ರಲ್ಲಿ ಎಸ್ ಜಾನಕಿ ಆಟರದು ಜಗದೀಶ ಕರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ ಅಂತ ಇದೆ. ಎಸ್ ಜಾನಕಿ ಅವರ ನೆನಪಿಗಾಗಿ
0: ಥ್ಯಾಂಕ್ ಯು ಸರ್, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ.
1: ಮತ್ತೆ ನಿಮ್ಗೆ ಆಕಾಶವಾಣಿ ಎಲ್ಲರಿಗೋಸ್ಕರ
0: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ ಸರ್.
0: ನಮಸ್ಕಾರ. ಯಾರು?
1: ಲತಾ ಭದ್ರಾವತಿಯಿಂದ.
0: ಹೇಳಿ ಲತಾ ಅವ್ರೆ, ಯಾವ ಹಾಡು ಬೇಕು ತಮ್ಗೆ?
1: ಕಿರಿಕನ್ಯೆ ಚಿತ್ರದಿಂದ ಸರ್, ನಗು ನಗುತ್ತಾ ನೀ ಬರುವೆ ಹಾಡು.
0: ಪಿಕ್ಚರ್ ನೋಡಿದಿರಿ ತಾವು?
1: ಹಾ ಸರ್, ನೋಡಿದ್ದೀನಿ.
0: ಓಕೆ, ನೋಡ್ತಾ ಇದ್ದೀನಿ. ನಿಮ್ಮ ಹಾಡು ಸಿಕ್ಕತ್ತಾ? ಯಾವ ಹಾಡದ್ರಲ್ಲಿ?
1: ನಗು ನಗುತ್ತಾ ನೀ ಬರುವೆ.
0: ಆಯ್ತಮ್ಮ, ನಿಮ್ಮ ಹಾಡು ಸಿಕ್ತು, ಕೇಳೋಣ. ಕರೆ ಮಾಡೋದಕ್ಕೆ ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು.

0: ಹೇಳಿ
1: ಸರ್. ಮಹೇಶ್ ಹೊಸೂರು ಕರೀತು ಸರ್.
0: ಮಹೇಶ್ ಅವ್ರಿ ಹೇಳಿ, ಯಾವ ಹಾಡ್ಬೇಕು ತಮ್ಗೆ
1: ಸರ್? ನನಗೆ ಹೆಣ್ಣಿನ ಸೇಡು ಫಿಲಮ್ ಇದೆ ಸರ್, ಅದರೊಳಗೆ ಬಂದರೆ ನನ್ನ ಜೀವನದಲ್ಲಿ ನಿನ್ನಂತ ಸೊಗಸಾದ ಹುಡುಗಿ, ಈ ಸಾಂಗ್ ಇದೆ ಸರ್ ಅದರೊಳಗೆ.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ ಹಾಡ್ ಕೇಳೋಣ.

0: ಹಲೋ
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ,
1: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಹೇಳಿ, ಯಾವ ಹೇಳ್ಬೇಕು
1: ಸರ್? ಬಂಗಾರದ ಮನುಷ್ಯ ಚಿತ್ರದಿಂದ ನಗು ನಗುತ್ತಾ ನಲಿ ನಲಿ ಈ ಹಾಡ್ಬೇಕಾಗಿತ್ತು ಸರ್.
0: ನೋಡ್ತಾ ಇದ್ದೀನಿ ಚಿಕ್ಕಪ್ಪನವ್ರೆ, ನಿಮ್ ಇಷ್ಟದ ಹಾಡು
1: ಖಂಡಿತವಾಗ್ಲು ನೋಡ್ರಿ ಸರ್.
0: ಬಂಗಾರದ ಮನುಷ್ಯ, ಆಯ್ತು, ನಿಮ್ ಹಾಡು ಸಿಕ್ತು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
0: ಹೇಳಿ, ಯಾವ ಹಾಡ್ಬೇಕು ತಮ್ಗೆ?
1: ಮನ ಮೆಚ್ಚಿದ ಹುಡುಗಿ ಫಿಲಮಲ್ಲಿ ಸರ್, ಡಿಂಗರೆ ಡಿಂಗರೆ ಅಂತ ಒಂದು ಹಾಡಿನ ನಿನ್ನಾಣೆ ನಾನು
0: ನೋಡ್ತಾ ಇದ್ದೀನಿ. ನಿಮ್ಮ ಹಾಡು ಮನ ಮೆಚ್ಚಿದ ಹುಡುಗಿ, ಯಾವ ಹಾಡು ಮೇಡಮ್? ಅದರಲ್ಲಿ
1: ನಿನ್ನಾಣೆ ನಾನು ಅಂತ ಒಂದು ಹಾಡಿದೆ ನೋಡಿ ಸರ್.
0: ಓಕೆ, ನಿಮ್ಮ ಹಾಡು ಸಿಕ್ಕಿದೆ, ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಸೌಮ್ಯ ಟೇಲರ್ ಅಂತ ಸರ್.
0: ಯಾರು?
1: ಸೌಮ್ಯ ಟೇಲರ್, ವಿಜಯಪುರದಿಂದ.
0: ಓಕೆ ಸೌಮ್ಯ ಅವರೇ, ಹೇಳಿ ಯಾವ ಹಾಡು ಬೇಕು ತಮಗೆ?
1: ಸರ್ ಗೆಜ್ಜೆ ಪೂಜೆ.
0: ಹಾ,
1: ಅದರಲ್ಲಿ ಎರಡು ಹಾಡುಗಳು ಸರ್. ಶಿವ ಶಿವ ಅನ್ನದೇ ಯಾರಿಗೆ ಅದರೊಳಗೆ ಹೇಳ್ಕೊಬೋದು ಸರ್? ಅದು
0: ಗೆಜ್ಜೆ ಪೂಜೆನಲ್ಲ.
1: ಹೌದು ಸರ್.
0: ಶಿವ ಶಿವ ಅಂತ ಯಾವ್ದು ಇಲ್ವಲ್ಲ ಅದರಲ್ಲಿ?
1: ಹಾಡು
0: ಧನ್ಯವಾದ ಕರೆ ಮಾಡಿದಕ್ಕೆ.
1: ನಮಸ್ತೆ ಸರ್.

0: ಹಲೋ
1: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ, ಯಾರು?
1: ಶೇಷಚಲ ಹಾಡಿ ಸರ್.
0: ಹೇಳಿ ಶೇಷಚಲ ಅವ್ರು, ಯಾವ ಹಾಡು ಬೇಕು ತಮ್ಗೆ?
1: ನಮಗೆ ಸರ್ ಇಷ್ಟಿಲ್ಲವತಿ ನೋಡುಬ ನೋಡುಬ ನಮ್ಮೂರ.
0: ನೋಡ್ತಾ ಇದ್ದೀನಿ ನಿಮ್ಮ ಹಾಡು ಸಿಗತ್ತಾ ಅಂತ.
1: ಹಾ ಸರ್.

0: ಮಿಸ್ ಲೀಲಾವತಿ ಸಿಗ್ತಾ ಇಲ್ವಲ್ಲ ಸರ್? ನೋಡ್ತಾ ಇದ್ದೀನಿ ಹಾಗೆ ರೀ. ದೋಣಿ ಸಾಗಲಿ ಸರ್, ನಿಮ್ಮ ಹಾಡು ಸಿಕ್ತು ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ.
1: ಓಕೆ ಸರ್, ಓಕೆ ಸರ್.

0: ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರು ಮಾತಾಡೋದು?
1: ಸರ್, ನಿತಿಗೆಯಿಂದ ರಾಧಾ.
0: ಹೇಳಿ ರಾಧಾ ಅವರೇ, ಯಾವ ಹಾಡ್ಬೇಕು?
1: ಸರ್, ಗಾಳಿ ಮಾತು ಸಿನಿಮಾದಿಂದ ನಗಿಸಲು ನೀನು ನಗುವೆನು ನಾನು ಅಂತ ಒಂದು ಹಾಡಿದೆ ನೋಡಿ ಸರ್. ಸ್ಟಾರ್ಟಿಂಗ್ ಟೈಮ್ಸೇ ಅದು ಸರ್, ನಗಿಸಲು ನೀನು ನಗುವೆನು ನಾನು.
0: ಓಕೆ, ನಿಮ್ಮ ಹಾಡು ಸಿಕ್ಕಿದೆ, ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ ನಮಸ್ತೆ ಸರ್, ನಮ್ಮ ಹೆಸರು ಧನರಾಜ್ ಅಂತ, ಕೆ ಗಾಣತ್ಕಟ್ಟೆ ಚನ್ನಗಿರಿ ತಾಲೂಕಿಂದ,
0: ದಾವಣಗೆರೆ ಜಿಲ್ಲೆ.
1: ಹೌದು ಸರ್,
0: ಕರ್ನಾಟಕ ರಾಜ್ಯ. ಹೇಳಿ ಧನರಾಜ್, ಯಾವ ಮಾಡ್ಬೇಕು?
1: ಸತ್ಯ ಚಂದ್ರ ಚಿತ್ರದಿಂದ ನನಗೆ ನನ್ನ ಕೈಗೆ ಆಕೆ ಸಿಕ್ಕಿ ಬಿತ್ತೆಯೋ ರಾಜ ಆವಾಡಬೇಕು.
0: ಸತ್ಯ ಹರಿಶ್ಚಂದ್ರನ ಅದು?
1: ಹಾ ಸರ್,
0: ನೋಡ್ತಾ ಇದ್ದೀನಿ. ಹಾಡಿ ಯಾವ್ದು ಅಂದ್ರಿ?
1: ನನ್ನ ಕೈಗೆ ಆಕೆ ಸಿಕ್ಕಿ ಬಿತ್ತೆಯೋ ರಾಜ.
0: ಅದು ಬೇರೆ ತರ ಏನೋ ಶುರುವಾಗತ್ತಲ್ವಾ?
1: ಅದು ಅದೇ ಸರ್, ನಮ್ಮ ಅಪ್ಪಾಜಿ ಕೇಳಿದ್ದೆ ಹಂಗೆ.
0: ನಿಮ್ಮ ಅಪ್ಪಾಜಿ ಹಂಗೆ ಹೇಳ್ಕೊಡ್ತಿದ್ದಾರೆ, ನೀನು ಹಂಗೆ ಹೇಳ್ತಿದ್ಯಾ? ಇಲ್ಲಿ ನನಗೆ ಸಂಕಟ ಆಗ್ತಾ ಇದೆ, ಯಾವ ಹಾಡಪ್ಪ ಅದು, ಎಲ್ಲಿಂದ ಶುರುವಾಗುತ್ತೆ ಅಂತ.
1: ನನಗೆ ಸಿಕ್ಕಿ ಬಿದ್ದೆಯೋ ರಾಜ ಇರ್ಬೇಕು
0: ಇಂದು ನನಗೆ. ಓಕೆ, ಇದಿರಬಹುದು ಅಂತ ಹಾಕ್ತಾ ಇದ್ದೀನಿ, ನೀನು ನಮಗೆ ಅಂತ ಇದೆ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ.
1: ಥ್ಯಾಂಕ್ ಯು ಸರ್.

0: ಹಲೋ ಹಲೋ ಹೇಳಿ.
1: ಹಲೋ ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು?
1: ಲಕ್ಷ್ಮಿಮಲ್ಲಿ ಕರ್ಜನ್ ಜನಪುರ.
0: ಹೇಳಿಮ್ಮ, ಯಾರು ಹಾಡ್ಬೇಕು ತಮ್ಗೆ?
1: ಶರಪಂಜರ ಪಿಕ್ಚರ್ ಇಂದ ಉತ್ತರ ದೇವದೊಂದು ದಕ್ಷಿಣ ಧ್ರುವಕ್ಕೆ.
0: ಆಯ್ತು, ನಿಮ್ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ಮಂಜುಳಾ ಸುರೇಶ್ ಬಿಎಚ್.
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಅರಿಶಿನ ಕುಂಕುಮ ಚಿತ್ರದಿಂದ ಸರ್, ಇಳಿದು ಬಾ ತಾಯಿ ಇಳಿದು ಬಾ.
0: ಅರಿಶಿನ ಕುಂಕುಮ ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಓಕೆ, ಥ್ಯಾಂಕ್ ಯು.

0: ಹಲೋ,
1: ನಾನು ವಿದ್ಯಾನಗರದಿಂದ ಲೀಲಾ ಮಾತಾಡ್ತಿರೋದು.
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಗೌರಿ ಚಿತ್ರದಿಂದ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಹಾಡು
0: ನೋಡ್ತಾ ಇದ್ದೀನಿ. ಹಾಗೆ ರೀ ನಿಮ್ ಹಾಡು.
1: ಹಾ ಹಾ, ಆಯ್ತು ಸರ್. ಎಷ್ಟು ಜನಕ್ಕೆ ಅಮ್ಮ ಹಾಡಿರೋದು?
0: ಓಕೆ, ಯಾವ ಹಾಡಂದ್ರಿ?
1: ಯಾವ ಜನ್ಮದ ಮೈತ್ರಿ ಅಂತ ಬರುತ್ತಲ್ಲ ಸರ್, ಅದು.
0: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ ಹಾಡು ಕೇಳೋಣ.
1: ಆಯ್ತು ಸರ್.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ.
1: ಬಾಗಲಕೋಟ್ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ.
0: ಹೇಳಿ ಸರ್, ಯಾವ ಹೇಳಬೇಕು?
1: ಪ್ರೇಮ ಪಲ್ಲವಿ. ಅದರಲ್ಲಿ ನಮಗಾಗಿ ಈ ಲೋಕ ಅಂತ ಒಂದು ಗೀತೆ ನೋಡಿ.
0: ಪ್ರೇಮ ಪಲ್ಲವಿ. ಓಕೆ, ನಿಮ್ಮ ಹಾಡು ಸಿಕ್ಕಿದ್ದೆ ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಇದು ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಗರ್ಲ್ ಫ್ರೆಂಡ್ ಚಿತ್ರಕ್ಕೆಂದು ಅಭಿಜಿತ್ ಮತ್ತು ಸುನಿಧಿ ಚೌಹಾಣ್ ಹಾಡಿರುವ ಗೀತೆ.

ಸ್ಟೂಪಿಡ್, ನಂಗೂ ನಿಮ್ಮನ್ ಕಂಡ್ರೆ ಹಾಗೆ ರೀ.

等等，俺到了黑门村城。ಇನ್ನು ಮುಂದೆ ಕೇಳಿ ಲೈಫ್ ಪಾರ್ಟ್ನರ್ ಚಿತ್ರದ ಗೀತೆ. ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ ಮತ್ತು ಶ್ರೇಯ ಘೋಷಾಲ್.

ಲಯನ್ ಜಗಪತಿ ರಾವ್ ಚಿತ್ರಕ್ಕೆಂದು ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಹಮ್ ದಿಲ್ ದೇ ಚುಕೇ ಸನಮ್ ಚಿತ್ರಕ್ಕೆಂದು ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ.

4, 3, 2, 1, let's start the fun!

ಕೇಳಿದ್ರು ಚಿತ್ರಗೀತೆಗಳನ್ನ 101.4 FM ನಿಂದ ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳನ್ನ ಆಲಿಸೋಣ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕನ್ನಡ ಚಿತ್ರಗೀತೆಗಳನ್ನ ಕೇಳೋಣ. ಆರಂಭದ ಗೀತೆಗಳು ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರಗಳಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದಿಂದ ಆಯ್ದ ಗೀತೆಗಳು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಗಳು ಹೊಸ ಬೆಳಕು ಚಿತ್ರದಿಂದ ಆಯ್ದ ಗೀತೆಗಳು ಕೇಳಿಬರುವ ಸ್ವರಗಳು ಎಸ್ ಜಾನಕಿ, ವಾಣಿ ಜಯರಾಮ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರವು.

ऐसी मत हो।

ಕನ್ನಡ ಚಿತ್ರಗೀತೆಗಳನ್ನು ಐದುವರೆಗೂ 101.4 FM ಕೇಂದ್ರದಿಂದ ಕೇಳಿದಿರಿ. ಕೇಳಿದರೆ ಇದೀಗ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ 625 ಕಿಲೋ ಹರ್ಡ್ಸ್, 103.5 ಹಾಗೂ 101.4 FM ನಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಮುಂದುವರಿಸೋಣ. ಗೀತೆಯನ್ನ ಕೇಳೋದಕ್ಕೆ ಮುನ್ನ ಕಾರ್ಯಕ್ರಮಗಳ ಕುರಿತಾಗಿ ಸಂದೇಶಗಳು ಬಂದಿದೆ. ಆ ಸಂದೇಶಗಳನ್ನು ನೋಡಿ ನಂತರದಲ್ಲಿ ಮತ್ತೆ ಗೀತೆ ಒಂದು ಪ್ರಶ್ನೆ ನಿಮಗಾಗಿ ಅರ್ಧ ಗಂಟೆಯಲ್ಲಿ. ಎಲ್ಲರ ಸಂದೇಶಗಳನ್ನು ಓದೋದಕ್ಕೆ ಮುನ್ನ ಎಸ್ ಜಾನಕಿ ಅಮ್ಮನವ್ರನ್ನ ಇತ್ತೀಚೆಗಷ್ಟೇ ನಾವು ಆಗಲಿದ್ದೇವೆ. ಅವರಿಗೆ ಗೌರವವನ್ನು ಸೂಚಿಸೋದಕ್ಕಾಗಿ ಅಂತ ಅವರು ಹಾಡಿರುವಂತಹ ಎಷ್ಟೋ ಗೀತೆಗಳು ಪ್ರತಿದಿನ ಅವರ ಧ್ವನಿಯಲ್ಲಿ ಗೀತೆಗಳು ಪ್ರಸಾರ ಆಗದೆ ಆಕಾಶವಾಣಿನ ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದಲ್ವಾ. ಒಂದೇ ಪ್ರಶ್ನೆ, ಎಷ್ಟು ಭಾಷೆಗಳಲ್ಲಿ ಗೀತೆಗಳನ್ನು ಹಾಡಿದ್ದಾರೆ ಜಾನಕಿ ಅಮ್ಮ ಅವರು? ಎಷ್ಟು ಭಾಷೆಗಳಲ್ಲಿ ಗೀತೆಗಳನ್ನು ಹಾಡಿದ್ದಾರೆ? ಸಂದೇಶಗಳನ್ನು ಟೈಪ್ ಮಾಡಿ ಕಳಿಸ್ತಾರೆ, ಸಾಕು ಚಿಕ್ಕ ಪ್ರಶ್ನೆ. ಈಗ ಕಾರ್ಯಕ್ರಮಗಳ ಕುರಿತಾಗಿ ಸಂದೇಶಗಳನ್ನು ನೋಡ್ತಾ ನಂತರದಲ್ಲಿ ಗೀತೆಗಳು ಮತ್ತು ಸಂದೇಶಗಳು. ಆಕಾಶವಾಣಿ ಶುಭ ಸಂಜೆ. ಶ್ರೀ ಹೂಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಶಾಂತಾಚಾರ್ಯ ಬಡಿಗೆರೆ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್. ಸಂಜೆ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡು ಬರ್ತಾ ಇದೆ. ನೆಟ್ವರ್ಕ್ ಇಶ್ಯೂಸಿಂದ ಕೇಳಿದರೆ ಈ ಗೀತೆಯ ನಂತರದಲ್ಲಿ ನಮ್ಮೆಲ್ಲರ ಸಂದೇಶಗಳನ್ನು ಓದೋಣಂತೆ. ಇಂದಿನ ಸಂಜೆ ಕಾರ್ಯಕ್ರಮದಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ, ಹೃತ್ಪೂರ್ವಕ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಸಾರವಾದ ಸಮುದ್ರ ಕನ್ನಡ ಹಾಗೂ ಹಿಂದಿ ಮಿಕ್ಸ್ ಮೆಲೋಡಿ ಗೀತೆಗಳು ಕೂಡ ಮನಸ್ಸಿಗೆ ಸಂತೋಷವನ್ನು ನೀಡಿತು, ನೆಮ್ಮದಿ ಮತ್ತು ಹಳೆಯ ಮಧುರ ನೆನಪುಗಳನ್ನು ಮೂಡಿಸಿದ್ವು. ಇಂತಹ ಉತ್ತಮ ಕಾರ್ಯಕ್ರಮ ಮೂಲಕ ಶ್ರೋತೃಗಳಿಗೆ ಮನರಂಜನೆಯ ಜೊತೆಗೆ ಸೊಗಸಾದ ಸಂಗೀತದ ಸವಿಯನ್ನ ಉಣಬಡಿಸಿದ್ದಕ್ಕಾಗಿ ನಿಮಗೂ ಹಾಗೂ ಇಡೀ ಆಕಾಶವಾಣಿಗೂ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಕೆಪಿ ದಿನೇಶ್ ಭಟ್ ಅರ್ಚನಮಠ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು ಅಂತ ತಿಳಿಸಿದ್ರೆ. ಗೌರಮ್ಮ ಹಾವೇರಿಯಿಂದ ನಮಸ್ತೆ ಗೀತಾ ಮೇಡಮ್, ಶುಭ ಸಂಜೆ, ಸಂಜೆ ಕಾರ್ಯಕ್ರಮದಲ್ಲಿ ನೀವು ಪ್ರಸಾರ ಮಾಡ್ತಿರೋ ಹಾಡುಗಳು ಇಷ್ಟ ಆಗ್ತಿದೆಯಂತೆ. ಹುಲಿಯ ಹಾಲಿನ ಮೇವು, ಹೃದಯ ಪಲ್ಲವಿ, ಹೊಸ ಬೆಳಕು ಚಿತ್ರದ ಹಾಡುಗಳು ನನಗೆ ತುಂಬ ಇಷ್ಟ ಆಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ರೆ. ವನ್ನಂತ್ ಶುಭ ಸಂಜೆ ಗೀತಾ ಮೇಡಮ್, ರಾಧಾ ಅವರ ನಿಧಿಗೆಯಿಂದ ಚಿತ್ರಗೀತೆಗಳು ಸೂಪರ್ ಅಂತ ಇದ್ದಾರೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಂಪಣ್ಣ ನ್ಯಾಮತಿಯಿಂದ ಉತ್ತರ ಬಂದಿದೆ, ಶುಭ ಸಂಜೆ, ಸಾಂಗ್ಸ್ ಆರ್ ಮೆಲೋಡಿಯಸ್ ಅಂಡ್ ಮೈಂಡ್ ಬ್ಲೋಯಿಂಗ್, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ, ವಿ ಎಂಜಾಯ್ಡ್ ಎಲ್ಲ ಅಂತ ಸಂದೇಶ ಕಳಿಸಿದ್ರೆ. ರುದ್ರಸ್ವಾಮಿ ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೇಳಿದರು. ಎಲ್ಲರ ಸಂದೇಶಗಳು ಬರ್ತಾ ಇದೆ. ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳು, ಮತ್ತೊಂದು ಪ್ರಶ್ನೆಯನ್ನು ಕೇಳೋಣಂತೆ. ಸಂದೇಶಗಳು ಬರ್ತಾ ಇರಲಿ. ಎಸ್ ಜಾನಕಿ ಅಮ್ಮನವರ ಧ್ವನಿಯಲ್ಲಿ ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಒಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ನಿಮಗಾಗಿ. ಮುಂದಿನ ಗೀತೆ

ಕೇಳಿಗರು ಪ್ರಶ್ನೆಯನ್ನ ಕೇಳಿಸ್ಕೊಂಡಿಲ್ಲ ಮತ್ತೊಮ್ಮೆ ಹೇಳ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಏನಿಲ್ಲ, ಜಾನಕಿ ಅವರು ಎಸ್ ಜಾನಕಿ ಅವರು ಎಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅನ್ನೋದಷ್ಟೇ ಪ್ರಶ್ನೆ. ಬಹಳ ಅಂದರೆ ಕೇಳುಗರು ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಾ, ಉತ್ತರಗಳು ಸರಿಯಾಗೇ ಇದೆ. ಆದರೆ ಈಗ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದೀನಿ ಅಂತ ಹೇಳೋರಿಗಾಗಿ ಸಂದೇಶಗಳು ಬರ್ತಾ ಇರಲಿ. ಇದೊಂದು ಗೀತೆಯ ನಂತರದಲ್ಲಿ ಮತ್ತೆ ಎಲ್ಲರ ಸಂದೇಶಗಳನ್ನು ನಾನು ಒಟ್ಟಿಗೆ ಓದ್ತೇನೆ. ಅವರ ಬಗ್ಗೆ ಏನೆಲ್ಲ ಮಾಹಿತಿ ಅಂದರೆ ಸ್ಪೆಷಲ್ ಇನ್ಫಾರ್ಮೇಷನ್ ಇರಬೇಕು. ಆ ತರಹದ ಏನಾದರೂ ನೀವು ನಿನ್ನೆ ಮೊನ್ನೆಯಿಂದ ನೋಡಿ ಕೇಳಿಸ್ಕೊಂಡಿರ್ತೀರಾ, ನೋಡಿರ್ತೀರಾ, ಆ ಥರದ್ದು ಏನಾದರೂ ವಿಶೇಷವಾದ ಮಾಹಿತಿ ನಿಮಗೆ ಗೊತ್ತಿದ್ರೆ ಟೈಪ್ ಮಾಡಿ ಕಳಿಸಿದ್ರೆ ನಾನು ಅದನ್ನು ಕೂಡ ಓದ್ತೇನೆ ಅಂತ ಹೇಳ್ತಾ ಮುಂದಿನ ಗೀತೆ ಅಭಿಮಾನ ಚಿತ್ರಕ್ಕೆಂದು ಎಸ್ ಜಾನಕಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಗಳು.

ಕೇಳಿದರೆ ಆ ಸಂದೇಶಗಳನ್ನ ನೋಡೋ ಸಮಯ ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮನವರು ಜುಲೈ 11, 2026 ಮೈಸೂರಿನಲ್ಲಿ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾದರು. ದಕ್ಷಿಣ ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧರಾದ ಅವರು ಕನ್ನಡ ಸೇರಿದಂತೆ ಎಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅನ್ನೋದಾಗಿತ್ತು ನಮ್ಮ ಪ್ರಶ್ನೆ. ನಿಮ್ಮೆಲ್ಲರ ಸಂದೇಶಗಳು ಬಂದಿದೆ, ನಂತರದಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಇವ್ರ ಬಗ್ಗೆ ನೋಡೋಣಂತೆ ಮಾಹಿತಿಯನ್ನು. ಹಂಪಣ್ಣ ಅವರು ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಗೀತಾ ಮೇಡಮ್, ಶುಭ ಸಂಜೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಜೆ ಸಮಯದಲ್ಲಿ ಇಂಪಾದ ಹಾಡುಗಳು ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತಿದೆ. ಅದ್ಭುತ ಸುಮಧುರ ಹಾಡುಗಳ ಪ್ರಸಾರಕ್ಕಾಗಿ ಧನ್ಯವಾದಗಳು ತಿಳಿಸ್ತಾ ಉತ್ತರವನ್ನು ಕಳುಹಿಸಿದ್ದಾರೆ. ಸುಮಾರು ಇಷ್ಟು ಭಾಷೆಗಳಲ್ಲಿ 48,000 ಹಾಡುಗಳನ್ನು, ಅದರಲ್ಲೂ ಕನ್ನಡ ಸುಮಾರು 8,000 ಹಾಡುಗಳನ್ನು ಕಳಿಸಿದ್ದಾರೆ, ಅಂದರೆ ಹಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ಭಾಷೆಗಳನ್ನು ಮಾತ್ರ ನಾನು ಹೇಳಿಲ್ಲ, 8,000 ಹಾಡುಗಳನ್ನು ಹಾಡಿದ್ದಾರೆ. 48,000 ಹಾಡುಗಳು, ಸುಮಾರು ಕನ್ನಡದಲ್ಲೇ 8,000 ಹಾಡುಗಳನ್ನು ಹಾಡಿದ್ದಾರೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ಇನ್ನು 7 ಭಾಷೆ ವಾಸುಕಿ ವಿಜಯಲಕ್ಷ್ಮಿ ಅರ್ಷಿತಾ ಚೇತನ್ ಸಾಗರದಿಂದ ಸಂದೇಶವನ್ನು ಕಳಿಸಿದ್ರೆ, ಅಜಯ್ ವನ್ಕರ್ ಲೋಹೇರುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರ, 10,000 ಕನ್ನಡದಲ್ಲೇ ಹಾಡಿದ್ದಾರೆ, ಕನ್ನಡ ಹಾಡುಗಳೇ ಅವರ ಧ್ವನಿಯಲ್ಲಿ 10,000 ಹಾಡುಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆಕಾಶವಾಣಿ ಭದ್ರಾವತಿ ಬಾನುಲಿಯಲ್ಲಿ ಮೂಡಿ ಬರುತ್ತಿರುವ ಜಾನಕಿ ಅಮ್ಮನವರ ಗೀತೆಗಳು ಕೇಳೋದಕ್ಕೆ ಸುಮಧುರವಾಗಿದೆ, ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಮೇಡಮ್ ಅವರಿಗೆ ಧನ್ಯವಾದಗಳು. ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರ ಸಾಗರದೆ ಅವರ ಉತ್ತರ ಇದಾಗಿತ್ತು. ಹ್ಯಾಬಿಲ್ ರಾಘವೇಂದ್ರ ಪರ್ವತ ಭದ್ರಾವತಿಯಿಂದ, ಕೊಂಕಣಿ ಸೇರಿದಂತೆ ಇಷ್ಟು ಭಾಷೆಗಳಲ್ಲಿ ಹ್ಯಾಬಿಲ್ ರಾಘವೇಂದ್ರ ಅವರು ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಸಂದೇಶವನ್ನು ಕಳಿಸಿದ್ರೆ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಕ್ವಾರ್ಟರ್ಸ್ ಡೈರಿ, ಶುಭ ಸಂಜೆ ಮೇಡಮ್, ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬಂದವು, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಒಟ್ಟು ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ರಾಧಾ ಅವರು ನಿದಿಗೆಯಿಂದ. ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್, ಕೋರಿ ಮಂಡಗದ್ದೆ ಹೋಬಳಿಯಿಂದ ಸುಮಾರು ಇಷ್ಟರಿಂದ ಇಷ್ಟು ಭಾಷೆ 48,000 ಹಾಡುಗಳನ್ನು ಹಾಡಿದ್ದಾರೆ ಅಂತ ಸಂದೇಶ ಬಂದರೆ, ಶುಭ ಸಂಜೆ ಕಾಫಿ ಆಯ್ತಾ ಮೇಡಮ್ ಅಂತ ಇದ್ದಾರೆ. ಕನ್ನಡ ಹಾಡು ಸೂಪರ್ ಆಗಿ ಮೂಡಿ ಬಂದವು, ಇಷ್ಟರಿಂದ ಇಷ್ಟು ಭಾಷೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಅಂತ ಜೊತೆ ನೆಲೆಸರಿಸಿದ್ದಾರೆ. ಮೈರುಕೋಟೆ ಜನ್ನಾಪುರ ಭದ್ರಾವತಿಯಿಂದ ಸಂದೇಶ. ವಿಠಲ್ ರಾವ್ ಬಿ ವಿ ಕೆ ತಂಡದ ಮಾಜಿ ಕಬಡ್ಡಿ ಆಟಗಾರರು, ಉತ್ತಕಾಲನಿ ಭದ್ರಾವತಿಯಿಂದ ಇಷ್ಟು ಭಾಷೆಗಳಲ್ಲಿ ಅಂತ ಸಂದೇಶ ಬಂದಿದೆ. ಗೌರಮ್ಮ ಹಾವೇರಿಯಿಂದ, ಜಾನಕಿ ಅಮ್ಮನವರು ಇಷ್ಟಕ್ಕೂ ಎಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಕಿರಣ ನಮಸ್ತೆ, ಶುಭ ಸಂಜೆ, ಸ್ವಾಗತ, ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಗತ, ಸೊಗಸಾಗಿ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ. ಗುಡ್ ಈವ್ನಿಂಗ್ ನಾಗಮಣಿ ಜಿ ಎಂ ಬಿ ಆರ್ ಪ್ರಾಜೆಕ್ಟ್, ಉತ್ತರವನ್ನು ಕಳಿಸಿದ್ರೆ ಸಲ್ಮಾ ಟೀಚರ್ ಅವರು ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಸಾಂಗ್ಸ್ ಎಲ್ಲ ಸೂಪರ್ ಅಂತೆ. ಶುಭ ಸಂಜೆ ಎಸ್

ಜಾನಕಿ ಅವರು ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಬೂಥನಗುಡಿ ಭದ್ರಾವತಿಯಿಂದ ಒಟ್ಟು ಇಷ್ಟು ಭಾಷೆಗಳಲ್ಲಿ 48,000 ಗೀತೆಗಳನ್ನು ಹಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಎಚ್ ಬಿ ಗುರುಮೂರ್ತಿ ಎನ್ ಆರ್ ಪುರ ಗುಡ್ ಈವ್ನಿಂಗ್ ಮೇಡಮ್, ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಕಳಿಸಿದ್ರೆ, ಜಾನಕಿ ಅಮ್ಮನವರು ಇಷ್ಟು ಭಾಷೆಗಳಲ್ಲಿ 48,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅವರ ಸರಳತೆ, ಮುಗ್ಧತೆಯ ಮಾತುಗಳು ಮತ್ತು ಯಾವುದೇ ಇವುಗಳ ಗೀತೆ ಹಾಡುಗಳು ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಯಲ್ಲಿ ಇಷ್ಟಪಟ್ಟು ಹಾಡಿದ ಎಷ್ಟೋ ಹೆಚ್ಚು ಹೆಚ್ಚು ಚಿತ್ರದ ಗೀತೆಗಳು ಸ್ವರದ ಇವರಿಗಿಷ್ಟ ಅಂತೆ. ಇಂಥ ಸ್ವರ ಶಾರದಿಗೆ ವರ್ಣಿಸಲು ಮಾತುಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜವರು ಶಂಕರಘಟ್ಟದಿಂದ. ಹೌದು, ನಿಜವಾದ ಮಾತು. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ತಮ್ಮ ಸುಮಾರು 6 ದಶಕಗಳ ಸುದೀರ್ಘ ಸಂಗೀತ ಪಯಣದಲ್ಲಿ 20 ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. 48,000 ಗೀತೆಗಳನ್ನು ಹಾಡಿದ್ದಾರೆ. ಅವರು ಹಾಡಿರುವ ಒಟ್ಟು ಹಾಡುಗಳ ಪೈಕಿ ಅತಿ ಹೆಚ್ಚು ಹಾಡುಗಳು ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಎಸ್ ಜಾನಕಿ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ಗಾಯಕಿ ಅವರಲ್ಲಿ ಒಬ್ಬರು. ಅವರು ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ 1,000+ ಮಧುರ ಗೀತೆಗಳನ್ನು ಹಾಡಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ದೇವರ ಮಕ್ಕಳು ಚಿತ್ರದಲ್ಲಿ ಎಸ್ ಜಾನಕಿ ಅವರು ಹಾಡಿರುವ ಓ ಅಯ್ಯ ಅಮ್ಮಯ್ಯ ಧರ್ಮಾನೆ ಅಂತ ಹಾಡು ಇಷ್ಟ ಅಂತೆ. ತಂದೆ ತಾಯಿ ತಂದೆ ಕಾಸೊಂದ ನೀಡು ಶಿವನೇ ಹಾಡಿಂದು ಸಾಲುಗಳು ಬರೆದಿದ್ದಾರೆ, ಟೈಪ್ ಮಾಡಿ ಹಾಕಿದ್ದಾರೆ. ಈ ಹಾಡನ್ನು ಸಾಧ್ಯವಾದರೆ ಖಂಡಿತ ಪ್ರಸಾರ ಮಾಡೋಣ. ಹಲೋ ಮೇಡಮ್, ನನ್ನ ಹೆಸರು ದಿವ್ಯಾ ಪ್ರಶಾಂತ್, ಕಡೂರು ಚಿಕ್ಕಮಗಳೂರು ತಾಲೂಕಿನಿಂದ. ಶುಭ ಸಂಜೆ ಮೇಡಮ್. ಜಾನಕಿ ಅಮ್ಮ 48,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ ಶುಭ ಸಂಜೆ. ಒಟ್ಟು ಎಷ್ಟು ಭಾಷೆಗಳಲ್ಲಿ ಹಾಡನ್ನು ಹಾಡಿದ್ದಾರೆ ಅಂತ ಕಳಿಸಿದ್ದಾರೆ. ಸಂಖ್ಯೆ ಕೊನೆಯಾಗ್ತಿದೆ, 8,6,4,6 ಸಂದೇಶ ಬಂದಿದೆ. ನಮಸ್ಕಾರ ಮೇಡಮ್, ಗುಡ್ ಈವ್ನಿಂಗ್ ಪ್ರೋಗ್ರಾಮ್ ಸೂಪರ್. ಫಿರೋಸ್ ಟೈಲರ್ ಶಿವಮೊಗ್ಗದಿಂದ ಸಂದೇಶ. ಪಲ್ಲವಿ ಶಿವಮೊಗ್ಗದಿಂದ ಒಟ್ಟು 48,000 ಹಾಡುಗಳನ್ನು ಕೇಳಬಹುದು ಅಂತ ಹೇಳಿದರೆ, ಹಿತೈಷಿ ಕಲಾಕರ್ಣ ಚಿನ್ಮಯಿ ನ್ಯಾಮತಿ 48,000 ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ರೇಖಾ ಕೋಟೆ ಶ್ರೇಯ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ, ಎಸ್ ಜಾನಕಿ ಅಮ್ಮನವರು 1938 2026 ತನಕ ಇಷ್ಟು ಹಾಡುಗಳನ್ನು ಹಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಡ್ತಾನೇ ಇದ್ರು ಹಾಡಿದ್ರು ಅಂತ ಕೂಡ ಕೆಲವೊಂದು ಮಾಹಿತಿಗಳನ್ನು ಸಂದೇಶಗಳಲ್ಲಿ ತಿಳಿಸಿದ್ದಾರೆ. ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ನಿಮಗೆ ನೀವೆಲ್ಲರೂ ಏನು ಉತ್ತರವನ್ನು ಕಳಿಸಿದ್ದೀರಾ ಸರಿಯಾಗಿ ಇದೆ. 17, 18, 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಯಾವ ಯಾವ ಭಾಷೆಗಳು ಅಂತ ನೀವು ಮೆನ್ಷನ್ ಮಾಡಿದ್ರಿ, ನಾನು ಸಂದೇಶಗಳಲ್ಲಿ ಮಧ್ಯೆ ಓದಿದ್ದೇನೆ, ಕೇಳಿಸ್ಕೊಂಡ್ರಿ ಅಂತ ಹೇಳ್ತಾ, ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ 1938 ಏಪ್ರಿಲ್ 23 ಜನಿಸಿದವರು. ಇವರು 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ 28 ರಾಜ್ಯ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಕನ್ನಡದ ಹಾಡುಗಳು ಜಾನಕಿ ಅಮ್ಮ ಹಾಡುಗಳು, ಅದರಲ್ಲಿ ಜಾನಕಿ ಅಮ್ಮ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಇವರು ಕನ್ನಡದ ಅತ್ಯಂತ ಮಧುರವಾದ ಗೀತೆಗಳನ್ನು ಪ್ರತಿದಿನ ಅವರ ಧ್ವನಿಯಲ್ಲಿ ಮೂಡಿಬರುವ ಹಾಡುಗಳನ್ನು ಆಕಾಶವಾಣಿಯಲ್ಲಿ ಅದೆಷ್ಟು ಕೇಳ್ತೀವೋ ನಾವು, ನಮಗೆ ಗೊತ್ತಿಲ್ಲ. ಒಮ್ಮೊಮ್ಮೆ ಹೃದಯ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ಅಂದರೆ ತಪ್ಪಾಗಲ್ಲ ಅಲ್ವಾ ಕೇಳಿದರೆ. ಸಂಗೀತ ತಮ್ಮ 65 ವರ್ಷಗಳ ಸುದೀರ್ಘ ಸಂಗೀತ ಪಯಣಕ್ಕೆ 2017 ಅಕ್ಟೋಬರ್ನಲ್ಲಿ ಮೈಸೂರಿನಲ್ಲಿ ಅಧಿಕೃತವಾಗಿ ಇವರು ವಿದಾಯವನ್ನು ಘೋಷಿಸಿದರು. ಅವರಿಗೆ ಅವರ ನೆಚ್ಚಿನ ಸ್ಥಳ ಮೈಸೂರೇ ಆಗಿತ್ತು. ಅವರ ಕೊನೆಯ ದಿನಗಳನ್ನು ಅಲ್ಲೇ ಅವರು ಕಳೆದರು. ಮೊನ್ನೆ ಅವರು ಕೊನೆಯ ದಿನವನ್ನು ಅಲ್ಲೇ ಕೂಡ ನಾವು ಕೇಳಿದ್ವಿ. ಸಂದೇಶಗಳನ್ನು ಓದ್ತಾ ನೀವು ಎಷ್ಟೊಂದು ವಿಷಯಗಳನ್ನು ಕೊಟ್ಟಿದ್ರಿ ಅಲ್ವಾ ಕೇಳಿದ್ರೆ.
ಎಲ್ಲರೂ.

ಪ್ರೀತಿಯಿಂದ ಮತ್ತೊಮ್ಮೆ ಅವರಿಗೆ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಎಸ್ ಜಾನಕಿ ಅಂದರೆ ಎಸ್ ಅಂತಾನೆ, ಹೌದು. ಅವರ ಗೀತೆಗಳನ್ನು ಅವರು ಮರೆಯಾಗಿರ್ಬೋದು, ಅವರ ಗೀತೆಗಳು ಸುದೀರ್ಘವಾಗಿ ಎಲ್ಲರ ಮನಸ್ಸಲ್ಲಿ ಪ್ರತಿದಿನ ಪ್ರತಿದಿನ ಒಂದು ದಿನವೂ ಆಕಾಶವಾಣಿಯಲ್ಲಿ ಅವರ ಧ್ವನಿಯ ಗೀತೆಗಳನ್ನು ಕೇಳದೇನೆ ಆ ದಿನ ಮುಗಿಯೋದಿಲ್ಲ ಅಂತ ಹೇಳ್ಬೋದಾ? ಎಲ್ಲರೂ ಕಳಿಸಿದ್ರಿ ಸಂದೇಶಗಳನ್ನು, ಬಹಳಷ್ಟು ಮಾಹಿತಿ ಇದೆ ಹೇಳ್ತಾ ಇದ್ರೆ, ಕೇಳಿಸ್ಕೊಂಡಿರ್ತೀರಾ, ಮೊನ್ನೆಯಿಂದ ಓದಿರ್ತೀರಾ, ನೋಡಿರ್ತೀರಾ, ಎಷ್ಟೋ ವಿಷಯಗಳು. ಹಾಗೆ ಸುಮ್ಮನೆ ಒಂದು ಅವರಿಗೆ ಶ್ರದ್ಧಾಂಜಲಿ ಅಂತಲೇ ಹೇಳ್ಬೋದು. ಅರ್ಪಿಸಿದ್ದಕ್ಕಾಗಿ ಅವರು ಹಾಡಿರುವಂಥ ಗೀತೆಗಳು ಮೂಡ್ ಬರ್ತಾನೆ ಇರುತ್ತೆ, ಕೇಳ್ತಾ ಇರಿ. ಹೀಗೆ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಯಿತು. ಇನ್ನೇನು ಇನ್ನೊಂದು ಗೀತೆಯ ನಂತರದಲ್ಲಿ ಇಂದು 7:45 8:45 ಗೀತೆಗಳು ಪ್ರಸಾರ ಆಗುತ್ತೆ. ಜೊತೆಯಲ್ಲಿ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡೋಣ, ಪದಗಳನ್ನು ಜೋಡಿಸಿ ವಾಕ್ಯವನ್ನು ರಚನೆ ಮಾಡೋಣ. ಕನ್ನಡದ ಆಟ ನಿಮಗಾಗಿ ಸಂದೇಶ ಬರ್ತಾ ಇದೆ. ಗುಡ್ ಈವ್ನಿಂಗ್ ಮೇಡಮ್, ಜಾನಕಿ ಅಮ್ಮ ಅಂದರೆ ಮ್ಯಾಜಿಕ್. ಅವರನ್ನ ಗಾನಕೋಗಿಲೆ ಗಾಯನ ಸರಸ್ವತಿ ಅಂತಲೂ ಕರೀತಾರೆ. ಉಷಾ ಗಜೇಂದ್ರ ಬನಕನಹಳ್ಳಿ, ಹೌದಲ್ವಾ? ಮರೆಯಲಾಗದ ಒಂದು ನಮ್ಮ ಹತ್ರ ಇದೆ. ನಾವು ಯಾವಾಗಲೂ ಅವ್ರ ಜೊತೆನೇ ಇರ್ತೀವಂತ ಭಾವಿಸ್ಕೊಂಡ್ರೆ ಹಾಡುವಾಗ ಎಲ್ಲ ಒಂದು ನೆನಪು, ಹೌದಲ್ವಾ? ಕೇಳಿದ್ರೆ ಮುಂದಿನ ಈ ಗೀತೆಯ ನಂತರದಲ್ಲಿ ಜೊತೆಯಾಗಿ ಇರಿ ಕಾರ್ಯಕ್ರಮದಲ್ಲಿ. ಯಾರಿಗೂ ಸಂದೇಶಗಳನ್ನು ಕಳಿಸಿದವರಿಗೆ ನಾನು ವಂದನೆಗಳನ್ನು ಹೇಳೋದಿಲ್ಲ. ಮತ್ತೆ ಮತ್ತೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಇರ್ತೀರಲ್ಲ, ಇಂದು ರಾತ್ರಿ 11 ಗಂಟೆವರೆಗೂ ಅಂತ ಹೇಳ್ತಾ ಮುಂದಿನ ಈ ಗೀತೆಯ ನಂತರದಲ್ಲಿ ಮುಂದಿನ ಕಾರ್ಯಕ್ರಮ

0: ಸಾಗರಿ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.

0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಬಾಜಾರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುವರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಮೈಸೂರ್ ಸ್ಯಾಂಡಲ್
0: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಇಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ, 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಬಾಳೆ ಕೃಷಿಯ ಅನುಭವ. ಈ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗವನ್ನು ಇಂದು ಆಲಿಸಲಿದ್ದೀರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಬಳಿಕ ಪರಿಸರ ಗೀತೆ ಮೂಡಿಬರಲಿದೆ. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳನ್ನು ಆಲಿಸಬಹುದು. ಇಂದು ರಾತ್ರಿ 9:30 ಯಕ್ಷಗಾನ ಸುಜಾತ ಜಿ

ಹೆಗಡೆ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ಕರ್ಣಾವಶಾನ. ಇಂದು ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು.

ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಗೀತಾರಾಧನ, ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕರುಣಾಳು ಬಾಬಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬಳಕೆ ಕಥನಗಳು. 6:40 ಪ್ರಾಯೋಜಿತ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಶುಂಠಿ ಬೀಜೋಪಚಾರ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ತಜ್ಞರಾದ ಡಾಕ್ಟರ್ ಆರ್ ಗಿರೀಶ್, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರತ್ನ ಅವರಿಂದ ಮಾಹಿತಿಯನ್ನು ಕೇಳಬಹುದು. 6:50 ಸುದ್ದಿ ಮಿಂಚು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಾಳೆ ಬೆಳಿಗ್ಗೆ 7:45 ಕನ್ನಡ ಚಿತ್ರಗೀತೆಗಳು, 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಂ ಶ್ರೀನಿವಾಸ್ ಮೂರ್ತಿ ಅವರ ವಯೋಲಿನ್ ವಾದನ ಪ್ರಸಾರವಾಗಲಿದೆ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಂತರ 10:00 ಹಾಡು ಮಾತಾಡು. 11:00 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳಬಹುದು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಅಕ್ಕಿ ತುಳಿಸೋ ಪದವನ್ನು ಆಲಿಸಲಿದ್ದೀರಿ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನದ ಸಂದರ್ಭದಲ್ಲಿ ಅಪಘಾತದಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಬಣ್ಣ ಆಶಿಯಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಆತ್ಮ ನಿರ್ಭರ ಆಯಿಲ್ ಸೀಡ್ಸ್ ಅಭಿಯಾನ, ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. 1:20ಕ್ಕೆ ಅಡುಗೆ ಆರೋಗ್ಯ ಮನೆ ಮದ್ದು. ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಬಹುದು. ವಿಷಯ ಶೀತ ಜ್ವರ, ನೆಗಡಿ ಮತ್ತು ಅರಿಶಿನ, ಶುಂಠಿ, ಕರಿಮೆಣಸು ಸೂಪು. ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಎಚ್ ಮಲ್ಲೋಧೆ ಹಾಗೂ ಪ್ರೇಮಲತಾ ಬಿಎಂ. 1:30ಕ್ಕೆ ಕನ್ನಡ ಚಿತ್ರಗೀತೆಗಳು. 2:40ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ. 3:01ಕ್ಕೆ ಚಾಟ್ ಶೋ. 4 ಗಂಟೆಗೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು.

ಸಂಜೆ ಪ್ರಸಾರದಲ್ಲಿ 5:30ಕ್ಕೆ ಕನ್ನಡ ಚಿತ್ರಗೀತೆಗಳು, 6:00ಗೆ ಸೇವಾ ಮಾಹಿತಿ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ, 6:51ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಹಿರಿಯ ರೈತ ಮಹಿಳೆ ಶ್ರೀಮತಿ ಎಂಎನ್ ಸುಶೀಲಮ್ಮ ಅವರೊಡನೆ ನಡೆಸಿದ ಸಂದರ್ಶನ, ಸಂದರ್ಶಕರು ಡಾ ಎಸ್

ಮಧ್ಯಾಹ್ನ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:15 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:30 ಕ್ರೀಡಾಲೋಕ, ನಾಳೆ ರಾತ್ರಿ 10:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಕೇಳಿದರೆ ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಆತ್ಮ ಯೋಜನೆಯಡಿ ಖಾಲಿ ಇರುವ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಹಾಗೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ನೇರ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಸಿಬ್ಬಂದಿ ಸೇವೆ ಪಡೆಯಲು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯೋಮಾನ 45 ವರ್ಷ ಮೀರಿರಬಾರದು. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 10 ಖಾಲಿ ಹುದ್ದೆಗಳಿದ್ದು, ಜಿಲ್ಲೆಯ ಎಲ್ಲಾ ತಾಲೂಕುಗಳ ಕಸಬಾ ರೈತ ಸಂಪರ್ಕ ಕೇಂದ್ರಗಳಿಂದ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಕೇಂದ್ರದಿಂದ ಹುದ್ದೆಗಳು ಖಾಲಿ ಇದ್ದು, ವಿದ್ಯಾರ್ಥಿ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಪದವಿ ಹೊಂದಿರಬೇಕು, 1 ವರ್ಷದ ಅನುಭವವಿರಬೇಕು. ಹೊಸನಗರ ತಾಲೂಕಿನಲ್ಲಿ ಖಾಲಿ ಇರುವ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ 5 ವರ್ಷ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿರುವ ಅನುಭವವಿರಬೇಕು. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಹಳೆ ತೀರ್ಥಹಳ್ಳಿ ರಸ್ತೆ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಇದೇ ಬರುವ 24ರ ಒಳಗಾಗಿ ಸಲ್ಲಿಸಬೇಕೆಂದು ಯೋಜನಾ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದರೆ ಸಮಯ 6:20 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಸಂಸ್ಕೃತದಲ್ಲಿ, ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸೆಣಬಿನ ಉಡುಪುಗಳನ್ನು ಧರಿಸುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗುತ್ತಿದ್ದಾರೆ. ಜಾಗತಿಕ ಕ್ರೀಡಾರಂಗ ಕೇವಲ ಕ್ರೀಡಾ ಕೌಶಲ್ಯದ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರದೆ ರಾಷ್ಟಗಳು ತಮ್ಮ ಸಾಂಸ್ಕೃತಿಕ ವಿಶೇಷತೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಮುಖ ಮಾಧ್ಯಮವಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯದಂತಹ ಜಾಗತಿಕ ಸವಾಲುಗಳಿಗೆ ಪರಿಸರ ಸ್ನೇಹಿ ಜವಳಿ ತಂತ್ರಜ್ಞಾನದ ಮೂಲಕ ಭಾರತವು ಅತ್ಯುತ್ತಮ ಪರಿಹಾರವನ್ನು ಪ್ರಸ್ತುತಪಡಿಸಿದೆ. ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ಇದೇ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಭಾರತೀಯ ತಂಡದ ಸದಸ್ಯರು ಮತ್ತು ಕ್ರೀಡಾಪಟುಗಳಿಗಾಗಿ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟೀಯ ಸೆಣಬಿನ ಮಂಡಳಿಯು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೆಣಬು ಮತ್ತು ವೆಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಸಿದ್ದಪಡಿಸಿದೆ. ಇದು ಅಂತಾರಾಷ್ಟೀಯ ಕ್ರೀಡಾಕೂಟವೊಂದರಲ್ಲಿ ಸೆಣಬು ಆಧಾರಿತ ಉಡುಪುಗಳನ್ನು ಪ್ರದರ್ಶಿಸುತ್ತಿರುವ ಮೊದಲ ಐತಿಹಾಸಿಕ ಸಂದರ್ಭವಾಗಿದೆ. ಈ ನೂತನ ಮತ್ತು ಕ್ರಾಂತಿಕಾರಿ ಉಪಕ್ರಮದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನ ಮತ್ತು ಜಾಗತಿಕ ಪರಿಸರ ಸಂರಕ್ಷಣೆಯ ಬದ್ಧತೆಯಿಂದ ಪ್ರೇರಿತವಾಗಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಅವರ ನೇತೃತ್ವದಲ್ಲಿ

ರಾಷ್ಟೀಯ ಸೆಣಬಿನ ಮಂಡಳಿಯು ಸೆಣಬಿನ ಮೌಲ್ಯವರ್ಧಿತ ಮತ್ತು ವೈವಿಧ್ಯಮಯ ಪ್ರಾಯೋಗಿಕ ಬಳಕೆಯನ್ನು ಉತ್ತೇಜಿಸಲು ಸಕ್ರಿಯವಾಗಿ ಶ್ರಮಿಸುತ್ತಿದೆ. ಸಾಂಪ್ರದಾಯಿಕವಾಗಿ ಕೇವಲ ಚೀಲಗಳು ಮತ್ತು ಹಗ್ಗಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗಿದ್ದ ಸೆಣಬನ್ನು ಇದೀಗ 100%ಗೆ 100%ರಷ್ಟು ಜೈವಿಕ ವಿಘಟನೀಯ ಅಂದರೆ ಬಯೋಡಿಗ್ರೇಡಬಲ್ ಉಡುಪನ್ನಾಗಿ ಪರಿವರ್ತಿಸಿರುವುದು ಭಾರತೀಯ ಜವಳಿ ಕ್ಷೇತ್ರದ ಅದ್ಭುತ ಸಾಧನೆಯಾಗಿದೆ. ಪೆಟ್ರೋಲಿಯಂ ಆಧಾರಿತ ಕೃತಕ ನೂಲುಗಳಿಗೆ ಪರ್ಯಾಯವಾಗಿ ಈ ನೈಸರ್ಗಿಕ ನಾರನ್ನು ಕ್ರೀಡಾ ಉಡುಪುಗಳ ಬಳಸಿರುವುದು ಪರಿಸರ ಪ್ರಜ್ಞೆಯ ಜಾಗತಿಕ ಜಾಗೃತಿಗೆ ಭಾರತದ ಕೊಡುಗೆಯಾಗಿದೆ. ಈ ಐತಿಹಾಸಿಕ ಕ್ರೀಡಾ ಉಡುಪುಗಳ ಅನಾವರಣ ಮತ್ತು ಬೀಳ್ಕೊಡುಗೆ ಸಮಾರಂಭವು ಕಳೆದ ಜುಲೈ 7ರಂದು ನವದೆಹಲಿಯಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಕ್ರೀಡಾ ರಾಜ್ಯ ಸಚಿವ ಶ್ರೀಮತಿ ರಕ್ಷಾ ಖಂಡ್ಸೆ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸಿದ್ಧ ಕ್ರೀಡಾಪಟು ಪಿಟಿ ಉಷಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟು 124 ಸದಸ್ಯರನ್ನ ಒಳಗೊಂಡ ಭಾರತೀಯ ತಂಡದಲ್ಲಿ 78 ಪುರುಷ ಮತ್ತು 46 ಮಹಿಳಾ ಕ್ರೀಡಾಪಟುಗಳಿದ್ದು ಇವರೆಲ್ಲರೂ ಗ್ಲಾಸ್ಕೋದಲ್ಲಿ ಭಾರತದ ಹಸಿರು ಸಂದೇಶವನ್ನು ಸಾರಲಿದ್ದಾರೆ. ಈ ಯೋಜನೆಗಾಗಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸಹಕಾರ ಕ್ರೀಡಾ ಮತ್ತು ಪರಿಸರ ಸ್ನೇಹಿ ಉದ್ಯಮದ ನಡುವಿನ ಅದ್ಭುತ ಹೊಂದಾಣಿಕೆಗೆ ಸಾಕ್ಷಿಯಾಗಿದೆ. ಈ ನವೀನ ಉಪಕ್ರಮದ ಹಿಂದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಶ್ರಮ ಅಡಗಿದೆ. ರಾಷ್ಟೀಯ ಸೆಣಬಿನ ಮಂಡಳಿಯು ಕೋಲ್ಕತ್ತಾದ ಗ್ಲೋಸ್ಟರ್ ಜೂಟ್ ಮಿಲ್ಸ್ನ ಕೈಗಾರಿಕಾ ಸಹಯೋಗದೊಂದಿಗೆ ಈ ವಿಶೇಷ ಬಟ್ಟೆಯನ್ನು ಅಭಿವೃದ್ದಿಪಡಿಸಿದೆ. ತದನಂತರ ನವದೆಹಲಿಯ ಪ್ರತಿಷ್ಠಿತ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ ಆಧುನಿಕ ಕ್ರೀಡಾ ಅಗತ್ಯತೆಗಳಿಗೆ ತಕ್ಕಂತೆ ಈ ಉಡುಪುಗಳನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸಗೊಳಿಸಿದೆ. ಈ ಜಾಗತಿಕ ಪ್ರದರ್ಶನವು ಭಾರತದ ಸೆಣಬಿನ ಉದ್ಯಮಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದು ರಾಷ್ಟೀಯ ಸೆಣಬಿನ ಮಂಡಳಿಯ ಸೆಣಬು ವೈವಿಧೀಕರಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲಿದ್ದು ಜಾಗತಿಕ ಜವಳಿ ವಲಯದಲ್ಲಿ ನೈಸರ್ಗಿಕ ನಾರುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲಿದೆ. ಭಾರತದ ಗ್ರಾಮೀಣ ಆರ್ಥಿಕತೆ ಹಾಗೂ ದೇಶದ ಬೆನ್ನೆಲುಬಾಗಿರುವ ಸೆಣಬು ಬೆಳೆಯುವ ರೈತರ ಸಬಲೀಕರಣವೇ ಈ ಯೋಜನೆಯ ಅತ್ಯಂತ ಪ್ರಮುಖ ಮತ್ತು ಆಶಾದಾಯಕ ಅಂಶವಾಗಿದೆ. ಪರಿಸರಕ್ಕೆ ಪೂರಕವಾಗಿ ಬೆಳೆಯುವ ಸೆಣಬಿಗೆ ಜಾಗತಿಕ ವೇದಿಕೆಯಲ್ಲಿ ಇಂತಹ ಉನ್ನತ ಗೌರವ ಮತ್ತು ಮೌಲ್ಯ ದೊರೆತಿರುವುದು ರೈತರ ಆದಾಯ ಹೆಚ್ಚಳಕ್ಕೆ ನೆರವಾಗಲಿದೆ. ಕ್ರೀಡಾಪಟುಗಳು ಧರಿಸುವ ಪ್ರತಿ ಧಿರಿಸಿನಲ್ಲೂ ಭಾರತೀಯನ ರೈತನ ಶ್ರಮ ಮತ್ತು ದೇಶದ ಹೆಮ್ಮೆ ಅಡಗಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಕೇವಲ ಪದಕಗಳಿಗಾಗಿ ಸ್ಪರ್ಧಿಸುತ್ತಿಲ್ಲ, ಬದಲಿಗೆ ಸುಸ್ಥಿರ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜವಾಬ್ದಾರಿಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಮೂಲಕ ಭಾರತ ಹಸಿರು ಜಗತ್ತಿನ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದೆ ಎಂಬುದನ್ನು ಈ ಉಪಕ್ರಮ ಸಾಬೀತುಪಡಿಸಿದೆ. ಇದುವರೆಗೂ ಅವಲೋಕನ ಕೇಳಿದ್ದೀರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇದೊಂದು ಪ್ರಕಟಣೆ. ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ 2025-26 ಸಾಲಿನ ತಾಲೂಕು ಪಂಚಾಯತ್ ಅನುದಾನದಡಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದಡಿ ರಬ್ಬರ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವವರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಣ ಪತ್ರ ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಟ್ಟು 37 ಫಲಾನುಭವಿಗಳಿಗೆ ಸೌಲಭ್ಯ ಲಭಿಸಿದ್ದು, ಪ್ರತಿ ಫಲಾನುಭವಿಯ ಫ್ರೂಟ್ ಐಡಿ ಹೊಂದಿರಬೇಕಾಗುತ್ತದೆ. ಆಸಕ್ತ ನಿಗದಿತ ಅರ್ಜಿ ನಮೂನೆಯನ್ನು ಮುಖ್ಯ ಪಶುವೈದ್ಯಾಧಿಕಾರಿಗಳ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಶಿವಮೊಗ್ಗದಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಇದೇ ಬರುವ ಜುಲೈ 18 ಒಳಗಾಗಿ ಸಲ್ಲಿಸುವಂತೆ ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಪ್ರಸನ್ನ ಕೆ ಅವರ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಸಮಯ 6:37 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿದೆ.

ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು

ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನ ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು, ಧರ್ಮ ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದ ಅಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ 3 ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ

0: ನೇತೃತ್ವದಲ್ಲಿ ಮೂವರು ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಮೂವರು ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8 ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಹಾಗಾದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
5: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
7: ರೈತ ಬಂಧುಗಳೇ, ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಬಾಳೆ ಕೃಷಿಯ ಅನುಭವ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸೋಣ ಮುನ್ನ ಇದರ ಮೊದಲ ಭಾಗವನ್ನ ಇಂದು ಆಲಿಸೋಣ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್.
8: ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಸೀತಾರಾಮ್ ಭಟ್ ಅವರು. ಇವರು ಶಿವಮೊಗ್ಗದವರು. ಬಾಳೆ ಬೆಳೆ ಜೊತೆಗೆ ಇತರೆ ಬೆಳೆಗಳನ್ನ ಸಾವಯವ ಕ್ರಮದಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ. ಮಾರಾಟದ ವ್ಯವಸ್ಥೆ ಕೂಡ ಇವರೇ ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಮಾರಾಟ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ, ಯಾವ ರೀತಿಯಿಂದ ಯಾವ ಕ್ರಮಗಳನ್ನ ಅನುಸರಿಸ್ಬಿಟ್ಟು ಇವರು ತಮ್ಮ ಕೃಷಿ ಜೀವನದ ಜೊತೆಗೆ ಒಬ್ಬ ವ್ಯಾಪಾರಸ್ಥರಾಗಿ ಕೂಡ ಇವರು ತಮ್ಮ ಒಂದು ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್.
9: ನಮಸ್ಕಾರ.
8: ಹೇಳಿ, ನಿಮ್ಮ ಒಂದು ಬಾಲ್ಯದ ನೆನಪು ಮಾಡಿಕೊಂಡ್ರೆ, ಕೃಷಿ ಇದು ನಿಮ್ಮ ಪೂರ್ವಜರಿಂದ ಬಂತೋ ಇಲ್ಲ ನೀವೇನೆ ಆರಂಭ ಮಾಡಿದ್ದೀರಾ?
9: ಮೂಲತಃ ನಾನು ಹೇಳಬೇಕು ಅಂತಂದ್ರೆ, ಸಾಗರ ತಾಲೂಕಿನ ಇಕ್ಕೇರಿ ಊರು ನಾನು. ನಾವು ಕೃಷಿ ಕುಟುಂಬನೇ. ಬಹಳ ಕಷ್ಟ ಕಾಲದಲ್ಲಿ ಬಂದಿರತಕ್ಕಂಥದ್ದೊಂದಕ್ಕೆ ತಪ್ಪಿರ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಅವಾಗಿನ ಪರಿಸ್ಥಿತಿ ಬಹಳ ಕಷ್ಟ ಐತಿ. ಇವತ್ತು ಎಲ್ಲರೂ ಸುಧಾರಿಸಿದೀವಿ, ಸುಧಾರಣೆ ಚೆನ್ನಾಗಿದೆ, ಕೃಷಿಯಲ್ಲೇ ಉತ್ತೇನೆ. ಆಮೇಲೆ ಫಸ್ಟ್ ಅದೇ ಹೇಳ್ತೀನಲ್ಲ, ಕೃಷಿ ಸಾವಯವ ಅಂತ ಶುರುವಾಗದೆ ಹಸುವಿನಿಂದ. ಬೆಳಿಗ್ಗೆ ನಾನು ಇವತ್ತು ಅದನ್ನೇ ಹೇಳೋದಕ್ಕೆ ಬಹಳ ಇಷ್ಟಪಡ್ತೇನೆ. ಯಾಕೆ ಕೇಳಿದ್ರೆ, ನಮ್ಮಲ್ಲಿ ಒಂದು ಪದ್ಧತಿ ಇತ್ತು, ಮುಖ ತೊಳೆಯರೊಳಗೇನೆ ಕೊಟ್ಟಿಗೆಗೆ ಹೋಗಿಬಿಟ್ಟು ಗೋಮೂತ್ರ ಕುಡದೇ ಮುಂದಿನ ವ್ಯವಸ್ಥೆ ಅಂತ. ಈ ವ್ಯವಸ್ಥೆಯಲ್ಲಿ ನಾವು ಕೃಷಿ ಶುರು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಹಾಗೂ ಏನಿರ್ಬೋದು ಅಂದ್ರೆ, ದಟ್ ಈಸ್ ಆಕ್ಚುಲಿ ಏನ್ ಹೇಳ್ತೀವಿ ಅಂತ ಕೇಳಿದ್ರೆ, ಕೊಟ್ಟಿಗೆಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕುವ ಪದ್ಧತಿಯೂ ಇರಲಿಲ್ಲ. ಅಂದ್ರೆ ಯಾಕಿರ್ಬೋದು ಅಂತಂದ್ರೆ, ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಇರ್ಬೋದು. ನಮ್ಮ

0: ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಇದ್ರು ಇರಬಹುದೇನೋ ಗೊತ್ತಿಲ್ಲ, ಆರೋಗ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಉದ್ದೇಶದಿಂದ ಇದ್ರು ಇರಬಹುದು. ನಾವು ಅಲ್ಲಿಂದ ಶುರು ಮಾಡಿದ್ರು. ಆಮೇಲೆ ಆದಷ್ಟು ಕಷ್ಟಕಾಲ ಆಗಿದ್ರಿಂದ ಶನಿವಾರ ಭಾನುವಾರ ನಾವು ಕೃಷಿಯಲ್ಲೇ ತೊಡ್ಕೊಂಡಿದ್ವಿ ಅಂತ. ಯಾಕಂದ್ರೆ ರಜಾ ಬಂದ ತಕ್ಷಣ ಲೇಬರ್ ಕೃಷಿ ಕೆಲಸಗಾರನ್ನ ಕಮ್ಮಿ ಮಾಡಿಬಿಟ್ಟು ನಮ್ಮನ್ನೇ ಯುಟಿಲೈಸ್ ಮಾಡ್ತಕ್ಕಂತ ಬಹಳ ಇದು ಊರಲ್ಲೆಲ್ಲ ಆತರ ಇದ್ದವರು. ಯಾಕೆ ಅಂತಂದ್ರೆ ಅವ್ರು ನಮ್ಮ ತಂದೆ ಒಂದು ಮಾತು ಹೇಳ್ತಾ ಇದ್ರು, ಆಟ ಆಡಕ್ ಹೋಗ್ತೀನಿ ನಿಮ್ಗೆ ಯಾಕಪ್ಪ ಬೇಕು ಆಟ, ಎಕ್ಸಸೈಸ್ ಅಂತಂದ್ರೆ ಅದ್ರ ಬದಲಾಗಿ ಸಗಣಿ ಎಕ್ಕೆ ಬಂದ್ರೆ ಅದು ಎಕ್ಸಸೈಸ್ ಆಗತ್ತೆ, ಅದು ಆಗತ್ತೆ. ಹೌದು, ನೀವು ಆ ಇದರಿಂದ ಬಂದಿರತಕ್ಕಂತ ನಾವು ಹಳ್ಳಿಯ ಜನ ಅಂತ ಹೇಳ್ಬೋದು. ಅದಾದ್ಮೇಲೆ ಕೃಷಿಯಲ್ಲಿ ಬಹಳ ಇಂಟ್ರೆಸ್ಟ್ ಇದ್ದಿದ್ದು ಹೋದಾಗಿತ್ತು. ಅದ್ರ ನಂತರ ನನಗೆ ಸಿಕ್ಕಿರ್ತಕ್ಕಂಥದ್ದು ಕೃಷಿ ಪದವೀಧರನಾಗಿ. ಸಾಗರದಲ್ಲೇ ಪಿ ಯು ಸಿ ಮಾಡಿದೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು ಕೃಷಿ ಪದವಿ ಮಾಡಿದೆ.
1: ಯಾವ ವರ್ಷ?
0: 1987 to 1991 ಮುಗಿಸಿದೆ.
1: ಮತ್ತೆ ನೀವು ಒಳ್ಳೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಂತೀವಿ, ಒಂದು ಬಹುರಾಷ್ಟ್ರೀಯ ಕಂಪನಿಗಳು ತುಂಬಾ ಅವಕಾಶ ಇತ್ತು ಆ ಸಮಯದಲ್ಲಿ. ಅದರ ಜೊತೆಗೆ ಸರ್ಕಾರಿ ಕೆಲಸ ಕೂಡ ತುಂಬಾನೇ ಅವಕಾಶ ಇತ್ತು. ಅದು ಯಾವುದಕ್ಕೂ ಆಸೆ ಪಡೆದೇನೆ. ಸ್ವಂತ ಜಮೀನಿದೆ ಅಂತ ಬಂದ್ರು ಹೇಗೆ?
0: ನಮಗೆ ಅವಾಗ ಹೆಚ್ಚು ಹೇಳಬೇಕಂದ್ರೆ ಗವರ್ಮೆಂಟಿನ ಕೆಲಸಗಳು ಆಪರ್ಚುನಿಟಿ ಬಹಳ ಇತ್ತು. ಅಸ್ಟೆಂಟ್ ಡೈರೆಕ್ಟರ್ ಆಗಿ, ಸೀನಿಯರ್ ಅಸ್ಟೆಂಟ್
1: ಡೈರೆಕ್ಟರ್.
0: ಆಮೇಲೆ ನನ್ನ ಇವತ್ತಿನ ನನ್ನ ಕ್ಲಾಸ್ಮೇಟ್ಸ್ ಗಳಲ್ಲಿ ಹೇಳೋದಂತಾದ್ರೆ ಒಂದು 100 to 125 ಜನ ಸೇಲ್ ಟ್ಯಾಕ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ರೂಮ್ಮೇಟ್ಸ್ ಗಳೇ ಎಲ್ಲರೂ ಅಲ್ಲಿದ್ದಾರೆ. ಆದ್ರೆ ನಾನು
1: ಡಿಪಾರ್ಟ್ಮೆಂಟ್
0: ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ
1: ಟ್ರಾನ್ಸ್ಪೋರ್ಟ್
0: ಮ್ಯಾನೇಜರ್ಸ್ ಆಗಿದ್ದಾರೆ, ಅಗ್ರಿಕಲ್ಚರ್ ಇದಾರೆ, ಹಾರ್ಟಿಕಲ್ಚರ್ ಇದಾರೆ, IFS ಮಾಡ್ಕೊಂಡವರಿದ್ದಾರೆ. ಆದ್ರೆ IFS IAS ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟವನೇ ಸಹಿ. ಆದ್ರೆ ಯಾವುದೇ ಗವರ್ಮೆಂಟ್ ಕೆಲಸಕ್ಕಾಗಿ ಹೋಗಬೇಕು ಅಂತ ಹೇಳಿ ನಾನು ಬ್ಯಾಂಕಿಗೋ ಅಥವಾ ಇನ್ನೊಂದಕ್ಕೋ ಪ್ರಯತ್ನನೇ ಪಡಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನನಗೆ ಮೊದಲಿಂದನೂ ವ್ಯವಹಾರಸ್ಥನಾಗಿ ಕೃಷಿಯಲ್ಲೇ ವ್ಯವಹಾರ ಮಾಡಬೇಕು ಅನ್ನೋ ಬಹಳ ಹುಚ್ಚು ಬಹಳ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಬರೀ ಫೈಲಿಗೆ ಸಿಗ್ನೇಚರ್ ಹಾಕೋದು ಮತ್ತೊಂದು ಮಾಡೋದಕ್ಕೆ ಆಫೀಸ್ಗೆ ಹೋಗೋದು ಬರೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಟೈಮ್ಲಿ ಅದೇ ಟೈಮಿಗೆ ಹೋಗ್ಬೇಕು ಅನ್ನೋದು ಇರಲಿಲ್ಲ. ನನ್ನ ಟೈಮಿಗೆ ನಾನು ಎಷ್ಟೊತ್ತಿದ್ರು ಕೆಲಸ ಮಾಡ್ತೇನೆ ಅಂತ. ಹಾಗಾಗಿ ನಾನು ಸೆಲೆಕ್ಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಂದು ಹೌದು ಕೃಷಿ. ಕೃಷಿ ಜೊತೆಗೆ ಒಂದು 7-8 ವರ್ಷ ನಮ್ಗೆ ಒಂದು ಹೊರಗಡೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರೈವೇಟ್ ಕಂಪ್ನಿಯಲ್ಲೂ ಇದ್ದೆ. ಅಲ್ಲಿ ಅವಾಗ ನನಗೆ ಆಗಿರ್ತಕ್ಕಂಥದ್ದು ಸಾವಯವ ಕೃಷಿ. ಸಾವಯವ ಕೃಷಿ ಅಂದ್ರೆ ಎರೆಹುಳು ಗೊಬ್ಬರ ಉತ್ಪಾದನೆ ಮತ್ತು ಮಾರ್ಕೆಟ್. ಆ ಟೈಮಲ್ಲಿ ನನಗೆ ಬಂದಿರತಕ್ಕಂಥ ಅಪರ್ಚುನಿಟಿ ಅಂತಲೂ ಹೇಳ್ಬೋದೇನೋ, ಆದ್ರೆ ಅವಾಗ ಕಷ್ಟಕಾಲ ಅದನ್ನು ಅಷ್ಟೇ. ಅಂದ್ರೆ ಸಾವಯವ ಹೋಗೋದಕ್ಕೆ ಕೆಮಿಕಲ್ ಗೆ ಬಂದ್ಬಿಟ್ಟಿದ್ರು ಆಲ್ರೆಡಿ, ಮತ್ತೆ ವಾಪಸ್ ಸಾವಯವ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ರು ಸಹಿತ ರೈತರು ಅದಕ್ಕೆ ಒಪ್ಪುತ್ತಿರಲಿಲ್ಲ. ಯಾಕಂದ್ರೆ ಮಣ್ಣು ಇದು ಏನಿದೆ ಇದರಲ್ಲಿ ಅನ್ನೋ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಕಾಲ. ಆದರೂ ಸಹಿತ ನಾವೊಂದಷ್ಟು ಕೆಲವು ಕಡೆಗೆ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಆಗಿ, ಅಂದ್ರೆ ಸಾವಯವ ಒಂದೇ ಅಲ್ಲ, ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಭೂಮಿಯ ಬಂಜರುತನ ಜಾಸ್ತಿ ಆಗತ್ತೆ, ಅಟ್ಲೀಸ್ಟ್ ಅರ್ಧ ರೆಡ್ಯೂಸ್ ಮಾಡಿ ಸಾವಯವನ್ನು ಹಾಕಿ ಅಂತ ಹೇಳಿ ಎರೆಹುಳು ಗೊಬ್ಬರವನ್ನು ಯೂನಿಟ್ ಅನ್ನು ನಾವು ಅವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಬಹಳ 10 ವರ್ಷ ಬಹಳ ಬಹಳ ಕಷ್ಟಪಟ್ಟಿದೀವಿ.
1: ಅಂದ್ರೆ ಆ ಸಮಯದಲ್ಲಿ ಸ್ವಲ್ಪ ಭರಾಟೆ ಇತ್ತು, ಈ ರಾಸಾಯನಿಕ ಕೃಷಿ ತುಂಬಾ ಭರಾಟೆ. ಯಾಕಂದ್ರೆ ಮೊದಲೆಲ್ಲ ಸಾವಯವ ಕೃಷಿ ಮಾಡ್ಕೊಂಡು ಬಂದಿರೋದು, ಆಮೇಲೆ ನಂತರದ ಒಂದು ದಿನಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ಅನುಗುಣವಾಗಿ ನಮಗೆ ಆಹಾರ ಬೇಕಾಗಿತ್ತು. ಆ ಸಮಯದಲ್ಲಿ ಇದೇನು ನೀವು ಹೇಳ್ತಾ ಇದೀರಿ, ಈಗ ರಾಸಾಯನಿಕ ಪದ್ಧತಿಯಿಂದ ತುಂಬಾನೇ ಎಲ್ಲಾ ಕಡೆ ರಾಸಾಯನಿಕ ರಾಸಾಯನಿಕ ಅಂತ ಇದ್ರು. ಮತ್ತೆ 2008 ಅದ್ರ ಬಗ್ಗೆ ಚಿಂತನೆ ಮಾಡಿ ಸಾವಯವ ಕೃಷಿಗೆ ಬರ್ರಪ್ಪ ನೀವು ಯಾಕೆ ಅದಕ್ಕೆ ಹೋಗ್ತೀರಿ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಬಂದ್ರು. ಸೊ ಇದು ಹಾಗೆ ನಡೀತಾ ಇದೆ. ಏನಂತಂದ್ರೆ ಸಾವಯವನು ಇದೆ, ರಾಸಾಯನಿಕನೂ ಇದೆ.
0: ಹೌದು,
1: ಅದು ಆಯ್ಕೆ ನಮ್ಮ ರೈತರ ಮೇಲೆ ಬಿಟ್ಟಿದ್ದವು, ಯಾವ್ದು ಆಯ್ಕೆ ಮಾಡ್ತಾರೆ ಅನ್ನೋದು.
0: ಕೆಲವೊಂದು ಬೆಳೆಗಳಿಗೆ ಪೂರ್ಣ ಸಾವಯವ ಅಂತ ಹೇಳಿ ಆದಲ್ಲಿ ಇಳುವರಿ ಕಮ್ಮಿ ಆದಾಗ ಅಂದ್ರೆ ಕಷ್ಟ ಅಂತ. ಈಗ ಫಾರ್ ಎಕ್ಸಾಂಪಲ್ ಅಡಿಕೆ ಬೆಳೆಗೆ ನಾವು ಸಾವಯವ ಹೋಗ್ತೀವಿ ಅಂತಂದ್ರೆ
1: ಅದು ಅಸಾಧ್ಯ
0: ಅಸಾಧ್ಯ ಅಂತ. ಯಾಕೆ ಕೇಳಿದ್ರೆ ಹಿಂದೆ ಅಡಿಕೆಯಲ್ಲಿ ಅದು ಬೆಳೆದಿದ್ದಾರೆ, ಕಾನ್ಸ್ಟೆಂಟ್ ಇಳುವರಿ ಇರಬಹುದು. ಆದ್ರೆ ಸಾವಯವದಿಂದ ಬೆಳೆದ ಉತ್ಪನ್ನಕ್ಕೆ ಒಳ್ಳೆ ರೇಟ್ ಕೊಡಿ ಅಂತ ಹೇಳಿ ಅಡಿಕೆಗೆ ಏನ್ ಕೇಳ್ತೀರಿ? ಗುಟ್ಕಾದಲ್ಲಿ ಗುಟ್ಕಾ ಬಾಳ್ತಿರೋ ಇನ್ನೇನೋ ಮಾಡ್ತೀವಿ ಅನ್ನೋ ಪರಿಸ್ಥಿತಿ ಬರೋದ್ರಿಂದ ಕೆಲವೊಂದು ಬೆಳೆಗಳಿಗೆ
1: ಅಲ್ಲ, ಮೂಲ ಉತ್ಪನ್ನ ಒಳ್ಳೇದೇ ಇದೆ ಎಲ್ಲ, ಬಟ್ ಆದ್ರೆ ನಮ್ಮ ದುರಾಸೆಗಳಿಗೆ ನಾವು ಇದು ಮಾಡ್ಕೊಂಡು ಅದ್ರಲ್ಲಿ ಏನೋ ಸೇರಿಸಿ ಏನೋ ಮಾಡೋದಕ್ಕೆ ಹೋಗಿದ್ರೆ ಅದು ಖಂಡಿತ ಒಪ್ಪೋದಿಲ್ಲ.
0: ಹೌದು ಹೌದು. ಆಮೇಲೆ ಏನು ಅಂದ್ರೆ 1960 ಏನ್ ಸ್ಟಾರ್ಟ್ ಆಯ್ತು ಗ್ರೀನ್ ರೆವಲ್ಯೂಷನ್, ಅವಾಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇತ್ತು. ಸಾವಯವ ಕೆಮಿಕಲ್ ಫರ್ಟಿಲೈಸರ್ ಅಪ್ಲೈ ಮಾಡ್ತಕ್ಕಂಥದ್ದು ಅಂದ್ರೆ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಏನಂದ್ರೆ 1 acre ಜಾಗದಲ್ಲಿ ಎಷ್ಟು ಸಾಧ್ಯ ಇನ್ಕ್ರೀಸ್ ಮಾಡಕ್ಕೆ ಅಂತ, ಜಾಗ ಜಾಸ್ತಿ ಮಾಡಕ್ಕಾಗದ್ರು 1 acre ಜಾಗದಲ್ಲಿ ಇಳುವರಿ ಜಾಸ್ತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾವು. ಆದ್ರೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಅದು ಇತಿಮಿತಿಯಾಗಿ ಯೂಸ್ ಮಾಡೋದು ಬದಲ ಮಿತಿ ಮೀರಿದ್ವಿ. ದಟ್ ಇಸ್ ನಮ್ಮ ಎಲ್ಲಾ ಅಂದ್ರೆ ಅದು ಯಾವುದೋ ಕೃಷಿ ಇಲಾಖೆದು ಇನ್ನೊಂದು ಪ್ರಾಬ್ಲಮ್ ಅಲ್ಲ, ಅದು ನಮ್ಮ ರೈತರೇ ನಾವೇ ಸ್ವಲ್ಪ ಸುಧಾರಿಸಿಕೊಳ್ಳೆ ಮಾಡ್ಕೋಬೇಕಾಗಿರ್ತಕ್ಕಂಥ ಪದ್ಧತಿ ಇತ್ತು. ಅಂದ್ರೆ ಎಷ್ಟು ಹೋಗಬೇಕು, ಎಷ್ಟು ಯೂಸ್ ಮಾಡಿ

0: ಮಾಡಬೇಕು ಅಂತ ಅನ್ನೋದು. ಅದೇ ಹೇಳ್ತಾರಲ್ಲ ಕೆಲವೊಂದು ಕಡೆಗೆ ಅಮೃತವೂ ವಿಷವಾಗಿತ್ತಂತೆ ಅಂತ, ಆ ಪದ್ಧತಿ ಅಂತ ಹೇಳೋದಾದ್ರೆ ನಾ ಹೇಳ್ತಾರದ ಆಲ್ಕೋಹಾಲ್ ಏನೋ ಇದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಓಕೆ ಅಂತೆ, ಅದು ಜಾಸ್ತಿ ಆದಾಗ ಅದು ಒಳ್ಳೇದಲ್ಲ. ಹಂಗಾಗಿ ನಾವೇನ್ ಮಾಡಿದ್ವಿ, ರಾಸಾಯನಿಕ ಕೃಷಿಯಲ್ಲಿ ಬಹಳ ಅತಿಯಾಗಿ ಹೋಗಕ್ ಹಿಡಿದಾಗಿದ್ರಿಂದ ಇವತ್ತು ಈ
1: ಪರಿಸ್ಥಿತಿ ಅದಕ್ಕೆ ಕಂಟ್ರೋಲ್ ಇರಲಿಲ್ಲ.
0: ಹೌದೌದು,
1: ಮೂಟೆ ಮೂಟೆ ಇಟ್ಲೆ ಹಾಗೆ ರಾತ್ರಿ ಸುರಿದ್ರು.
0: ಹೌದು, ಹಾಗಾಗಿ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳೋದಕ್ಕೆ ನಮ್ಗೆ ಗ್ಯಾರಂಟಿ ಆಯ್ತು.
1: ಈಗ ತಾವು ಈ ಸಾವಯವ ಕ್ರಮದಲ್ಲಿ ಈಗ ತಾವು ಹೇಳ್ತಾ ಇದ್ರಿ ಎರೆಹುಳು ಗೊಬ್ಬರದಿಂದ ಶುರು ಮಾಡಿದ್ರಿ ಅಂತ, ಇದು ಯಾವ ರೀತಿ ಅಂತ ಸ್ವಲ್ಪ ಹೇಳ್ಬೋದಾ? ಎರೆಹುಳು ಗೊಬ್ಬರ ಯಾವ ಒಂದು ಈಗ ತೊಟ್ಟಿಗಳ ಸೈಜಿಗೆ ಬಂದ್ರೆ ಅಥವಾ ತೊಟ್ಟಿಗಳ ಒಂದು ನಿರ್ಮಾಣಕ್ಕೆ ಬಂದ್ರೆ ಯಾವ ರೀತಿಯಿಂದ ಏನು ಅಂತ ಸ್ವಲ್ಪ ಹೇಳಿಟ್ಟು.
0: ನಾನು ಹೇಳ್ತಾ ಇದ್ರೆ ತೊಟ್ಟಿಯೇ ಮಾಡಬೇಕು ಅನ್ನೋಂತಿಲ್ಲ, ಎಂತಿಲ್ಲ. ನಾನು ಹೇಳಿದ ಹೀಪ್ ಮೆಥಡ್, ಈಗ ಎರಡ್ ಮೂರ್ ತರ ಮೆಥಡ್ಸ್ ಇದೆ. ಪಿಟ್ ಅಲ್ಲಿ ಮಾಡ್ತಕ್ಕಂಥದ್ದು ಇದೆ, ಹೀಪ್ ಅಲ್ಲಿ ಮಾಡ್ತಕ್ಕಂಥದ್ದು ಇದೆ, ಕೆಲವು ತೊಟ್ಟಿ ಮಾಡಿ ಮಾಡ್ತಕ್ಕಂಥದ್ದು ಇದೆ. ನಾನು ಹೇಳಿದ ಹೀಪ್ ಅಂತಂದ್ರೆ ಒಂದು ಸಗಣಿ ರಾಶಿಯನ್ನು ಹಾಕಿ ಅದಕ್ಕೆ ಎರೆಹುಳು ಬಿಟ್ಟು ನೀರಿನ ನಿರ್ವಹಣೆ ಕರೆಕ್ಟ್ ಆಗಿದ್ರೆ ಎಲ್ಲರಿಗೂ ಏನ್ ಯೋಚನೆ ಅಂತಂದ್ರೆ ಇರುವೆ ಹಂದಿ ಇವು ಹೆಗ್ಗಣ ಇದ್ರದ್ದೆಲ್ಲ ಕಾಟ ಅಂತ. ನೀರಿನ ಅಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ರೆ ಯಾವುದೇ
1: ಸಮಸ್ಯೆ
0: ಬರೋದಿಲ್ಲ, ಇರುವೆ ಕಾಟನು ಬರೋದಿಲ್ಲ ಅಂತ. ಅದಕ್ಕೆಲ್ಲ ಮುಂದ್ ಸುತ್ತ ಪಾಂಡ್ ಕಟ್ಟೋದು ಅದು ಮಾಡೋದು ಇಲ್ಲ. ಯಾಕೆ ಹೀಪ್ ಮೆಥಡ್ ಒಳ್ಳೇದು ಟ್ಯಾಂಕ್ ಮೆಥಡ್ ಕಿಂತ ಅಂತ ಹೇಳುದಾದ್ರೆ, ಹೀಪ್ ಮೆಥಡ್ ಅಲ್ಲಿ ಗಾಳಿ ಆಡ್ತದೆ ಚೆನ್ನಾಗಿ, ಅವಾಗ ಪ್ರೊಡಕ್ಷನ್ ಜಾಸ್ತಿ ಬರ್ತದೆ ಅಂತ. ಅಂದ್ರೆ ನಿಮ್ಮ ಸೈಕಲ್ ಆರ್ ತಿಂಗಳಿಗೆ ಆಗೋದು 120 ದಿವಸಕ್ಕೆ, 120 ದಿವಸಕ್ಕೆ ಆಗೋದು 90 ಡೇಸಿಗೆ ಬಂದಾಗ ಖರ್ಚು ಕಮ್ಮಿ ಆಗ್ತದೆ ಅನ್ನೋದು ನಾನು ಕಂಡಿರ್ತಕ್ಕಂಥದ್ದು ಈ 30 ವರ್ಷದ ನನ್ನ ಎಕ್ಸ್ಪೀರಿಯನ್ಸ್. ಎರೆಹುಳು ಗೊಬ್ಬರ ಘಟಕ ಪ್ಲಸ್ ಅದನ್ನ ಹೇಗೆ ಯೂಸ್ ಮಾಡಬೇಕು ಕೃಷಿಯಲ್ಲಿ ಅನ್ನೋದಕ್ಕೆ, ಈಗ ನಾನು ಹೇಳೋದಾದ್ರೆ ಕೃಷಿಯಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಿದೀನಿ, ಬಾಳೆಗೂ ಹಾಕಿದ್ದೀವಿ, ಬಾಳೆಗೆ ಪಚ್ಚು ಬಾಳೆಗೂ ಆಗಿದೆ. ಆದ್ರೆ ಬಾಳೆಗೆ ಹಾಕಬೇಕಾದ್ರೆ ನೆಟ್ಟಿಯ ಸಮಯದಲ್ಲೇ ಹಾಕಬೇಕು. ಅಂದ್ರೆ ಬಾಳೆ 4 ತಿಂಗಳಿಗೆ ಗರ್ಭ ಕಟ್ಟುವಂತ ಇದು. ಈ ಬಾಳೆ ಸಾವಯವ ಕೃಷಿ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ಮುಂಚಿತವಾಗಿ ಅಂದ್ರೆ ಹಾಕಿದ್ರೆ 2 ತಿಂಗಳಲ್ಲಿ ತಗೊಳ್ಬೇಕು. ಆಮೇಲೆ ಅದು ಹಾಕೋದ್ರಿಂದ ಸಾವಯವದ್ದೇನು ಉಪಯೋಗ ಆಗಲ್ಲ, ಈ ಕ್ರಾಪಿಗೆ ಬರೋದಿಲ್ಲ, ನೆಕ್ಸ್ಟ್ ಕ್ರಾಪಿಗೆ ಹೋಗ್ಬಿಡುತ್ತೆ. ಹಾಗೆ ಆಮೇಲಿಂದೆಲ್ಲ ಕೆಮಿಕಲ್, ಅದು ಹೈಲಿ ರೆಸ್ಪಾನ್ಸಿವ್ ಕೆಮಿಕಲ್ ಇರೋದ್ರಿಂದ ಮೊದಲು ಗಿಡ ನೆಡುವ ಹೊತ್ತಿಗೆ ಬೇರು ಬೆಳವಣಿಗೆಗೆ ಸಾವಯವ ಗೊಬ್ಬರ ಅನುಕೂಲ ಆಗ್ತದೆ ಅಂತ. ಈಗ ಹಣದ ಸಗಣಿ ಗೊಬ್ಬರಕ್ಕೂ ಎರೆಹುಳು ಗೊಬ್ಬರಕ್ಕೂ ಏನು ವ್ಯತ್ಯಾಸ ಅಂತ ಹೇಳೋದಾದ್ರೆ, ಅಂಡಿಕಂಪೋಸ್ಡ್ ಅಂತ ಎರೆಹುಳು ಗೊಬ್ಬರ, ಎರೆಹುಳು ಗೊಬ್ಬರ ತಿಂದು ಎಕ್ಸ್ಕ್ರೀಟ ಬಂದಿರತಕ್ಕಂಥದ್ದು, ಎರೆಹುಳು ತಿಂದು ಎಕ್ಸ್ಕ್ರೀಟ ಬಂದಿದೆಯಲ್ಲ ಅದು ಏನಾಗುತ್ತೆ, ಡಿಕಂಪೋಸ್ಡ್ ಅಂತ ಹೇಳ್ತೀವಿ. ಅದು ಇಮಿಡಿಯೇಟ್ಲಿ ಪ್ಲಾಂಟ್ ಅಬ್ಸಾರ್ಬ್ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಇದು ನಾನು ಕಂಡಿರ್ತಕ್ಕಂಥದ್ದು. ಈ ಎರೆಹುಳು ಗೊಬ್ಬರಕ್ಕೇನೆ ನಾವೇನ್ ಮಾಡ್ತೀವಿ ಅಂದ್ರೆ ಜೀವಾಣುಗಳನ್ನ ಹಾಕ್ತೀವಿ. ಹಿಂದೆಲ್ಲ ಬಹಳ ಗೊತ್ತಿರಲಿಲ್ಲ, ಈಗ ಏನಿದೆ ಅಂದ್ರೆ ಹಿಂದೆ ಜೀವಾಮೃತ ಅಂತ ಮಾಡ್ತೀವಿ. ಈಗ ಏನ್ ಹೇಳ್ತೀವಿ ಅಂದ್ರೆ ಅದನ್ನೇ ಜೀವಾಮೃತ ಅಂತಂದ್ರೇನು, ಜೀವಾಣುಗಳನ್ನು ತುಂಬಿರ್ತಕ್ಕಂಥದ್ದು ಅಮೃತ. ಈಗ ನಾವೇನ್ ಮಾಡ್ತಾ ಇದ್ವಿ, ಈಗ ಯಾವ್ದೋ ಪರ್ಟಿಕ್ಯುಲರ್ ಜೀವಾಣು ನಮ್ಮ ಹತ್ರ ಸೈನ್ಸ್ ಅಲ್ಲಿ ಈಗ ಆಲ್ರೆಡಿ ತೆಗೆಯ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಮೆಥಡ್ ಇದೆ. ಅದಕ್ಕೆ ಬ್ಯಾಕ್ಟೀರಿಯಾ ಇರ್ಬೋದು, ಫಾಸ್ಫೇಟ್ ಸಾಲ್ಬ್ಲೇಜಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು, ಅದಕ್ಕೆ ಒಂದು ಬೇಸ್ ಮೆಟೀರಿಯಲ್ ಗೆ ಯಾವುದಕ್ಕೆ ಎರೆಹುಳು ಗೊಬ್ಬರಕ್ಕೆ ಹಾಕಿದ್ರೆ ಅದು ಒಳ್ಳೆ ರಿಸಲ್ಟ್ ಬರೋದಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋದು ನಾನು ಕಂಡಿರ್ತಕ್ಕಂತ, ನನ್ನ ಕೃಷಿ ಜಮೀನಲ್ಲಿ ಕಂಡಿರ್ತಕ್ಕಂತ ಒಂದು ಒಳ್ಳೆ ಅನುಭವ ಅಂತಲೇ ಹೇಳ್ಬಹುದು ಅಂತ.
1: ಈಗ ಈ ಒಂದು ಸಮಯದಲ್ಲಿ ಸದ್ಯ ಈಗ ಏನೇನು ಬೆಳೆ ಬೆಳೀತಾ ಇದ್ದೀರಾ ಸರ್?
0: ನಾನು ಮೇಜರ್ ಆಗಿ ಕಾನ್ಸಂಟ್ರೇಷನ್ ಈಗ ಏನಾಗ್ತಾ ಇದ್ದೀನಿ, ಭತ್ತದ ಮೇಲೆ ಹೋಗ್ತಾ ಇದೆ. ಯಾಕೆಂದ್ರೆ ಮುಂದಿನ ಜೀವನ ನಾವು ಯಾವುದೇ ಕಾರಣಕ್ಕೂ ಲಾಭದಾಯಕ ಅಂತ ನೋಡದೆ ಹೋದ್ರು ನಾವು ಕೊಡ್ತಕ್ಕಂತ ಫೀಡ್ ಒಳ್ಳೇದಿರಬೇಕು ಅಂತ. ಈಗ ಹಾಗಾಗಿ ಆ ವಿಷಯದಲ್ಲಿ ಹೇಳುದಂತ ಅಂದ್ರೆ
1: ತುಂಬಾ ಸಂತೋಷ ಆಯ್ತು ಸರ್. ಯಾಕೆಂತಂದ್ರೆ ನಮ್ ರೈತರು 1/2 ಎಕರೆ ಇದ್ರುವೆ, 3/4 ಎಕರೆ ಇದ್ರುವೆ ಎಲ್ಲ ಅಡಿಕೆಗೆ ಹೋಗ್ತಾ ಇದಾರೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಕಂಟ್ರೋಲ್ ಇಲ್ಲ, ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ಸಮಯದಲ್ಲಿ ತಾವು ಭತ್ತ ಬೆಳಿತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ತುಂಬಾ ಹರ್ಷದಾಯಕ ಒಂದು ವಿಷಯ ಸರ್. ಇದು
0: ಯಾಕೆ ಹೇಳ್ತಾ ಇದೀವಿ ಅಂತ ಕೇಳಿದ್ರೆ, ಈ ನೋಡಿ ಸಾವಯವ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದ್ರೆ ನಮ್ಗೆ ಅದು ಬಹಳ ಅನುಕೂಲ. ಇವತ್ತು ನೋಡಿ, 10 ಮನೆಗೆ 1 ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ಅದು 2 ತರ, ಅದು ಕೆಲವರು ಒಪ್ಪಿದ್ರು ಒಪ್ಪುತ್ತಾರ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್, ಕೆಮಿಕಲ್ ಪೆಸ್ಟಿಸೈಡ್ ಹಾಕೋದ್ರಿಂದ. ಇನ್ನು ಕೆಲವರಲ್ಲಿ ನಮ್ಮಲ್ಲಿ ಬಹಳ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇರತಕ್ಕಂಥದ್ದು
1: ಈಗ ಸದ್ಯ
0: ಪ್ರಚಲಿತಕ್ಕಂಥದ್ದು ಅದು. ಅವೆಲ್ಲಕ್ಕೂ ಸಹಿತ ನಾವು ಯೂಸ್ ಮಾಡುವ ಮಿಲ್ಕ್ ಗೆ ಹಾರ್ಮೋನ್ಸ್ ಇರಬಹುದು, ಅಥವಾ ಅದು ಸೈನ್ಸ್ ಎಷ್ಟು ಹೇಳುತ್ತೆ ಎಷ್ಟು ಒಪ್ಕೋತಾ ಇದಾರೆ ಅಂತ ಗೊತ್ತಿಲ್ಲ. ಪ್ರಾಕ್ಟಿಕಲಿ ಹೇಳೋದಾದ್ರೆ ಇದಂತೂ ಸತ್ಯ ಅಂತ ಹೇಳೋದಕ್ಕೆ ನಾನಂತೂ ಗ್ಯಾರಂಟಿ ನೋಡಿದೀನಿ. ಬಹಳ ಈಗ ಇವತ್ತಿನ ಹಿಂದಿನ ಕಾಲಕ್ಕೂ ಇವತ್ತಿನ ಕ್ಯಾನ್ಸರ್ ಪೇಷಂಟ್ ನೋಡಿದ್ರೆ ಬಹಳ ಮುಂದೆ ಹೋಗ್ತಾ ಇದೆ. ಇದನ್ನ ನಾವು ಅವಾಯ್ಡ್ ಎಲ್ಲಿ ಮಾಡಕ್ ಸಾಧ್ಯ ಕೇಳಿದ್ರೆ, ಸಾವಯವ ಪದ್ಧತಿಯಲ್ಲಿ ಅಟ್ಲೀಸ್ಟ್ ತಿನ್ನುವ ಪದಾರ್ಥವನ್ನು ಬೆಳಿಬೇಕು. ಈ ಭತ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ವರ್ಕೌಟ್ ಆಗೋದಿಲ್ಲ ಅನ್ನೋ ಪ್ರಶ್ನೆ. ಅಂದ್ರೆ ಹೌದು, 100% ಭತ್ತ ಬೆಳೆಯೋದೇ ವರ್ಕೌಟ್ ಅಲ್ಲ. ಯಾಕೆ ಕೇಳಿದ್ರೆ, ನಾನು ಸಣ್ಣವನಿದ್ದಾಗ 7-8 ಕ್ಲಾಸ್ ಅಲ್ಲಿ ಇದ್ದಾಗ

0: ನಮ್ಮಲ್ಲಿ ಭತ್ತ ಬೆಳೆಯಿರ್ತಕ್ಕಂತ ಟೈಮ್ ಅಲ್ಲಿ ಮತ್ತು ಅಡಿಕೆ ಟೈಮ್ ಅಲ್ಲಿ, ಅವಳು ಅಡಿಕೆ ಇತ್ತು ನಮ್ಮನೆಲ್ಲೇ ಇತ್ತು, ಅಡಿಕೆ ಅವಾಗ 635 ರೂಪಾಯಿ ಕ್ವಿಂಟಾಲ್ ಚಾಲಿ, ಇವತ್ತು 36-38 ಸಾವಿರ ರೂಪಾಯಿ ಕ್ವಿಂಟಾಲ್ ಆಗಿದೆ.
1: ಕನಿಷ್ಠ 50 ಆದ್ರೂ ಇದೆ.
0: ಇದೆ ಅಂದ್ರೆ
1: 36 ಚಾಲಿ
0: ಹೇಳ್ತಾರೆ. ಅವತ್ತು 635 ಇದ್ದ ನೋಡ್ಕೊಂಡ್ ಬಂದಿದ್ದೇನೆ. ಅದೇ ಟೈಮಲ್ಲಿ ನಮಗೆ 900-1100 ರೂಪಾಯಿ ಕ್ವಿಂಟಾಲ್ ಭತ್ತ ಇತ್ತು, ಇವತ್ತು 36 ಸಾವಿರ ರೂಪಾಯಿ ಆಗಿದೆ. ಅದೇ ಭತ್ತದ ರೇಟ್ ಇವತ್ತು 1700-1800 ಬೇಡ ಅಂತಂದ್ರೆ 2000 ರೂಪಾಯಿ ಆಗಿರ್ಬೋದು. ಇವತ್ತಿನ ಓವರ್ಆಲ್ ರೇಟು ಲೇಬರ್ ನೀವು ಭತ್ತಕ್ಕೆ ಹಾಕಿದ್ರು ಒಂದೇ, ಅಡಿಕೆ ಹಾಕಿದ್ರು ಒಂದೇನೆ.
1: ಇದು
0: ಹಾಗಿದ್ದಾಗ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು. ಎರಡನೇದು ರೈತರಲ್ಲಿ ಕನ್ಫ್ಯೂಷನ್ ಏನು ಅಂತಂದ್ರೆ ಸಾವಯವ ಹೋದಾಗ ಇನ್ನೂ ಇಳುವರಿ ಡೌನ್
1: ಬರುತ್ತೆ,
0: ಅವಾಗ ನಾವು ಹೇಗೆ ಅದನ್ನ ಜೀರ್ಣಿಸ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ ಇರಬಹುದು. ಆದ್ರೆ ನಾನು ಹೇಳಿದ ಸಾವಯವ ಈ ಯಾವುದೋ ಶ್ರೀರಾಮ್ ಸೋನನೋ ಇನ್ನೊಂದು ಅಲ್ಲ ಅಂತ. ಲೋಕಲ್ ತಳಿ ಹೊಸನಗರಕ್ಕೆ ಆಗಿರ್ತಕ್ಕಂಥ ಲೋಕಲ್ ತಳಿ, ತೀರ್ಥಹಳ್ಳಿಗೆ ಆಗಿರ್ತಕ್ಕಂಥ ತೀರ್ಥಹಳ್ಳಿ ತಳಿ, ಸಾಗರಕ್ಕೆ ಅಂದ್ರೆ ಲೋಕಲ್ ತಳಿ ಸಾವಯವ ಕೃಷಿಗೆ ರೆಸ್ಪಾಂಡ್ ಮಾಡತ್ತೆ. ಇದನ್ನ ನಾನು ಕೆಂಪು ಮುಕ್ತಿ ಅಂತ ಬೆಳೀತಾ ಇದೀವಲ್ಲ ಅದನ್ನೇ ಬೆಳೀತಾ ಇದ್ದೇನೆ ನಾನು. ಬಹಳ 18-22 ಕ್ವಿಂಟಾಲ್ ಅವರಿಗೆ ಸಾವಯವದಲ್ಲ ಬೆಳೀತಾ ಇದೀವಿ.
1: ಈ ಒಂದು ಇದರಲ್ಲಿ ಔಷಧೀಯ ಗುಣಗಳು ಇದೆ ಅಂತ ಹೇಳ್ತಾರೆ.
0: ಹೌದು ಹೌದು, ಅಂದ್ರೆ ಶುಗರ್ ಪೇಷಂಟ್ ಗೆ ಡೈಜೆಷನ್ ಸ್ವಲ್ಪ ಲೇಟ್ ಆಗೋದ್ರಿಂದ ಇಮಿಡಿಯೇಟ್ ಆಗಿ ಕನ್ವರ್ಷನ್ ಆಗಲ್ಲ ಅಂತ ಹೇಳ್ಬಿಟ್ಟು, ಈ ಎಲ್ಲಾ ಅನುಕೂಲಗಳು ನಮ್ಮಲ್ಲಿ ಇದ್ದಾಗ ಇದನ್ನ ನಾವು ಆದಷ್ಟು ಸಾವಯವ ಕೃಷಿಯಲ್ಲಿ ಬೆಳೆಸಿದ್ರೆ ಮುಂದಿನ ಪೀಳಿಗೆಗಾರು ಅಟ್ಲೀಸ್ಟ್ ನಾವು ಆ ಕಡೆ ಕರ್ಕೊಂಡು ಹೋಗಬಹುದು, ಅಟ್ಲೀಸ್ಟ್ ಕ್ಯಾನ್ಸರ್ ಅನ್ನ ಕಮ್ಮಿ ಮಾಡಬಹುದು ಅನ್ನೋ ಉದ್ದೇಶದಿಂದ ಇದನ್ನು ನಾನು ಬಹಳ ಪ್ರಚಲಿತವಾಗಿ ಭತ್ತದ ಮೇಲೆ ಬಹಳ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇವೆ. ಹಾಗೇನೆ ನೆಕ್ಸ್ಟ್ ತರಕಾರಿ, ಎಲ್ಲಾ ತರಕಾರಿ ಅಂದ್ರೆ ನಮಗೆ ದಿನನಿತ್ಯಕ್ಕೆ ಬೇಕಾಗುವ
1: ಮನೆಗೆ ಏನ್ ಬೇಕು.
0: ಹೌದು, ಅಂತದನ್ನು ನಾವು ಬಹಳ ಯೋಚನೆ ಮಾಡಿ ಆ ಕಡೆ ಹೋಗಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು ಸಾವಯವ ಅಂತ ಬರೀ ಎರೆಹುಳ ಗೊಬ್ಬರ ಯೂಸ್ ಮಾಡಬೇಕು ಅಂತ. ಎನಿ ಅಂದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಾವಯವ ಕಾಂಪೋಸ್ಟ್ ಯಾರ್ಯಾರು ಬಂದು ಏನೇನು ಕನ್ಫ್ಯೂಷನ್ ಬಹಳ ಅಂದ್ರೆ
1: ಏನು ಮಾರಾಟ ಪ್ರತಿನಿಧಿಗಳು ಬರ್ತಾರೆ ಪ್ರೈವೇಟ್ ಕಂಪನಿ.
0: ಹೌದೌದು, ಯಾವ ಎಲ್ಲದೂ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಬಂದ್ಬಿಟ್ಬಿಟ್ಟಿದೆ ಅಂತ ರೈತರಿಗೆ. ಯಾವ್ದನ್ನು ಯೂಸ್ ಮಾಡಿ
1: ಯಾವ್ದು ಸ್ವೀಕಾರ ಮಾಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ.
0: ಹೌದೌದು, ಹಾಗಾಗಿ ಆ ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು ಸತ್ವೇ. ನಾನು ಹೇಳ್ತಾರೆ ಕೆಲವೊಂದು ಕಡೆಗೆ ನಿಜವಾಗಿಯೂ ಕಷ್ಟವ ಸುಖ ಹೋಗಿ ನೋಡಿ ಇತ್ಯರ್ಥ ಮಾಡಿ ಅಂತ. ಈಗ ಪಕ್ಕದ ಮನೆಯವನೇನೋ ಹೇಳದ ಅಂತೇಳಿ ನೀವು ತಂದು ಹಾಕೋದಲ್ಲ, ಅದು ಅದು ಹಿಂದಿನ ನಾನು
1: ರೈತರು ಹೇಗೆ ಮಾಡೋದು ಅದನ್ನೇ. ಪಕ್ಕದ ರೈತ ಏನು ತಗೊಂಡಿದ್ದಾನೆ ಅಂತ ಅದನ್ನೇ ತಗೊಳ್ಬೇಕು ಅನ್ನೋದು, ಅಥವಾ ಪಕ್ಕದವ್ರು ಏನ್ ಬೆಳೆದಿದ್ರೆ ಅದನ್ನೇ ಬೆಳಿಬೇಕು ಅನ್ನೋದು.
0: ಹೌದಾ,
1: ಅಂದ್ರೆ ಇನ್ನು ಅದು ಇದೆ ಸರ್.
0: ಇನ್ನು ನಮ್ಮಲ್ಲಿ ಒಬ್ರು ಹೇಳ್ತಾ ಇದ್ರು ಬೆಳೆಯೂರು ಅಂತ ಸಾಗರ ಹತ್ರ ಒಂದು ಊರಲ್ಲಿ, ಅವರು ಯಾವಾಗಲೂ ಪ್ರವಚನ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ನೋಡಿ ರೈತನಿಗೆ ನಿಜವಾಗಿ ಎಜುಕೇಶನ್ ಬೇಕು. ಒಬ್ಬ ಪೋಸ್ಟ್ ಮಾಸ್ಟರ್ಗೆ ಯಾಕೆ ಬೇಕು, ಅವ್ನು ಸೀಲ್ ಗುದ್ದದು ಕಳಿಸ್ತಾನೆ ಪೋಸ್ಟ್ಗೆ, ಹಂಗೆ ಯಾಕೆ ಎಜುಕೇಶನ್ ಅಂತ ಇಟ್ಟಿದ್ದಾರೆ ಇಲ್ಲಿ ಅಂತ. ಅಂದ್ರೆ ಅವ್ರದ್ದು ಅಂದ್ರೆ ಆ ಮೀನಿಂಗ್ ಏನು ಅಂತಂದ್ರೆ ಸೀಲ್ ಗುದ್ದಿ ಪೋಸ್ಟ್ ಹಂಚವನಿಗೆ ಯಾಕೆ ಬೇಕು ಎಜುಕೇಶನ್ ಅಂತ. ಕೃಷಿಕ ಯಾಕಂದ್ರೆ ಇಲ್ಲಿ ಏನು ಗೊತ್ತಿರೋದಿಲ್ಲ, ಏನು ಹೇಳುದಿಲ್ಲ ಗಿಡ, ನೀವು ಏನ್ ಬೇಕು ಅದಕ್ಕೆ ಏನು ಗೊತ್ತಾಗೋದಿಲ್ಲ. ನೀವು ಅದನ್ನ ಅನಲೈಸ್ ಮಾಡ ತಕ್ಕಂತ ಕೆಪಾಸಿಟಿ ಇರಬೇಕಾದ್ರೆ ನೀವು ಒಂದಿಷ್ಟು ಓದಿರಬೇಕು, ಅದ್ರ ಆ ನಾಲೆಡ್ಜ್ ಇದ್ರೆ ಮಾತ್ರ ಸಾಧ್ಯ ಅನ್ನೋದು ಅವರ ಕಲ್ಪನೆ. ಅಂದ್ರೆ ಪೋಸ್ಟ್ ಮಾಸ್ಟರ್ಗೋ ಅಥವಾ ಗ್ರಾಜ್ಯು ಅವ್ರಿಗೆ ಆಗಬಾರ್ದು ಅಂತ ಅರ್ಥ ಅಲ್ಲ, ಹೇಳಿದ್ದು ನಾನು ಹೇಳೋದು ಆ ತರ
1: ತಾತ್ಪರ್ಯ
0: ಆಗಿತ್ತು ಅನ್ನೋದನ್ನ ಅವಳು ಹೇಳ್ತಾ ಇದ್ರು. ಅವಳು ಹೌದು ಅಂತ ಅನಿಸ್ತಾ ಇತ್ತು ನಂಗೆ ಅಂತ, ನಿಜವಾಗಿ ಹೌದಲ್ಲ ಅಂತ ಆ ಯೋಚನೆ ಮಾಡಿ. ಈಗ ಕೃಷಿ ಬೇರೆ ಎಲ್ಲ ದೇಶದಲ್ಲೂ ನೋಡ್ಕೊಂಡು ಬಂದೆ ನಾನು, ಒಂದು 7-8 ದೇಶಕ್ಕೂ ಹೋಗಿದ್ದೀನಿ ಹೊರಗಡೆ, ಆಫ್ರಿಕನ್ ಕಾಂಟಿನೆಂಟ್ ಅಲ್ಲೂ ಓಡಾಡಿದ್ದೀನಿ. ಅಂದ್ರೆ ವ್ಯವಹಾರಕ್ಕಾಗಿ ಹೋದವನು, ಬಟ್ ಅಲ್ಲೂ ಅಷ್ಟನ್ನು ನೋಡಿ. ಅಂದ್ರೆ ಭೂಮಿಯ ನಮಗೆ ಹಿಂದೆ ಸ್ಟ್ರಕ್ಚರು ಟೆಕ್ಸ್ಚರ್ ಅಂತ, ನಾವು ಏನೇ ಸಾವಯವ ಏನಿದೆಯೋ ಸಹಿತ ಹಿಂದೆ ಪಾಠ ಮಾಡ್ಬೇಕಾದ್ರೆ ಸ್ಟ್ರಕ್ಚರು ಟೆಕ್ಸ್ಚರ್ ಅಂತ ಏನ್ ತಲೆ ತಿಂತಾರಪ್ಪ ಅಂತ
1: ಹೇಳ್ತಾ.
0: ಆದ್ರೆ ಈಗ ನಿಜವಾಗಿಯೂ ಅದ್ರ ವಿಷಯ ಗೊತ್ತಾಗ್ತಾ ಇದೆ. ಸಾಯಿಲ್ ಅಂದ್ರೆ ಏನು ಅಂದ್ರೆ ಸ್ಟೇಜ್,
1: ಮಣ್ಣಿನ ಒಂದು
0: ಮಹತ್ವ
1: ಮಣ್ಣಿನ ಒಂದು ಗುಣಧರ್ಮ, ಮಣ್ಣು ಅಂದ್ರೆ ಏನು, ಇದ್ರ ಬಗ್ಗೆನೆ ಈಗ ಚರ್ಚೆ ಆಗ್ತಾ ಇದೆ ಅಲ್ಲ ಸರ್. ಕೃಷಿ ಭೂಮಿ ಉಳಿಸಿ ಅಂತ ಈಗ ಮಣ್ಣಿಂದ ಒಂದು ವಿಷಯ ತಗೊಂಡೆ ಈ ಇದು ಆಗ್ತಾ
0: ಇದೆ. ಅದಕ್ಕಾಗಿ ಅಂದ್ರೆ ಜೀವಾಣುಗಳನ್ನು ಯಾಕೆ ಯೂಸ್ ಮಾಡಬೇಕು, ಕಣ್ಣಿ ಕಾಣಲ್ಲ ಹೇಳ್ತಾ ಇದ್ದಾರೆ ಯೂನಿವರ್ಸಿಟಿ ಅವರು ಅಂತ ಅನಿಸ್ತಾ ಇತ್ತೆ ಬಿಟ್ರೆ, ಇವತ್ತು ನಿಜವಾಗಿ ಹೌದು. ಎಸ್, ಕಾಣಲಿ ಕಾಣದೆ ಹೋದ್ರೆ ಅದರಿಂದ ಭೂಮಿಯ ಏನು ಫಲವತ್ತತೆ ಇನ್ಕ್ರೀಸ್ ಆಗೋದಕ್ಕೆ ಅಥವಾ ಸ್ಟ್ರಕ್ಚರ್ ಟೆಕ್ಸ್ಚರ್ ಇದ್ದಾಗ ಭೂಮಿ ಮಣ್ಣ ಗಿಡ ಮಣ್ಣು ಎಲ್ಲದ ಆರೋಗ್ಯ ಕಾಪಾಡತ್ತೆ ಅನ್ನೋದಕ್ಕೆ ಇದು ಹೌದು ಅಂತ ನನಗೀಗ ನಮ್ಮ ಬೆಳೆಯಲ್ಲೇ ನೋಡಿದ ಮೇಲೆ ಗೊತ್ತಾಗ್ತಾ ಇರ್ತಕ್ಕಂತ ವಿಷಯ.
1: ಈಗ ತಮ್ಮ ಒಂದು ಅನುಭವದಲ್ಲಿ ಬೆಳೆಗಳ ಒಂದು ನಿರ್ವಹಣೆಯಲ್ಲಿ ಕಳೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಅದು ಮಲೆನಾಡಿನ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಆಗಿರಲಿ, ಸಾಗರ ತಾಲೂಕಿನಾಗಲೇ ಆಗಿರಲಿ, ಸ್ವಲ್ಪ ಮಳೆ ಒಂದು ವರುಣನ ಕೃಪೆ ಚೆನ್ನಾಗಿರೋದ್ರಿಂದ ಸತತವಾಗಿ ಮಳೆ ಇರೋದ್ರಿಂದ ಈ ಕಳೆಗಳು ಕೂಡ ತುಂಬಾನೇ ಸಂಪದ್ಭರಿತವಾಗಿ ಬೆಳೀತವೆ ಮುಖ್ಯ ಒಂದು ಬೆಳೆಕ್ಕಿಂತನು. ಸೊ ಕಳೆಗಳ ಒಂದು ನಿರ್ವಹಣೆಗೆ ತಾವು ಯಾವ ಒಂದು ಕ್ರಮಗಳನ್ನ ಅನುಸರಿಸ್ತೀರಿ?
0: ನಾನು ಈಗಲೇ ಹೇಳಿದ ಹಾಗೆ ಪೆಸ್ಟಿಸೈಡ್ ಅಥವಾ ಕಳೆನಾಶಕವನ್ನ ಯೂಸದಲ್ಲಿ ಬಹಳ ವಿರೋಧಿ ಹೆಸರಿ. ಆ ಸಂಗತಿಯಲ್ಲಿ ನಿರ್ವಹಣೆ ಆಗ್ಲೇಬೇಕು. ನಿರ್ವಹಣೆ ಆಗ್ಬೇಕು ಅಂತಂದ್ರೆ ನನಗೆ ಹಿಂದೆ ಪ್ರಫುಲ್ ಚಂದ್ರ ಅವರು ಕೂಳೆಬೆಳೆಗಾರರು ಅವರು ಯಾವಾಗಲೂ ಒಂದ್ ಮಾತು ಹೇಳ್ತಾ ಇದ್ರು, ಥರ್ಡ್ ಇಯರ್ ಡಿಗ್ರಿ ಇಂದನೆ ಅವ್ರ ಹತ್ರ ಹೋಗ್ತಾ ಇದ್ವಿ, ಒಂದಷ್ಟು ಟ್ರೈನಿಂಗ್ ತಗೊಂಡು ಏನೇ ಎಕ್ಸ್ಪೋಜರ್ ಅವ್ರದ್ದು ಏನೇನ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅನ್ನೋದಕ್ಕೆ. ಅವಾಗ ಅವ್ರು ಹೇಳ್ತಾ ಇದ್ರು ನಮ್ಮ ಹತ್ರ, ನೋಡಿ ಕಳೆಗೆ ಕಳೆ ಇದ್ರೆ ಫಲವತ್ತತೆ ಅಂತ. ನಿನ್ನ ಭೂಮಿಯ ಫಲವತ್ತತೆ ಗೊತ್ತಾಗದ್ ಯಾವಾಗ? ಕೇಳಿದ್ರೆ ಕಳೆ ಇದೆ ಅಂತಂದಾಗ. ಆಮೇಲೆ ಎರಡನೇದಾಗಿ ಆ ಕಳೆ ಜಾಸ್ತಿ ತಿನ್ನತ್ತೆ, ನೀವು ಸ್ವಲ್ಪ ಊಟವನ್ನು ಅದಕ್ಕೂ ಸೇರ್ಸಿ ಹಾಕಿ ಅಂತ ಹೇಳ್ತಿದ್ರು. ಈಗ ನಾನು ನನ್ನ ಅಡಿಕೆ ತೋಟದಲ್ಲೂ ಅಷ್ಟೇ ಬೇರೆ ಎಲ್ಲ ಕಡೆಗೆ ನೋಡಿದಾಗ ನನಗೆ ಬೇಸಿಗೆಯಲ್ಲಿ ಬೇರೆ ಟೈಮಲ್ಲಿ ಕಳೆ ಇದ್ರೆ ಬಾಲ ನ್ಯೂಟ್ರಿಯಂಟ್ ಅಬ್ಸರ್ವ್ ಮಾಡ್ಬಿಡುತ್ತೆ, ಅದು ಕಷ್ಟ ಆಗತ್ತೆ, ಹೌದು. ಆ ಟೈಮಲ್ಲಿ ಹೇಗಾರು ಮಾಡಿ, ನಾನು ಹೇಳ್ತಾರೆ ಮ್ಯಾನ್ಯುಯಲ್ ಮೆಥಡ್ ಅಂದ್ರೆ ಲೇಬರ್ ಬಿಟ್ಬಿಟ್ಟು ಇವತ್ತಿನ ಲೇಬರ್ ಕಾಲದಲ್ಲಿ ಕಷ್ಟ ಆದ್ರೂ ಸಹಿತ ನಾನು ಮಿಷಿನ್ ಕಟಿಂಗ್ ಮಾಡಿಸಿ ಅಂತಲೇ ಹೇಳೋನು. ಮಿಷಿನ್ ಕಟಿಂಗ್ ಮಾಡಿಸಿ, ಇಲ್ಲ ಅಂದ್ರೆ ಆದಷ್ಟು ಕೆಲವು ಕಡೆಗೆ ಎಲ್ಲಿ ಸಾಧ್ಯವೋ ಅಲ್ಲಿ ಇದಾಕಿ ಅಂತ. ಈ ಭತ್ತದಲ್ಲಿ ಏನ್ ಮಾಡ್ತೀವಿ ನಾವು, ಅಜೋಲಾ ಹಾಕೊಂಡಾಗ ಸನ್ಲೈಟ್ಗೆ ಎಕ್ಸ್ಪೋಜರ್ ಕಮ್ಮಿ ಆದಾಗ ಕಳೆ ಬೆಳೆಯೋದು ಕಮ್ಮಿ ಆಗತ್ತೆ. ಆ ವ್ಯವಸ್ಥೆಯಲ್ಲಿ ಕೆಲವೊಂದು ಕಡೆಗೆ ಇನ್ನು ನಾನು ಬೇಸಿಗೆಯಲ್ಲಿ ಜನವರಿಯಿಂದ ಮೇ ತಿಂಗಳವರೆಗೆ ನೀವು ಆದಷ್ಟು ಕಳೆ ತೋಟದಲ್ಲಿ ಇರಬೇಕು ಅಂತಲೇ ಹೇಳುವ. ಯಾಕೆ ಕೇಳಿದ್ರೆ ಮಾಯಿಶ್ಚರ್ ಎಫೆಕ್ಟ್ ಗಿಡಕ್ಕೆ, ಹೀಟ್ ಭೂಮಿಯ ಹೀಟ್ ಬರುವುದಿಲ್ಲ ಅಂತ. ಇದು ನಾನ್ ಕಂಡಿರ್ತಕ್ಕಂಥದ್ದು, ನನ್ನ ತೋಟ ಅಡಿಕೆ ತೋಟದಲ್ಲೇ ಇರಬಹುದು ಅಥವಾ ಬೇರೆ ಇನ್ನೆಲ್ಲ ಬೆಳೆಯಲ್ಲೂ ಸಹಿತ ನಾನ್ ಕಂಡಿರ್ತಕ್ಕಂಥದ್ದು. ಕಳೆ ನಿರ್ವಹಣೆ ಅಂತಂದ್ರೆ ಆದಷ್ಟು ನೀವು ಕಳೆನಾಶಕ ಹೋಗದೇನೆ ಈ ಎರಡು ಮೆಥಡ್ ಅಲ್ಲಿ ಅಂದ್ರೆ ಟ್ರ್ಯಾಕ್ಟರ್ ಇದರಲ್ಲಿರ್ಬೋದು ಅಥವಾ ಹೋಗಿ ಅಂತ ಹೇಳ್ತಕ್ಕಂಥದ್ದು ನನ್ನ ಅನುಭವ.
1: ಈಗ ಕಳೆಗಳ ನಿರ್ವಹಣೆ ಆಯ್ತು, ಕಳೆಗಳ ನಿರ್ವಹಣೆ ಜೊತೆ ಈಗ ಸಸ್ಯ ಪೋಷಕಾಂಶಗಳು ಆಗಿರ್ಲಿ, ಗೊಬ್ಬರದ ಒಂದು ನಿರ್ವಹಣೆ ಆಗಿರ್ಲಿ, ಗೊಬ್ಬರದ ಒಂದು ನಿರ್ವಹಣೆಯಲ್ಲಿ ತಾವೀಗಾಗಲೇ ಎರೆಹುಳದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಇದಲ್ದನೆ ಮತ್ತೆ ಯಾವ ಒಂದು ಗೊಬ್ಬರಗಳ ಒಂದು ನಿರ್ವಹಣೆ ಮಾಡ್ತಾ ಇದ್ದೀರಾ ಬೆಳೆಗಳಿಗೆ?
0: ನಾನು ಹೇಳ್ತಿರೋದು ಕೆಮಿಕಲ್ ಫರ್ಟಿಲೈಸರ್ಸ್ ಪೂರ್ಣ ಬಿಡಿ ಅಂತ ನಾ ಯಾವತ್ತು ಹೇಳುದಿಲ್ಲ ಇವತ್ತು. ಯಾಕೆಂತಂದ್ರೆ ನಮ್ದೆಲ್ಲದೂ ಬೆಳೆ ಈಗ ಈಗ ಒಂದೇ ಎಲ್ಲರೂ ಸಾವಯವಕ್ಕೆ ಹೋಗ್ತಾರೆ ಅಂತ ಹೇಳದೆ ಹೋದ್ರು ಸಹಿತ, ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ಶ್ರೀರಾಮ್ ಸೋನ ಅಂತಿದೀವಿ, ಅಟ್ ಲೀಸ್ಟ್ ಅಲ್ಲಿ 50% ನೀವು ಕೆಮಿಕಲ್ ಫರ್ಟಿಲೈಸರ್ ನ ರೆಡ್ಯೂಸ್ ಮಾಡಿ ಅದೇ ಕಾಸ್ಟ್ಗೆ ಬರ್ತಕ್ಕಂತ ಸಾವಯವ ಗೊಬ್ಬರವನ್ನ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಇಳುವರಿಯೂ ಉಳಿತದೆ, ಭೂಮಿಯ ಬಂಜರುತನ ಕಡಿಮೆ ಆಗ್ತದೆ. ಕ್ರಮೇಣವಾಗಿ ಒಂದ್ 5-6 ವರ್ಷದ ನಂತರ ತಾನ್ ತಾನಾಗೆ ಸ್ಲೋಲಿ ಸ್ಲೋಲಿ ರೆಡ್ಯೂಸ್ ಮಾಡ್ಕೊತ ಹೋದ್ರೆ ನಾವು ಸಾವಯವ ಕಡಿಗೋ ಅಥವಾ ನಾಳೆ ಸಾವಯವ ಅನ್ನೋದು ಪೂರ್ಣ ಅಲ್ಲದೆ ಹೋದ್ರು ಅಟ್ಲೀಸ್ಟ್ ಕಾನ್ಸ್ಟೆಂಟ್ ಅಂತ. ಈಗ ಏನಾಗ್ತಾ ಇದೆ ನೋಡಿ, ಕೆಮಿಕಲ್ ಫರ್ಟಿಲೈಸರ್ ರೆಗ್ಯುಲರ್ ಆಗಿ ಬಹಳ ಯೂಸ್ ಮಾಡ್ತಾ ಹೋದ್ರೆ ಎಲ್ಲಾ ಬೆಳೆಗೂ ಬಂತು. ಅಡಿಕೆ ಇರ್ಬೋದು ಏನ್ ಬರ್ಬೋದು ಅಂದ್ರೆ ನಾವು ಸಿಗ್ಮಾಯ್ಡ್ ಕರ್ವ್ ಅಂತ ಹೇಳ್ತೀವಿ. ಏನಂತ, ಫಸ್ಟ್ 1 ಚೀಲ ಹಾಕಿದ್ವಿ ಬಹಳ ಚೆನ್ನಾಗಿ ಇಳುವರಿ 2 ಕ್ವಿಂಟಲ್ ಬರುತ್ತೆ, ಕೊನೆ 3 ಚೀಲ ಹಾಕ್ತಿವಿ ಅದು 8 ಆಗತ್ತೆ, ಕೊನೆ 5 ಚೀಲ ಹಾಕ್ತಿವಿ 10 ದಾಟಿದ ಮೇಲೆ ನೀವು 25 ಚೀಲ ಹಾಕಿರೋದು 8ಕ್ಕೆ ಮತ್ತೆ ವಾಪಸ್ ಬರುತ್ತೆ ಹೊರತಾಗಿ ನಿಮ್ದು ಅದು ಇದು ಹೋಗೋದಿಲ್ಲ ಅಂತ. ನಾವೇನ್ ಅನ್ಕೊಂಡಿದೀವಿ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತೀವೋ ಅಷ್ಟು ಅದಲ್ಲ, ಅದಲ್ಲ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಇಳುವರಿಯಲ್ಲಿ ವಾಪಸ್ ಬರಕ್ ಸ್ಟಾರ್ಟ್ ಆಗತ್ತೆ. ಯಾಕೆ ಕೇಳಿದ್ರೆ ಭೂಮಿಯ ಸ್ಟ್ರಕ್ಚರ್ ಮತ್ತು ಟೆಕ್ಸ್ಚರ್ ಹಾಳಾಗಿರುತ್ತೆ ಅನ್ನೋದು ನನ್ನ ಇದು. ಯಾಕೆ ಕೇಳಿದ್ರೆ ನೋಡಿ, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ನೀವು ಅಪ್ಲೈ ಮಾಡಿದ್ರು ಸಹಿತ ಮಾಡಬಾರದು ಅಂತ ಹೇಳುದಿಲ್ಲ, 30% ಮಾತ್ರ ಪ್ಲಾಂಟ್ ಅಬ್ಸರ್ವ್ ಮಾಡಬತ್ತೆ, ಉಳ್ಕೆದಷ್ಟು ಲೀಚ್ ಔಟ್ ಆಗ್ಬಹುದು, ಗಾಳಿಯ ತೇವಾಂಶದಲ್ಲಿ ಹೋಗ್ಬಹುದು, ನೀರಲ್ಲಿ ಕೊಚ್ಕೊಂಡು ಹೋಗ್ಬಹುದು, ಇಲ್ಲ ಲಾಸ್ಟ್ಗೆ
1: ಏನಾಗಬಹುದು
0: ಆವಿ ಆಗಬಹುದು, ಇಲ್ಲ ಅಂದ್ರೆ ಭೂಮಿಯಲ್ಲಿ ಬಾಂಡ್ ಫಾರ್ಮೇಶನ್ ಆಗುತ್ತೆ, ಅದೇ ಭೂಮಿ ಹಾಳಾಗೋದು ಅಂತ ಹೇಳಿ ನಾವು. ಅದನ್ನ ನಾವು ಏನ್ ಮಾಡ್ಬೇಕು, ಹಿಂದೆ ಏನ್ ಮಾಡ್ತಿದ್ರು ಅಂತಂದ್ರೆ ನಮ್ಮಲ್ಲೇ ಹಿಂದೆ ನಾವು ಕೃಷಿಯಲ್ಲಿ ಓದಿದ್ದವಳು ಅಷ್ಟು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಏನ್ ಹೇಳುತ್ತೆ ಕೇಳಿದ್ರೆ ಅದನ್ನ 5 ಸರಿ ಡಿವೈಡ್ ಮಾಡಿ ಅಂತ. ನೀವು 300 ಗ್ರಾಮ್ ಒಂದು ವರ್ಷಕ್ಕೆ ಹಾಕ್ತೀರಿ ಅಂತ ಆದ್ರೆ 70-80 ಗ್ರಾಮ್ ಅಂತ ಒಂದು ಅಟ್ಲೀಸ್ಟ್ 3 ಸರಿ ಹಾಕಿ ಅಂತ. ಇವತ್ತಿನ ಲೇಬರ್ ಮ್ಯಾನೇಜ್ಮೆಂಟ್ ಸಿಗದ ಕಷ್ಟ ಇದೆ, ಇವೆಲ್ಲ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ, 1 ಸರಿ 300 ಗ್ರಾಮ್ ಹಾಕ್ತಿವಿ. ಯಾಕೆ ಹಿಂದೆ ಆ ಪೊಸಿಷನ್ ಇತ್ತು, ಯಾಕೆ 5 ಸರಿ ಹಾಕ್ಬೇಕು, ಯಾಕೆ 3 ಸರಿ ಹಾಕ್ಬೇಕು ಅಂತಂದ್ರೆ, 1 ಸರಿ ನೀವು 300 ಗ್ರಾಮ್ ಹಾಕಿದ್ರೆ ಗಿಡ 100 ಗ್ರಾಮ್ ತಗೊಳ್ಳೋದು, ಅಲ್ಲಿ ಮುಗಿತು, ಇನ್ನು 200 ಗ್ರಾಮ್ ವೇಸ್ಟ್ ಆಯ್ತು
1: ವೇಸ್ಟ್ ಆಯ್ತು.
0: ಅದೇ ನೀವು ಅದನ್ನ 3 ಸರಿ ಹಾಕಿದ್ರೆ 100 ಗ್ರಾಮ್ ಹಂಗೆ ಹಾಕಿದ್ರೆ ಇನ್ನೂ ನಿಮಗೆ ಜಾಸ್ತಿ ಗಿಡ ತಗೊಳತ್ತೆ ಅನ್ನುವ ಒಂದು ಇದು. ಆಮೇಲೆ ಎಕಾನಮಿ ವರ್ಕೌಟ್ ಆಗತ್ತೆ, ಭೂಮಿ ಫಲವತ್ತತೆ ಹಾಗೆ ಉಳಿಯತ್ತೆ ಅನ್ನೋದು ಹಿಂದಿನ ಮಾಡಿರ್ತಕ್ಕಂತ ನಮ್ಮ ಕೃಷಿ ಸಂಶೋಧನೆ. ನಾವು ಅದನ್ನ ಬಿಟ್ಬಿಟ್ಟು ಎಲ್ಲೋ ಹೋಗ್ತೀವಿ ಅಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ನಾ ಹೇಳುವುದಿಲ್ಲ. ಇವತ್ತಿನ ರೈತರ ಈ ಸಮಸ್ಯೆಯಲ್ಲಿ ಮೇಜರ್ ಸಮಸ್ಯೆ ಇರ್ತಕ್ಕಂಥದ್ದೇ ಲೇಬರ್ಸ್.
1: ಹೌದು ಸರ್.
0: ಯಾಕೆ ಕೇಳಿದ್ರೆ ಫಸ್ಟ್ ಲೇಬರ್ ಸಿಗೋದು ಕಷ್ಟ ಇದೆ, ಸಿಕ್ಕರೆ ಲೇಬರ್ ಕಾಸ್ಟ್ ಜಾಸ್ತಿ
1: ಜಾಸ್ತಿ ಇದೆ. ಹೌದು.
0: ಸಿಕ್ಕು ಕಾಸ್ಟು ತಗೊಂಡ್ರೆ ಇವತ್ತಿನ ಲೇಬರ್ಸ್ ಹತ್ರ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ. ಸರ್ ನಿಜವಾಗಿಯೂ ಹೇಳ್ತೇನೆ, ನಮ್ಮ ಕಾಲದಲ್ಲೆಲ್ಲ ನಾವು ಆರಾಮಾಗಿ 80-90

0: ಕೆಜಿ ಅಡಿಕೆಯನ್ನು ಹೊರೋರಿದ್ರು, ಇವತ್ತು 50 ಕೆಜಿ ಗೊಬ್ಬರ ಮಾರ್ತಾ ಇದ್ದಾನೆ. ಅವರೆಲ್ಲರೂ ಹೇಳ್ತಾ ಇದಾರೆ ನಂಗೆ, ಸರ್ ಆದಷ್ಟು ನೀವು ಈ ಗೊಬ್ಬರದ 30 ಕೆಜಿ ಮಾಡೋದು ಉತ್ತಮ ಸರ್, ಹೊರೋರಿಲ್ಲ ನಮ್ಮಲ್ಲಿ, ಲೇಬರ್ಸ್ ಕಷ್ಟ ಆಗಿದೆ ಅಂತ. ಇದನ್ನ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಇವತ್ತಿನ ಅವರಿಗೂ ಅಂದ್ರೆ ಅವರು ಸೋಂದೇರಿಗಳು ಅಂತ ಹೇಳೋದಕ್ಕಿಂತ ಅವರಲ್ಲಿರ್ತಕ್ಕಂಥ ಶಿಕ್ಷೆ ಕಮ್ಮಿ ಆಗಿದೆ
1: ಅಂತ
0: ಉಂಟಿದೆ. ಅವ್ರು ತಿನ್ನುವ ಆಹಾರ ಇರಬಹುದು ಅಥವಾ ಅವ್ರ ಹ್ಯಾಬಿಟ್ಸ್ ಗಳಿರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು. ನನಗೆ ಅದ್ರ ಬಗ್ಗೆ ಬಹಳ ಎಕ್ಸ್ಪ್ಲನೇಷನ್ ಕೊಡೋದ್ರ ಅರ್ಥ ಇಲ್ಲ, ಬಟ್ ಇವತ್ತಿನ ಪರಿಸ್ಥಿತಿ ಅಲ್ಲಿ ಹೋಗ್ತಾ ಇದೆ.
1: ತುಂಬಾ ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಸಾವಯವ ಕೃಷಿಯ ಜೊತೆಗೆ ಬಾಳೆ ಕೃಷಿಯ ಒಂದು ಅನುಭವ ಕೂಡ ತಾವು ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ವ್ಯಾಪಾರದ ಒಂದು ವ್ಯವಸ್ಥೆ ಕೂಡ ತಾವು ತಮ್ಮದೇ ಆದಂತಹ ಒಂದು ವ್ಯಾಪಾರದ ವ್ಯವಸ್ಥೆ ಕೂಡ ಮಾಡಿಕೊಂಡಿರೋದು ಕೂಡ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಅಥವಾ ತಮ್ಮನ್ನ ಭೇಟಿಯಾಗಿ ಇನ್ನು ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ದೂರವಾಣಿ ಸಂಖ್ಯೆ ಕೊಡಬಹುದಾ?
0: 9886228350 ಸೀತಾರಾಮ್.
1: 9886228250 ಸೀತಾರಾಮ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಮಾಡಿ ಮಾಹಿತಿ ಪಡೆದುಕೊಳ್ಬಹುದು ಅಂತ ಹೇಳುತ್ತಾ, ಇದುವರೆಗೆ ತಾವು ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರಕ್ಕೆ ಬಂದು ತಮ್ಮ ಅನುಭವವನ್ನ ಅಂದ್ರೆ ಕೃಷಿ ಮತ್ತೆ ಕೃಷಿ ಅವಲಂಬಿತ ಏನು ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ, ಇದರ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಿ. ಸ್ವವಿವರವಾಗಿ ತುಂಬಾನೇ ಒಂದು ವಿಸ್ತೃತ ರೂಪದಲ್ಲಿ ಎಲ್ಲಾನು ನಾವೇನ್ ಹೇಳ್ತೀವಿ ಕ್ಯಾಪ್ಸುಲ್ ಅಂತ ಹೇಳ್ತೀವಲ್ಲ, ಆ ತರದ ಒಂದು ರೀತಿಯಲ್ಲಿ ತಾವು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ಇನ್ನೊಮ್ಮೆ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್.
0: ನಮಸ್ಕಾರ.
2: ರೈತ ಬಾಂಧವರೇ, ಇದುವರೆಗೂ ಸಾವಯವ ಕೃಷಿ ಮತ್ತು ಬಾಳೆ ಕೃಷಿಯ ಅನುಭವ ಕುರಿತು ಶಿವಮೊಗ್ಗದ ಕೃಷಿಕರಾದ ಸೀತಾರಾಮ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪರಿಸರ ಗೀತೆಯನ್ನು ಕೇಳೋಣ, ಬನ್ನಿ.

ತಂದವರೇ ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿ ರಂಗ ಕಿಸಾನ್ ಮಣಿ ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಿದಿರಿ.
1: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.

0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿತಿಹ ಕ್ಷಣಗಳು ಪ್ರಸಾರವಾಗಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ಅವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
3: ಆಕಾಶವಾಣಿ ಭದ್ರಾವತಿ, ಸಮಯ 7:34 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
4: ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
5: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
4: ನಿನಗೆ ಬೇರೆ ಹೆಸರು ಬೇಕೆ?
6: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
4: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
5: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
4: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
6: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮು ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾರ್ಮೋ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮು ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ಬಹಿಯ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ದ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂ

0: ಪಟ್ಟಿ ಅಲ್ ಬಹ್ಯಾ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಯುವಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರಿ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು, ಬ್ರಿಕ್ಸ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು, ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂಥ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಣೆಯಲ್ಲಿ ರೈಲ್ವೆ ಇಲಾಖೆಯು ಶೇಕಡ 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ

ಉಭಯ ರಾಷ್ಟಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ.

ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 7:45. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀ ಕೇಳುಗರಿಗೆಲ್ಲ ಇಂದಿನ
1: ಆಕಾಶವಾಣಿ ಭದ್ರಾವತಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ.

ಕಾರ್ಯಕ್ರಮದ ಕಡೆ ಗೀತೆಯನ್ನು ಕೇಳೋಣ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್, ಕವಿತಾ ಕೃಷ್ಣಮೂರ್ತಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಬುಲಾಂದಿ ಚಿತ್ರದ ಗೀತೆ.

ಇದೀಗ ಕನ್ನಡ ಚಿತ್ರಗೀತೆಗಳ ಜೊತೆಗೆ ಅಕ್ಷರಗಳನ್ನ ಜೋಡಿಸಿ ಸರಿಯಾದ ಪದವನ್ನ ರಚನೆ ಮಾಡುವಂತ ಕಾರ್ಯಕ್ರಮ ಚಿತ್ರಗೀತೆಗಳ ಮಧ್ಯ ಮಧ್ಯದಲ್ಲಿ ಎರಡು ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ನೋಡೋದು. ಮೊದಲನೆಯ ಪದಕ್ಕಾಗಿ ಅಕ್ಷರಗಳು ಹೀಗಿದೆ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಈಗ ಸದ್ಯದಲ್ಲೇ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಅವರಾಗಿ ನಂತರದಲ್ಲಿ ನಾನು ಈಗ ಜಾಯಿನ್ ಆದೆ ಅಂದ್ರೆ ಒಂದು ಗೀತೆಯ ನಂತರದಲ್ಲಿ ಪುನಃ ಈ ಅಕ್ಷರಗಳನ್ನ ಹೇಳ್ತೇನೆ ಅಂತ ಹೇಳ್ತಾ ಮೊದಲನೆಯ ಅಕ್ಷರ ಮು, ಮೊದಲನೆಯ ಅಕ್ಷರ ಮು, ಎರಡನೆಯ ಅಕ್ಷರ ಸ್ವಾ, ಸಾಕಿಳಿ ಸ ವಾವತ್ತು ಸ್ವಾ, ಮೂರನೆಯ ಅಕ್ಷರ ತು, ತಾಗೆ ತಾವತ್ತು ಕೊಂಬು ತು, ನಾಲ್ಕನೆಯ ಅಕ್ಷರ ತಿ. ಮೊದಲನೆಯ ಅಕ್ಷರ ಮು, ಎರಡನೆಯ ಅಕ್ಷರ ಸ್ವಾ, ಮೂರನೆಯ ಅಕ್ಷರ ತು, ನಾಲ್ಕನೆಯ ಅಕ್ಷರ ತಿ. ಈ ನಾಲ್ಕು ಅಕ್ಷರಗಳನ್ನ ಸೇರಿಸಿದಾಗ ಬಂದಂತಹ ರಚನೆಯಾದ ಪದವನ್ನ ನೀವು ಟೈಪ್ ಮಾಡಿ 9481527600, ಯಾಕಂದ್ರೆ ಪದೇ ಪದೇ ಹೇಳೋದು ಇದು ಭದ್ರಾವತಿ ಆಕಾಶವಾಣಿಯ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ಸಂದೇಶವನ್ನ ಕಳಿಸಿದ್ರೆ ಈ ಗೀತೆಯ ನಂತರದಲ್ಲಿ ನಿಮ್ಮ ಎಲ್ಲರ ಸಂದೇಶಗಳನ್ನ ನೋಡೋಣ. ಮತ್ತೊಮ್ಮೆ ಅಕ್ಷರಗಳಿಗೂ ಕನ್ಫ್ಯೂಷನ್ ಆಗಬೇಡಿ. ಮೊದಲನೆಯ ಅಕ್ಷರ ಮು, ಎರಡನೆಯ ಅಕ್ಷರ ಸ್ವಾ, ಸಾಕಿಳಿ ಸ ವಾ ಸ್ವಾ, ಮೂರನೆಯ ಅಕ್ಷರ ತು, ನಾಲ್ಕನೆಯ ಅಕ್ಷರ ತಿ. ಗೀತೆಯ ನಂತರದಲ್ಲಿ ಸಂದೇಶಗಳು.

ಸಂದೇಶಗಳು ಬಂದಿದೆ, ಅಕ್ಷರಗಳನ್ನ ಜೋಡಿಸಿ ಸರಿಯಾದ ಪದವನ್ನ ರಚನೆ ಮಾಡಿ ಯಾರೆಲ್ಲ ಕಳಿಸಿದ್ದಾರೆ ನೋಡೋಣ. ಆರಂಭದಲ್ಲಿ ನಿಮ್ಮೆಲ್ಲರ ಹೆಸರುಗಳನ್ನ ಓದೋದು, ನಂತರದಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಾನು ಉತ್ತರವನ್ನ ಹೇಳ್ತೇನೆ ಕೇಳಿದರೆ. ಸಮಯ 8:11:55 ಸ್ಟುಡಿಯೋ ಸಮಯ ಸರಿಯಾಗಿ. ಗೌರಮ್ಮ ಹಾವೇರಿಯಿಂದ, ನಮಸ್ತೆ ಮೇಡಮ್, ಹಿಂದಿ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂದ್ವು ಅಂತ ಉತ್ತರವನ್ನ ಕಳಿಸಿದ್ರೆ. ಸಂಖ್ಯೆ ಕೊನೆ ಆಗ್ತಿದೆ. ಯಾರಿದು ಇಲ್ಲ ಮುಂಜಾನೆ. ಗಂಗಾಧರೇಶ್, ಬಿ ಜಿ ಹೊಸಮನೆ, ಭದ್ರಾವತಿ ರಮೇಶ್, ಅರವಿಂದ್, ನಾರಾಯಣ್, ಕೋಮಲ್, ಇವರ ಸಂದೇಶ ಅಂತ ಅನ್ಕೋತೀನಿ. ಯಾಕಂದ್ರೆ ಕಳೆದ ಬಾರಿ ಕಳಿಸಿದ್ದ ಮೇಲ್ಗಡೆ ಶೋ ತೋರಿಸ್ತಾ ಇತ್ತು ಡಿಸ್ಪ್ಲೇನಲ್ಲಿ, ಹಾಗಾಗಿ ಸಂಖ್ಯೆ ಕೊನೆ ಆಗ್ತಿದೆ 2769. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ತೆ ಮೇಡಮ್ ಅಂತ ಉತ್ತರವನ್ನ ಕಳಿಸಿದ್ದಾರೆ. ಹಂಪಣ್ಣ ಅವರು ನ್ಯಾಮತಿಯಿಂದ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ, ಮಂಡಗದ್ದೆ ಹೋಬಳಿಯಿಂದ, ಶೈಲಜಾ ಕೃಷ್ಣಸ್ವಾಮಿ, ವಿಜಯನಗರ, ಶಿವಮೊಗ್ಗದಿಂದ ಧನರಾಜ್ ಪಿ, ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮ ಸರಿಯಾದ ಉತ್ತರ. ಎಚ್ ಆರ್ ರುದ್ರಸ್ವಾಮಿ, ಕಣದಾಳ ಹೊಸ ಬಡಾವಣೆ, ಚಿಕ್ಕಮಗಳೂರು, ಎಂ ಈಶಣ್ಣ, ಮುತ್ತಿಗಾರಹಳ್ಳಿ, ಮೊಳಕಾಲ್ಮೂರು ತಾಲೂಕಿನಿಂದ, ಮಯೂರ್ಕೋಟಿ, ಜನ್ನಾಪುರ, ಭದ್ರಾವತಿಯಿಂದ ಸರಿಯಾದ ಉತ್ತರ. ಓಲ್ಡ್ ಈಸ್ ಗೋಲ್ಡ್, ಸೂಪರ್ ಸೆಲೆಕ್ಟೆಡ್ ಹಿಂದಿ ಸಾಂಗ್ಸ್, ವಂಡರ್ಫುಲ್, ಮಯೂರ್ಕೋಟಿ, ಜನ್ನಾಪುರ ಸಂದೇಶ ಮತ್ತೊಂದು. ಹ್ಯಾಬಿಲ್ ರಾಘವೇಂದ್ರ, ಅಪ್ಪರ್ ಹುತ್ತ, ಭದ್ರಾವತಿಯಿಂದ

ಪ್ರಶಾಂತ್ ಅರ್ಷಿಟರ್ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಉಮಾ ಟೈಲರ್ ವಿನೋಬ ನಗರದಿಂದ, ಅಜಯ್ ವಂಡ್ಕರ್ ಲೋಯ್ ವೃತ್ತ ಭದ್ರಾವತಿಯಿಂದ, ವಿಜಯಪುರ ಸುದರ್ಶನ ಭರತ್ ಕುಮಾರ್ ವಂದೇ ನವಾಜ್ ಅವರ ಸಂದೇಶ, ಜಯಪುಟ್ಟಸ್ವಾಮಿ ಕೆನಡಾ ನಮಸ್ತೆ ಪ್ರಸಾರವಾದ ಮೂರು ಹಿಂದಿ ಹಾಡುಗಳು ಕೂಡ ತುಂಬ ಇಂಪಾಗಿದ್ವು, ಇಷ್ಟವಾಯಿತು, ಧನ್ಯವಾದಗಳು ಅಂತ ಜೊತೆಯಲ್ಲಿ ಉತ್ತರವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಭಾರತ ಪ್ರಕಾಶ್ ಶಿವಮೊಗ್ಗದಿಂದ, ಭರತ್ ಅಲ್ಲ ಭಾರತ ಅಂತ ನೀವು ಕಳಿಸಿದ್ದೀರಾ. ಶಾಂತ ಚರ್ಬಡಿಗೇರ್ ಕುಕ್ಕನಹಳ್ಳಿ ತಾಲೂಕು ಗಾನಕೋಗಿಲೆ ಜಾನಕಿ ಅಮ್ಮ ಅವರ ಬಗ್ಗೆ ಒಂದೆರಡು ಸಾಲುಗಳನ್ನು ಕಳಿಸಿದ್ದಾರೆ ಉತ್ತರದೊಂದಿಗೆ. ಮಧುರಕಂಠದ ಗಾನಕೋಗಿಲೆ ನೀವು ಜಾನಕಿ ಅಮ್ಮ, ಸಾವಿರಾರು ಹಾಡು ಹಾಡಿ ಕೋಟಿ ಹೃದಯವನ್ನು ಗೆದ್ದವರು ನೀವು. ಸಿಹಿಯಾದ ನಿಮ್ಮ ಸುಮಧುರ ಸ್ವರ ಕೇಳಿದೊಡನೆ ಮೂಡುತ್ತದೆ ಸಂತಸದ ಅಲೆ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರ ಮನದಲ್ಲಿ ನೀವು ಅಚ್ಚುಮೆಚ್ಚು. ಭಕ್ತಿ ಪ್ರೀತಿ ದುಃಖ ಸಂತೋಷ ಎಲ್ಲ ಭಾವಗಳಿಗೆ ಜೀವ ತುಂಬಿದ ಧ್ವನಿ, ನಿಮ್ಮ ಹಾಡು ಮುಳುಗಿದ ಕ್ಷಣವೇ ಮನವು ಅರಳುತ್ತದೆ ಪರಿಮಳದ ಹೂವಾಗಿ. ಕನ್ನಡದ ಹೆಮ್ಮೆ, ಭಾರತದ ಗಾನಕೋಗಿಲೆ, ನಮ್ಮ ನಿಮ್ಮ ಕೀರ್ತಿ ಸದಾ ಕಲಾಮರ, ನಿಮ್ಮ ಹಾಡುಗಳು ಎಂದೆಂದಿಗೂ ಜನಮನದಲ್ಲಿ ಚಿರಸ್ಥಾಯಿಯಾಗಿ ಮುಳುಗಲಿ, ನಿಮ್ಮ ನೆನಪು ಸದಾ ಚಿರಂತನ, ನಿಮ್ಮ ಸ್ವರ ಸದಾ ಅಮೃತಮಯ, ನಿಮಗೆ ನಮ್ಮ ಕೋಟಿ ಕೋಟಿ ನಮನಗಳು, ಶಾಶ್ವತವಾಗಿರಲಿ ನಿಮ್ಮ ಕೀರ್ತಿಗಾನ. ಕವಿತೆಯನ್ನು ಓದಿದಾಯ್ತಲ್ಲ ಅಶೋಕ್ ಎಸ್ಎಲ್ ಶಿವಮೊಗ್ಗದಿಂದ ಸರಿಯಾದ ಉತ್ತರ, ಮೋನಿಕಾ ಹಾಸನದಿಂದ, ನಾಗೇಂದ್ರ ಗುಂಡಮ್ಮ ಉಳ್ಳಾರ್ತಿ ದೊಡ್ಡೊಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ನಾಗರಾಜ್ ಅಂಗಡಿ ಕಾಗದನಗರ, ಶುಭ ಸಂಜೆ ಅಂತ ಉತ್ತರವನ್ನು ಕಳಿಸಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡೆ ನಾಳಿಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ವಿಶಾಲ್ ಆರ್ ಭದ್ರಾವತಿಯಿಂದ ನಮಸ್ತೆ ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ರು. ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಾಸಗಡದೆ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಅಂತ ಕಳಿಸ್ತಾ ಇದ್ದಾರೆ. ರೇಣುಕಾಡಿ ಶಿವಮೊಗ್ಗದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಸುಭಾನ್ ಕೋರಿ ಹಗರ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸೂಪರ್ ಹಿಂದಿ ಹಾಡುಗಳು ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಜೊತೆಯಲ್ಲಿ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಭದ್ರಾವತಿಯಿಂದ ಐ ಥಿಂಕ್ ವೇಣ ಮೇಡಮ್ ಈಸ್ ಓಕೆ ಓಕೆ. ನಾನು ಈಗ ಮುಂದೆ ಅಕ್ಷರಗಳು ಮತ್ತೊಮ್ಮೆ ಹೇಳಿ ಪ್ಲೀಸ್ ಅಂತ ಇದ್ದಾರೆ. ಈಗ ಆಯ್ತು, ಈಗ ಮುಂದಿನ ಅಕ್ಷರಗಳನ್ನು ಖಂಡಿತ ನಾನು ಹೇಳ್ತೇನೆ. ರೇಖಾ ಕೋಟಿ ಶ್ರೇಯಾ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ ಸರಿಯಾದ ಉತ್ತರ, ಮೆಲೋಡಿ ಕ್ವೀನ್ ಜಾನಕಿ ಅಮ್ಮ ಸಾಂಗ್, ಥ್ಯಾಂಕ್ ಯು ಮ್ಯಾಮ್ ದೇವರಾಜ್ ಸುಮುಖ ಅವರ ಸಂದೇಶ, ವಿಲೀಲ ವಿದ್ಯಾನಗರ ಶಿವಮೊಗ್ಗ ಪ್ರಶ್ನೆ ಗೊತ್ತಾಗಲಿಲ್ಲ, ಈಗ ರೇಡಿಯೋ ಆನ್ ಮಾಡಿದೆ ಅಂತ ಇದ್ದಾರೆ. ಆಯ್ತು ಕೇಳಿದರೆ ಈಗ ಉತ್ತರ ಮೇಲೆ ಖಂಡಿತ ಮತ್ತೊಮ್ಮೆ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷರಗಳು. ಮಮತಾ ಭದ್ರಾವತಿಯಿಂದ, ನಮಸ್ತೆ ಮೇಡಮ್, ಹಾಡುಗಳು ತುಂಬ ಚೆನ್ನಾಗಿ ಪ್ರಸಾರ ಆಗ್ತಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈಗ ನೀಡಿದಂತಹ ಅಕ್ಷರಗಳು ಇಷ್ಟೇ ಇತ್ತು. ಮು ಸ್ವ ತು ತಿ, ಸ್ವಾತಿ ಮುತ್ತು ಆಗಿತ್ತು ಉತ್ತರ. ಮೊದಲನೆಯ ಪದ ರಚನೆ ಆಯಿತು, ಸ್ವಾತಿ ಮುತ್ತು ಅನ್ನೋ ಪದ. ಈಗ ಎರಡನೆಯ ಪದಕ್ಕಾಗಿ ಅಕ್ಷರಗಳು ಬೇಗ ಬೇಗ ಎಲ್ಲರೂ. ಮೋನಿಕಾ ಆಸನದಿಂದ ಓಕೆ, ಸ್ವಾತಿ ಮುತ್ತು ನಿಮ್ಮ ಹೆಸರನ್ನು ನಾನು ಓದ್ದೆ. ಮೋನಿಕಾ ಅವರ ಆಸನದಿಂದ ಕೂಡ ಸ್ವಾತಿ ಮುತ್ತು ಅಂತ ಉತ್ತರವನ್ನು ಕಳಿಸಿದ್ರು. ಮುಂದಿನ ಪದಕ್ಕಾಗಿ ಅಕ್ಷರಗಳು ಬೇಗ ಬೇಗ ಟೈಪ್ ಮಾಡ್ಕೊಳ್ಳಿ. ಮೊದಲನೆಯ ಅಕ್ಷರ ಕು, ಕಾಗೆ ಕೊಂಬು ಕು ಸೊನ್ನೆ. ಎರಡನೆಯ ಅಕ್ಷರ ರಿ, ಎರಡನೆಯ ಅಕ್ಷರ ರಿ. ಮೂರನೆಯ ಅಕ್ಷರ ಕು, ನಾಲ್ಕನೆಯ ಅಕ್ಷರ ಶಿ. ಐದನೆಯ ಅಕ್ಷರ ಮ, ಆರನೆಯ ಅಕ್ಷರ ಅ, ಏಳನೆಯ ಅಕ್ಷರ ನ. ಅಕ್ಷರಗಳು ಮತ್ತೊಮ್ಮೆ, ಮೊದಲನೆಯ ಅಕ್ಷರ ಕುಂ, ಎರಡನೆಯ ಅಕ್ಷರ ರಿ, ಮೂರನೆಯ ಅಕ್ಷರ ಕು, ನಾಲ್ಕನೆಯ ಅಕ್ಷರ ಶಿ, ಐದನೆಯ ಅಕ್ಷರ ಮ, ಆರನೆಯ ಅಕ್ಷರ ಅ, ಏಳನೆಯ ಅಕ್ಷರ ನ. ಕುಂ ರಿ ಕು ಶಿ ಮ ಆ ನ ಬಂತಪ್ಪ, ಬರ್ತಾ ಇದೆ ಸಂದೇಶಗಳು. ಕೇಳಿದರೆ ಮುಂದಿನ ಗೀತೆಗಳ ನಂತರದಲ್ಲಿ ಮತ್ತೆ ಎಲ್ಲರ ಸಂದೇಶಗಳು, ಎಲ್ಲರೂ ಜೊತೆಯಾಗಿಯೇ ಇದ್ರಿ ಕಾರ್ಯಕ್ರಮದಲ್ಲಿ, ಹಾಗಾಗಿ ಎಲ್ಲರೂ ಅಕ್ಷರಗಳನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪದವನ್ನು ರಚನೆ ಮಾಡಿ 9481527600 ಕಳುಹಿಸ್ತಾ ಇರಿ. ಜೊತೆಯಲ್ಲಿ ಈ ಗೀತೆಗಳು ಮತ್ತೊಮ್ಮೆ ಎಸ್ ಜಾನಕಿ ಅಮ್ಮನವರ ಸ್ವರದಲ್ಲಿ ಜೊತೆಯಾಗ್ತಾ ಇದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಳೆಯರಾಜ ಅವರು. ಗೀತೆಗಳು ಇದೀಗ

ಸಂದೇಶ ಬಂದಿದೆ. ಎಲ್ಲರ ಸಂದೇಶಗಳನ್ನು ನೋಡಿ ಕಡೆಯಲ್ಲಿ ಉತ್ತರವನ್ನು ಹೇಳೋದು ಯಾವ ಪದ ರಚನೆ ಆಯಿತು ಅಂತ. ಆರಂಭದ ಸಂದೇಶ ಬಂದಿದೆ ಹಂಪಣ್ಣವರು ನ್ಯಾಮತಿಯಿಂದ, ಚಿತ್ರ ಶಿವಕುಮಾರ ಉಸ್ಮನೆ ಭದ್ರಾವತಿಯಿಂದ, ನಾಗೇಂದ್ರ ಗುಣ್ಣಮ್ಮ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಸಂಖ್ಯೆ ಕೊನೆಯಾಗ್ತದೆ, ಉಮಾ ಟೈಲರ್ ವಿನೋಬನಗರದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರುತ್ತ ಭದ್ರಾವತಿಯಿಂದ, ದಿವ್ಯ ಮಡಿವಾಳ ಬೀದಿಯಿಂದ, ಗಂಗಾಧರೇಶ್ ಬಿಜಿ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಮಮತಾ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ವೀರ್ಯ ವಿದ್ಯಾನಗರ ಸರಿಯಾದ ಉತ್ತರ, ಚಂದ್ರಿಕಾ ಶೇಷಚಲ ಹಾರನಹಳ್ಳಿಯಿಂದ, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಅಂಪ ಸಾಗರದಿಂದ, ಅಜಯ್ ವಣ್ಕರ್ ಲೋಯರ್ ಹುತ್ತದಿಂದ ಭದ್ರಾವತಿ ಲೋಯರ್ ಹುತ್ತದಿಂದ, ವಿಶಾಲ್ ಆರ್ ಭದ್ರಾವತಿಯಿಂದ, ಗೌರಮ್ಮ ಹಾವೇರಿಯಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಸಂಜೆಯ ವಂದನೆಗಳು. ಚಿತ್ರಗೀತೆಗಳಂತೂ ಸೂಪರ್ ಚೆನ್ನಾಗಿ ಮೂಡಿಬರ್ತದೆ, ಒಂದಕ್ಕಿಂತ ಒಂದು ಅಂತ ಇಷ್ಟ ಆಗಿದೆ ಅವರಿಗೆ. ನಾಗರಾಜ್ ಅಂಗಡಿ ಕಾಗದ ನಗರದಿಂದ, ನೀವು ಮೈಸೂರಿನಿಂದ ಹೆಸರು ನೀವು ಹಾಗೆ ಟೈಪ್ ಮಾಡಿದ್ದೀರಾ, ನಿಮ್ಮ ಹೆಸರು ಹೀಗೆ ಇರಬಹುದಾ, ನೀಯೋ ಅಂತ ಕಳಿಸಿದ್ದಾರೆ ಮೈಸೂರಿನಿಂದ. ಎಂ ಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಕೆಪಿ ದಿನೇಶ್ ಭಟ್ಟರ್ಚನ ಭಟ್ಟ

0: ಕಷ್ಟಪಟ್ಟು ಕವರಿ ಮಂಡಿಗೆ ದೇವಬಳಿಯಿಂದ ವಿನಯ್ ಕುಮಾರ್ ಓಟಿ ರಸ್ತೆಯಿಂದ 9 ಶಶಿಕಲಾ ಎಸ್ ಶಾಂತಕುಮಾರ್ ಭದ್ರಾವತಿ 14.7 ಅಂತ ಕೂಡ ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಕಿರಣ ನಮಸ್ತೆ ಮೇಡಮ್, ಉತ್ತರ ಇದಾಗಿದೆ ಅಂತ ಇದ್ದಾರೆ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಶಾಂತಾ ಚರ್ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರ್ ಎತ್ತಿ ಚೌಡೇನ ಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಮಯೂರ್ಕೋಟಿ ಜನ್ನಾಪುರದಿಂದ. ಗುಡ್ ಈವ್ನಿಂಗ್ ಮೇಡಮ್, ಸೂಪರ್ ಸಾಂಗ್ಸ್ ಮೇಡಮ್, ಕೇಳ್ತಾ ಕೇಳ್ತಾ ಕಣ್ಣಲ್ಲಿ ನೀರು ಬರ್ತಾ ಇದೆ ಮ್ಯಾಮ್. ಅನಂತ ಸುಮಧುರ ಧ್ವನಿ ಮ್ಯಾಮ್, ಜಾನಕಿ ಅಮ್ಮ ಅವರದು. ಸುಮಾ ನಿರಂಜನ್ ಬೆನಕನ ಹಳ್ಳಿಯಿಂದ ಸಂದೇಶ, ಭಾವುಕರಾಗಿದ್ದಾರಂತೆ ಗೀತೆಗಳನ್ನು ಕೇಳಿ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಸರಿಯಾದ ಉತ್ತರ. ಗೌರಮ್ಮ ಹಾವೇರಿಯಿಂದ, ಓಕೆ ಫ್ರಮ್ ವೀಣಾ ಪುಣೆ ಪದ್ಮಾ ಲೇಔಟ್ ಬೆಂಗಳೂರು, ಸೀತಾ ಸರ್ಕಲ್ ಬೆಂಗಳೂರಿನಿಂದ ಉತ್ತರ ಸರಿಯಾಗಿದೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಯಾಕ್ರಿ ಸರಿ ಇಲ್ವಾ ಹೆಸರು, ಯಾಕ್ರಿ ಹೇಳಲಿಲ್ಲ. ಮೋನಿಕಾ ಹಾಸನದಿಂದ ಸ್ವಾತಿ ಮುತ್ತು ಅನ್ನೋ ಉತ್ತರವನ್ನು ಕಳಿಸಿದಾಗ ಕೂಡ ಪದೇ ಪದೇ ನಿಮ್ಮ ಹೆಸರನ್ನು ನಾನು ಓದಿದೆ. ಸರಿಯಾಗಲಿ ಸರಿಯಾಗದೇ ಇರಲಿ, ಎಲ್ಲರ ಹೆಸರುಗಳನ್ನು ಖಂಡಿತ ಓದ್ತಾ ಸ್ವಲ್ಪ ವೇಗವಾಗಿ ಓದುವಾಗ ನಿಮ್ಮ ಹೆಸರು ಮಿಸ್ ಆಗೋದಿಲ್ಲ. ಕಾನ್ಸಂಟ್ರೇಷನ್ ಸ್ವಲ್ಪ ಆಚೆ ನೀವೇನೋ ಮಾತಾಡ್ತಿರ್ಬೋದು, ಆಗ ಕೇಳಿಸ್ಕೊಳ್ಳಿಲ್ಲ ನನ್ನ ಹೆಸರು ಅಂತ ಹೇಳಬೇಕಷ್ಟೆ. ಓಕೆ, ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ರೇಖಾ ಕೋಟಿ ಶ್ರೇಯಾ ಗುಜ್ಜರ್ ಸಿದ್ದಾಪುರ ಭದ್ರಾವತಿಯಿಂದ ಸರಿಯಾದ ಉತ್ತರ. ಎಲ್ಲರ ಹೆಸರುಗಳನ್ನು ನಾನು ಓದಿದ್ದೇನೆ ಅಂತ ನಿಮಗೆ ಗೊತ್ತಿದೆ, ಯಾಕಂದರೆ ನಿಮಗೆ ಅಲ್ಲಿ ಗೊತ್ತಾಗಿರುತ್ತೆ, ನೀವು ಕೇಳಿಸ್ಕೊತಿರ್ತೀರ ಯಾವಾಗ್ಲೂ ರೇಡಿಯೋ ಅಂದರೆ ಈಗ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ ಅಂದರೆ ಉತ್ತರಕ್ಕಾಗಿ ನೀವು ಕಾಯ್ತಾ ಇರ್ತೀರಲ್ವಾ. ರೇಡಿಯೋ ಆ್ಯಪ್ನಲ್ಲಿ ಕೇಳುವುದಕ್ಕೆ ನಂಬರ್ ಹೇಳಿ ಮೇಡಮ್ ದಯವಿಟ್ಟು ಅಂತದೆ. ರೇಡಿಯೋ ಆ್ಯಪ್ನಲ್ಲಿ ಕೇಳುವುದಾದರೆ ಇದೇ ಸಂಖ್ಯೆನೇ, ನಾನು 9481572700 ನಮ್ಮ ವಾಟ್ಸಪ್ ಸಂಖ್ಯೆ ಇದು, ಭದ್ರಾವತಿ ಆಕಾಶವಾಣಿ ವಾಟ್ಸಪ್ ಸಂಖ್ಯೆ ಇದು. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಹೆಸರನ್ನು ಹೇಳಿದ್ರೆ ಗೂಗಲಲ್ಲಿ ಹೋಗಿ IAR ಆಕಾಶವಾಣಿ ಭದ್ರಾವತಿ ಅಂತ ಹೊಡೆದ್ರೆ ನೀವು ಆನ್ಲೈನ್ ರೇಡಿಯೋ ಕೂಡ ಕೇಳಬಹುದು. 103.5 675 ಕಿಲೋ ಹರ್ಟ್ಸ್ಗಳಲ್ಲಿ ಈಗ ಪ್ರಸಾರ ಆಗ್ತಿದೆ ಈ ಕಾರ್ಯಕ್ರಮ. ಚಿತ್ರಗೀತೆಗಳ ಮಧ್ಯದಲ್ಲಿ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡ್ತಾ ಇದ್ದೀರಾ ಕೇಳುಗರೆ ನಮ್ಮ ಜೊತೆಯಾಗಿ. ನಾನೀಗ ಹೇಳಿದಂತಹ ಅಕ್ಷರಗಳನ್ನು ಜೋಡಿಸಿದಾಗ ಬಂದಂತಹ ಉತ್ತರ ಏನಾಗಿತ್ತು? ಕುಂ ರಿ ಕು ಶಿ ಮಾ ಆ ನ ಆಗಿತ್ತು. ಅರಿಶಿಣ ಕುಂಕುಮ ಆಗಿತ್ತು ಉತ್ತರ. ಎಲ್ಲರ ಉತ್ತರಗಳು ಸರಿಯಾಗಿ ಇತ್ತಲ್ವಾ ಎಲ್ಲರಿಗೂ. ಮತ್ತೊಮ್ಮೆ ಮುಂದಿನ ಅಕ್ಷರಗಳಿಗಾಗಿ ಕಾಯ್ತಾ ಇದ್ದೀರಲ್ವಾ, ಬೇಗ ಬೇಗ ಅಕ್ಷರಗಳು ಮುಂದಿನ ಪದಕ್ಕಾಗಿ. ಸರಿಯಾದ ಪದ ಸರಿಯಾಗಿ ಬಂದಿತ್ತು. ಗೌರಮ್ಮ ಹಾವೇರಿಯಿಂದ ನಾನು ನಿಮ್ಮ ಹೆಸರನ್ನು ಓದಿದೆ. ಅರಿಶಿಣ ಕುಂಕುಮ, ನೀವು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ರಿ. ಆ ಮುಂದಿನ ಪದಕ್ಕಾಗಿ ಅಕ್ಷರಗಳು ಹೀಗಿದೆ. ಗಿ ಮೊದಲನೆಯ ಅಕ್ಷರ, ರಿ ಎರಡನೆಯ ಅಕ್ಷರ, ರಾ ಮೂರನೆಯ ಅಕ್ಷರ, ತೆ ನಾಲ್ಕನೆಯ ಅಕ್ಷರ, ಸ ಐದನೆಯ ಅಕ್ಷರ, ಆರನೆಯ ಅಕ್ಷರ ಪ. ಮತ್ತೊಮ್ಮೆ ಗಿ ರಿ ರಾ ತೆ ಸ ಪ. ಈ ಅಕ್ಷರಗಳನ್ನು ಜೋಡಿಸಿದಾಗ ಸರಿಯಾದ ಪದ ರಚನೆ ಆಗತ್ತಲ್ವಾ? ಖಂಡಿತ ಈ ಒಂದು ಪದವನ್ನು ರಚನೆ ಮಾಡಿ ಕಳಿಸಬೇಕಾಗಿರುವಂತಹ ವಾಟ್ಸಪ್ ಸಂಖ್ಯೆ. ಕನ್ಫ್ಯೂಷನ್ ಆಗಬೇಡಿ. ಮತ್ತೊಮ್ಮೆ 9481572700. ಮತ್ತೊಮ್ಮೆ 9481572600 ಅಂತ ಹೇಳ್ತಾ ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಕೇಳೋಕೆ ಸಾಧ್ಯ ಆಗದಿದ್ರು 8:45 ಮಾತ್ರ ಈ ಕಾರ್ಯಕ್ರಮ. ಅಷ್ಟರಲ್ಲಿ ಒಂದು ಗೀತೆಯನ್ನು ಕೇಳಿ ನಿಮ್ಮೆಲ್ಲರ ಸಂದೇಶಗಳು ಕನ್ಫ್ಯೂಷನ್ ಆಗಬೇಡಿ. ಮತ್ತೊಮ್ಮೆ ಅಕ್ಷರಗಳು, ಮೊದಲನೆಯ ಅಕ್ಷರ ಗಿ, ಎರಡನೆಯ ಅಕ್ಷರ ರಿ, ಮೂರನೆಯ ಅಕ್ಷರ ರ, ನಾಲ್ಕನೆಯ ಅಕ್ಷರ ತೆ, ಐದನೆಯ ಅಕ್ಷರ ಸ, ಆರನೆಯ ಅಕ್ಷರ ಪ. ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9481572600948415720270. ಸಂದೇಶಗಳು ಬರ್ತಾ ಇರಲಿ. ಮುಂದಿನ ಗೀತೆ
1: ಸಂಜು, ನಾವು ಓಟಿಂಗ್ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
1: ನಾಳೆ.

ಎಲ್ಲರ ಸಂದೇಶಗಳು ತಲುಪಿಯಾಗಿದೆ ಅಂತ ಭಾವಿಸ್ತಾ ಎಲ್ಲರ ಸಂದೇಶಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡೋಣ. ಯಾಕಂದರೆ ಬಹಳಷ್ಟು ಸಂದೇಶಗಳು ಬಂದಿದೆ. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಕೇವಲ ಇನ್ನು 6-7 ನಿಮಿಷಗಳಷ್ಟೇ ಇರೋದು. ಸಂದೇಶಗಳನ್ನು ಓದಿ ಉಳಿದ್ರೆ ಒಂದು ಗೀತೆಯನ್ನು ಕೇಳೋಣಂತೆ. ಆರಂಭದ ಸಂದೇಶ ಬಂದಿದೆ. ಗೌರಮ್ಮ ಅವರು ಹಾವೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ನಾಗೇಂದ್ರ ಗುಂಡಮ್ಮ ದೊಡ್ಡ ಹುಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ. MH ರವಿಕುಮಾರ್ ಮೇಟಿ ಕುರ್ಕೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ. ಮಮತಾ ಭದ್ರಾವತಿಯಿಂದ. ಹಂಪಣ್ಣವರು ನ್ಯಾಮತಿಯಿಂದ. ರವಿಕುಮಾರ್ ನಾಯಕ್ MH ನಾಗರಾಜ ಅಂಗಡಿ ಕಾಗದನಗರದಿಂದ. ಸುಭಾನ್ಕುರಿ ಹಗರ ಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ. ಕೆರೆ ಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರ ಹಾಸಗಡದಿ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ SRIGAMAPADANISA. ಓಕೆ. ME ಶಣ್ಣ ಮತ್ತಿವಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಸರಿಯಾದ ಉತ್ತರ. ನಿಯೋಮ ಮೈಸೂರಿನಿಂದ. HR ರುದ್ರಸ್ವಾಮಿ ಕಣದಾಳ ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಮಂಜುಳಾ ಜನ್ನಾಪುರದಿಂದ. ವಿಶಾಲ್ ಆರ್ ಭದ್ರಾವತಿಯಿಂದ. ಮೋನಿಕಾ ಹಾಸನದಿಂದ ಸರಿಯಾದ ಉತ್ತರ ಬಂದಿದೆ. KP ದಿನೇಶ್ ವೆಟರ್ ಚನ್ನಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದ ಉತ್ತರ. ಸಲ್ಮಾ ಟೀಚರ್, ನನ್ನ ಹೆಸರು ಬಂದಿಲ್ಲ ಅನ್ನೋದಕ್ಕಾಗಿ ಮತ್ತೊಮ್ಮೆ ಪ್ರೆಸ್ ಮಾಡಿ ಹೇಳಿದ್ದಷ್ಟೇ. ರೇಡಿಯೋ ಆಪ್ನಲ್ಲಿ ಓಕೆ ಯಾರಿದು ಇರಬಹುದಾ? ಅಲ್ಲ, ಸರಿಯಾಗಿ ಇದೆ ಉತ್ತರ. ಸಂಖ್ಯೆ ಕೊನೆಯಾಗ್ತಿದೆ 0777 ಹೆಸರೆಲ್ಲೋಯ್ತು ನಿಮ್ಮದು. ಉಮಾ ಟೈಲರ್ ವಿನೋಬನಗರದಿಂದ. ಓಕೆ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಉತ್ತರ ಸರಿಯಾಗಿದೆ. ಚಂದ್ರಿಕಾ ಶೇಷಾಚಲ ಹಾರನ ಹಳ್ಳಿಯಿಂದ. ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ಇರ್ಬೋದು ಮೇಡಮ್ ಅಂತಿದ್ದಾರೆ, ಖಂಡಿತ ಸರಿಯಾದ ಉತ್ತರ. ಶಶಿಕುಮಾರ್ ಗೌಡ ಫಿಲ್ಟರ್ ಶೆಡ್ ಜನಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರಾಧಾ ಅವರು ನಿದಿಗೆಯಿಂದ ಉತ್ತರ ಸರಿಯಾಗಿ ಇದೆ. ಹಬಿಲ್ ರಾಘವೇಂದ್ರ ಪರ್ಹುತ್ತ ಭದ್ರಾವತಿಯಿಂದ. ಅಜಯ್ ವಂಡ್ಕರ್ ಲೋಯರ್ ಹುತ್ತದಿಂದ ಭದ್ರಾವತಿಯಿಂದ. ಕೆ ತಿಪ್ಪೇಸ್ವಾಮಿ ಹರಿಹರ ಉತ್ತರ ಆಗಿದೆ, ಇದಾಗಿದೆ, ಸರಿಯಾಗಿದೆ. ರೂಪಾ ಬಿಎಸ್ ಫ್ರಮ್ ಶೃಂಗೇರಿಯಿಂದ ಸರಿಯಾದ ಉತ್ತರ. ಸೂಪರ್ ಗೀತೆಗಳು ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್. ಚಿನ್ನು ಇದ್ದಾಳೆ ನನ್ನ ಜೊತೆ ಅಂತ ಹೇಳ್ತಾ ಇದ್ದಾರೆ, ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಓಕೆ, ಕೇಳಿಸ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಅಂತ ಆಯಿತು. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ. ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಉತ್ತರವನ್ನು ಟೈಪ್ ಮಾಡಿ ಕಳಿಸಿದ್ದಾರೆ. ಪರಿಸರ ಓಕೆ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಸರಿಯಾದ ಉತ್ತರ ಬಂದರೆ. ಶಾಂತಾಚಾರ್ ಬಡಿಗೇರ ಕೋಕನೂರು ಹರಿಹರ ತಾಲೂಕಿನಿಂದ ತಾವತ್ತು ಕೊಟ್ಬಿಟ್ಟಿದ್ದಾರೆ. ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಸರಿಯಾಗಿದೆ ಉತ್ತರ. ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಉತ್ತರ ಬಂದರೆ. ದಿವ್ಯಾ ಮಡಿವಾಳ ಬೀದಿ ಉತ್ತರ ಸರಿಯಾಗೇ ಇದೆ. ಈ ಶಿವಮೊಗ್ಗ ಭಾರತಿ ಪ್ರಕಾಶ್ ಶಿವಮೊಗ್ಗದಿಂದ ಸರಿಯಾದ ಉತ್ತರ. ಈ ದಿನದ ಹಾಡುಗಳು ಸೂಪರ್ ಸಾಂಗ್ ಮೇಡಮ್, ಹಾಗೂ ನಿರೂಪಣೆ ಇಷ್ಟ ಆಗ್ತಿದೆಯಂತೆ, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ ಸರಿಯಾದ ಉತ್ತರ ಬಂದರೆ. ಸರ್ವೇಶ ಮುತ್ತಿವರ ಹಳ್ಳಿಯಿಂದ ಉತ್ತರ ಬಂದಿದೆ. ಮೊದಲ ಪದ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪೂರ್ಣಪ್ರಜ್ಞ ಲೇಔಟ್ ಬೆಂಗಳೂರು ಸೀತಾ ಸರ್ಕಲ್ ಉತ್ತರ ಸರಿಯಾಗಿದೆ. ಮೊದಲ ಪದ ಕೊನೆಯಲ್ಲಿ ಮತ್ತೊಮ್ಮೆ ಹೇಳಿ. ಆಯ್ತು, ಖಂಡಿತ. ಯಾವ್ಯಾವ ಪದವನ್ನು ಇವತ್ತು ರಚನೆ ಮಾಡಿದ್ರಿ ಅಂತ ನಾನು ಆ ಕಾರ್ಯಕ್ರಮ ಮುಗಿಸೋದಕ್ಕೆ ಮುನ್ನ ಹೇಳ್ತೇನೆ ಅಂತ ಹೇಳ್ತಾ. ಶ್ಯಾಮ್ ಸುರೇಶ್ BH ರೋಡ್ ಭದ್ರಾವತಿ, ನಮಸ್ಕಾರ ಮೇಡಮ್. ಈಗ ಪ್ರಸಾರ ಮಾಡಿದ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿ ಮೂಡಿಬಂತು. ಎಸ್ ಜಾನಕಿ ಅವರ ವಿಭಿನ್ನ ರೀತಿಯ ಗೀತೆಯನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದೀರಾ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ನಾಗರತ್ನ ನಾರಾಯಣ ಸ್ವಾಮಿ ವಿವೇಕ

ಇದಾಯ್ತು ಒಂದೊಂದು ಇಂಟರಿಂದ ಕೂತುವಾಗ ಪಟ್ಟಂತ ಸಂದೇಶ ಡಿಲೀಟ್ ಆಗಿಬಿಟ್ರೆ ಹೇಗೆ ಕಂಟಿನ್ಯೂ ಮಾಡೋದು ನಾವು ನಿಮ್ಮ ಸಂದೇಶವನ್ನ? ಓಕೆ, ಮೈರ್ಕೋಟೆ ಜನಪರ ಭದ್ರಾವತಿಯಿಂದ ಉತ್ತರ ಆಯ್ತಾಯ್ತು. ನಾವು ಉತ್ತರವನ್ನು ಖಂಡಿತ ಹೇಳ್ತೇವೆ. ಕನ್ಫ್ಯೂಷನ್ ಆದರೆ ಟೈಪ್ ಮಾಡಿ ಕಳಿಸೋದು ತಪ್ಪಾಗುತ್ತೆ ಅನ್ನೋ ಭಯ ಬೇಡ. ಉತ್ತರ ಸರಿಯಾಗಿ

ಇಲ್ಲಿ ಎಲ್ಲೋ 2 ನಿಮಿಷ ಒಂದ್ ಸೆಕೆಂಡ್ ನಾನು ಓದುವಾಗ ಹಿಂದೆ ಮುಂದೆ ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದ್ರೆ ನಿಮ್ಮ ಹೆಸರು ಬಿಟ್ಟೋಗಿರತ್ತೆ, ಆಗ ನನ್ನ ಹೆಸರು ಓದ್ಲೇ ಇಲ್ವಲ್ಲ ಅಂತೀರಾ. ಇಲ್ಲ, ಆದ್ರೂ ಎಲ್ಲರ ಹೆಸರನ್ನು ಓದಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಸ್ಕ್ರೀನ್ ಅಲ್ಲಿ ಯಾರ ಹೆಸರು ಉಳಿದಿಲ್ಲ ಇಲ್ಲಿ. ಆಯ್ತು, ಈಗ ನೀವು ಜೋಡಿಸಿದಂತಹ ಅಕ್ಷರಗಳಿಗೆ ರಚನೆಯಾದ ಪದ ಯಾವ್ದಪ್ಪ ಅಂದ್ರೆ ಪರಿಸರ ಗೀತೆ. ಪರಿಸರ ಗೀತೆಯಾಗಿತ್ತು ಉತ್ತರ. ಎಲ್ಲ ಕೇಳುಗರು ಬಹಳ ಉತ್ಸಾಹದಿಂದ ಖುಷಿಯಿಂದ ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡಿ ಆಕಾಶವಾಣಿ ಭದ್ರಾವತಿಗೆ ಕಳಿಸಿದ್ರೆ ಎಲ್ಲರ ಉತ್ತರಗಳು ಸರಿಯಾಗೇ ಇತ್ತಲ್ವಾ? ಇವತ್ತು ರಚನೆಯಾದ ಪದಗಳು ಯಾವುದಾದ್ರು ಅಂದ್ರೆ ಮೊದಲನೆಯ ಪದ ಸ್ವಾತಿ ಮತ್ತು ಎರಡನೆಯ ಪದ ಅರಿಶಿನ ಕುಂಕುಮ, ಮೂರನೆಯ ಪದ ಪರಿಸರ ಗೀತೆ ಆಗಿತ್ತು. ಎಲ್ಲರೂ ಬಹಳ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ 10ರಿಂದ 11 ಗಂಟೆಗೆ ಎಸ್ ಜಾನಕಿ ಅಮ್ಮನವರ ಸ್ವರದಲ್ಲಿ ಜೊತೆನಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಚಿತ್ರಗೀತೆಗಳ ಕಾರ್ಯಕ್ರಮ, ಏನು ಸಂದೇಶಗಳಿರೋದಿಲ್ಲ, ಕೇಳಿ ಆನಂದಿಸಿ ಅಂತ ಹೇಳ್ತಾ ಕೇಳ್ಗರೆ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದ ಪರವಾಗಿ ಎಲ್ರಿಗೂ ಧನ್ಯವಾದಗಳು. ಸಮಯ 8:45 ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ವೃದ್ಧಗಾನದಲ್ಲಿ ಚೆನ್ನವೀರ ಕಣವಿ ಅವರ ರಚನೆಯನ್ನು ಕೇಳಿದಿರಿ. ಎಂಎಸ್ ಶೀಲಾ ಅವರ ಸ್ವರದಲ್ಲಿ ಕುವೆಂಪು ಅವರ ರಚನೆಯ ಗೀತೆಯನ್ನು ಆಲಿಸಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಇದೀಗ ಯಕ್ಷಗಾನ ಸುಜಾತಾ ಜೆ ಹೆಗ್ಡೆ ಮತ್ತು ತಂಡದವರಿಂದ ಪ್ರಸಂಗ ಕರ್ಣಾವಶಾನ.
1: ಗಜಮುಖ

0: ചൊല്ലിയാലോ ജരയുട്ടോ
1: ಮಹಾಭಾರತದ 17ನೇ ದಿನದ ಯುದ್ಧ ಪ್ರಾರಂಭ ಆಗ್ತಾ ಉಂಟು. ಮಗನನ್ನ ಕಳೆದುಕೊಂಡು ಕೋಪ ಶೋಕಗಳಿಂದ ಕೂಡಿದ ಕರ್ಣನ ರಥ ಈ ಕಡೆಗೆ ಬರ್ತಾ ಉಂಟು. ಕರ್ಣಾರ್ಜುನರಲ್ಲಿ ಕಾಳಗವು ಪ್ರಾರಂಭವಾಗುವ ಪೂರ್ವದಲ್ಲಿ ಅವನ ಸಾರಥಿಯನ್ನ ಒಮ್ಮೆ ಕೆಣಕಿ ನೋಡ್ತೇನೆ. ಏನು ಚಂದ, ಏನು ಚಂದ! ಓಹೋ, ಶಲ್ಯಭೂಪತಿಗಳು, ನಮಸ್ಕಾರ, ನಮಸ್ಕಾರ.
2: ನಮಸ್ಕಾರ ಕೃಷ್ಣ, ನಮಸ್ಕಾರ.
1: ಏನಯ್ಯ ಇದು?

0: ಅಯ್ಯಾ ಶಲ್ಯಭೂಪ, ನೀನು ಮಾದ್ರ ದೇಶದಲ್ಲೇ ಅತ್ಯಂತ ಸುಂದರವಾದ ರೂಪ ನಿನ್ನದು. ಅಷ್ಟೇ ಅಲ್ಲ, ವೈರಿಗಳಿಗೆ ಸುಪ್ರತಾಪ. ಈ ಲೋಕದಲ್ಲಿ ನಿನ್ನಂತವರು ಸಿಗುವುದು ಬಹಳ ಅಪರೂಪ. ನೀನು ಪಾಂಡವರಿಗೆ ಪ್ರಿಯ ಬಂಧು, ಆದರೂ ಕೌರವನ ಪಕ್ಷದವನಾಗಿ ನಿಂತಿದ್ದೀಯಾ. ಇಂದು ಮಾದ್ರ ದೇಶದ ಸುಂದರಿಯರ ಗಲ್ಲವನ್ನು, ವೈರಿಗಳ ತಲೆಯನ್ನು ಒಡೆಯುವ ಗದೆಯನ್ನೋ ಹಿಡಿಯಬೇಕಾದ ಕೈಯಲ್ಲಿ ಚಮ್ಮಟಿಗೆಯನ್ನ ಹಿಡಿದು ಬಂದಿದ್ದೀಯಲ್ಲ. ಹೆಗಲ ಮೇಲಿರಬೇಕಾದ ಶಲ್ಯವನ್ನ ಯಾರಾದ್ರೂ ಕಾಲನ್ನು ಒರೆಸುವುದಕ್ಕೆ ಹಾಕ್ತಾವೇನು? ಮಾದ್ರ ದೇಶದಲ್ಲಿ ಸಂಪತ್ತಿಗೆ ಬರವಿಲ್ಲ,
1: ಇಲ್ಲ
0: ಬರಗಾಲ ಬಂದ ಸುದ್ದಿಯೂ ಇಲ್ಲ.
1: ಇಲ್ಲ
0: ಹಾಗಿದ್ದರೂ ಬದುಕಿನ ಬಂಡಿಯನ್ನ ಸಾಗಿಸುವುದಕ್ಕೆ ಬಂಡಿಯನ್ನ ನಡೆಸುವ ವೃತ್ತಿ ಅನಿವಾರ್ಯವಾಗಿರಲಿಲ್ಲ. ನಮಗೆ ಒಂದು ಸ್ವಲ್ಪ ಸೂಚನೆಯನ್ನ ಕೊಟ್ಟಿದ್ರೆ ಸಾಕಿತ್ತು, ನಿನ್ನ ಅರ್ಹತೆಗೆ ತಕ್ಕ ಉದ್ಯೋಗವನ್ನ ಕೊಡಿಸಬಹುದಿತ್ತು. ಅದರ ಬದಲಿಗೆ ಸಾರಥಿತನದಂತ ಹೀನ ವೃತ್ತಿಯನ್ನ ಹಿಡಿದು ನಿನ್ನ ಮಾನವನ್ನಷ್ಟೇ ಅಲ್ಲ ಮಾದ್ರ ದೇಶದ ಮಾನವನ್ನು ಕಳೆದೇ ಇಲ್ಲ. ನಿನ್ನ ಬಗೆಯ ಅನುಕಂಪ ನನಗೆ. ಹೇಳು ಶಲ್ಯ, ಯಾಕೆ ಹೀಗಾಯ್ತು ಹೇಳು.
1: ಕೃಷ್ಣ, ರಾಜಕೀಯ ರೂಪವನ್ನೊಳಗೊಂಡು ನನ್ನನ್ನ ಪ್ರಶ್ನಿಸ್ತಾ ಇದ್ದೀಯೇ. ನಿನ್ನ ಬಗೆಗೂ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ.
0: ಏನು
1: ಕೇಳು.
2: ಕರುಣಾ

0: ಕೃಷ್ಣ ಶಲ್ಯ, ನೀ ನಾಡಿದ ಮಾತು ನಿಜ.
1: ಹ,
0: ಈ ಸಾರಥಿತನ ಎಂಬುದು ಹೀನ ವೃತ್ತಿ ಎಂಬುದರಲ್ಲಿ ಸಂಶಯವಿಲ್ಲ. ಏನು ಮಾಡೋಣ?
1: ಏನು
0: ನನ್ನ ಪ್ರಾರಬ್ಧ?
1: ಹ,
0: ಕೌರವನ ಪಕ್ಷವನ್ನು ಸೇರುವಾಗ ಇದ್ದ ನಿರೀಕ್ಷೆಯೇ ಬೇರೆ.
1: ಓಹೋ,
0: ಇಲ್ಲಿ ನಡೆದದ್ದೇ ಬೇರೆ. ಈ ಪಕ್ಷವನ್ನು ಸೇರುವಾಗ ಸರ್ವಸೇನಾಧಿಪತ್ಯವೇ ನನ್ನ ಪಾಲಿಗಿದೆ ಎಂದು ತಿಳಿದಿದ್ದೆ. ಆದರೇನು ಮಾಡುವುದು?
1: ಏನು,
0: ನನ್ನ ಪಾಳಿ ಇನ್ನೂ ಬಂದಿಲ್ಲ. ಮಧ್ಯದಲ್ಲಿ ಕರ್ಣನಿಗೆ ಸಾರಥಿಯಾಗಬೇಕೆಂದು, ತನ್ಮೂಲಕ ಕೌರವ ಸ್ಥಾಪನಾಚಾರ್ಯನಾಗಬೇಕೆಂದು ಆ ದುರ್ಯೋಧನ ಕೈಕಾಲು ಕಟ್ಟಿಕೊಂಡ. ಮಾತಿಗೆ ಕಟ್ಟುಬಿದ್ದೆ ಕೃಷ್ಣ.
1: ಓಹೋ,
0: ಹೀಗಾದರೂ ಸುದ್ದಿಯಲ್ಲಿರುವಂತಾಯ್ತಲ್ಲ.
1: ಓಹೋ,
0: ಅದು ಒಂದು ಸಮಾಧಾನ.
1: ಪ್ರಚಾರದ ಆಸೆ ತಮಗೆ?
0: ಖಂಡಿತವಾಗಿ. ಈ ಪ್ರಚಾರದ ಆಸೆ, ಅಧಿಕಾರದ ದಾಹ ಎಂಬುದು ದೇವತೆಗಳಿಗೆ ತಪ್ಪಿಲ್ಲ. ಅಂತಹದ್ರಲ್ಲಿ ನಾನು ಮಹಾರಾಜ, ನನ್ನಲ್ಲಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಇರಲಿ, ಏನಾದರೊಂದು ಕಾರಣದಿಂದ ಈಗಿನ ಸ್ಥಾನ ತೆರವಾಯಿತೆಂದರೆ ನನಗೇ ಅವಕಾಶ ಸಿಕ್ಕಿತು ಎಂಬ ಆಶಾಭಾವವೂ ಇದೆ.
1: ಓಹೋ,
0: ಅದಿರಲಿ ಕೃಷ್ಣ. ಸಾರಥ್ಯದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡುವ ನೀನು ಅದೇ ವೃತ್ತಿಯಲ್ಲಿ 16 ದಿನಗಳನ್ನು ಕಳೆದಾಯ್ತಲ್ಲ. ಹೇಳು ಕೃಷ್ಣ, ಯಾಕೆ ದ್ವಾರಕೆಯಲ್ಲೆಲ್ಲರೂ ನಿನ್ನ ಕೈ ಬಿಟ್ಟರೋ, ಅಥವಾ ಬಲರಾಮದೇವರು ಮನೆಯಿಂದ ಹೊರಗಟ್ಟಿದರೋ? ಒತ್ತಾಯವಿಲ್ಲ ಕೃಷ್ಣ, ಹೇಳಿದ್ರೆ ಕೇಳ್ತೇನೆ.
1: ಶಲ್ಯ,
0: ಕೃಷ್ಣ,
1: ನಾನು ಸಾರಥ್ಯವನ್ನ ಹೀನ ಎಂದದ್ದು ನಿನ್ನ ದೃಷ್ಟಿಯಿಂದ. ಆಳುವವನು ಆಳಾದರೆ ಹೀನವೇ ಹೊರತು ಆಳಾಗಿದ್ದವನು ಹೀನನಲ್ಲ. ನಾನು ಮೊದಲಿನಿಂದಲೂ ಗೋವುಗಳನ್ನ ಮೇಯಿಸ್ತಾ ಇದ್ದವನು. ಗೋಪಾಲಕನಾದವನು ಈಗ ಅಶ್ವಪಾಲಕನಾಗಿದ್ದೇನೆ ಅಷ್ಟೇ. ಮೇಲಾಗಿ ಮಾನ ಅವಮಾನಗಳ ಚಿಂತೆಯೇ ನನಗಿಲ್ಲ. ಅಗ್ರಪೂಜೆ ದೊರೆಯಿತೆಂದು ಗೌರವ ಹೆಚ್ಚುವುದೂ ಇಲ್ಲ. ಎಂಜಲ ಎಲೆಯನ್ನು ಎತ್ತಿದ ಕಾರಣಕ್ಕೆ ನನ್ನ ಮಾನಕ್ಕೆ ಮುಕ್ಕಾಗುವುದೂ ಇಲ್ಲ.
0: ತಕ್ಕುದಾದ್ದೆ,
1: ನಮ್ಮಂತವರ ಮಾನವು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನೀನು ಹಾಗಲ್ಲ ನೋಡು. ಮಾನವುಳ್ಳವನು ನಾನು ಪಾಂಡವ ಪಕ್ಷವನ್ನು ಸೇರುವಾಗಲೇ ಈ ಉದ್ಯೋಗದ ಬಗ್ಗೆ ನನಗೆ ಒಪ್ಪಂದವಾಗಿತ್ತು. ಈ ಉದ್ಯೋಗವನ್ನ ಬಿಟ್ರೆ ನನಗೆ ನಿರುದ್ಯೋಗವೇ ಗತಿ. ಯುದ್ಧವನ್ನ ಮಾಡುವುದಿಲ್ಲ ಎಂದೇ ನಾನು ಹೇಳಿದ್ದು. ನೀನು ಹಾಗಲ್ಲ, ಅರಸನಾದ ನೀನು ಯುದ್ಧಕ್ಕಾಗಿ ಬಂದೆ, ಈಗ ಸಾರಥಿಯಾಗಿ ನಿಂತಿದ್ದೀಯ. ನನಗೆ ಸುಕರ್ಮವಾದದ್ದು ನಿನಗೆ ದುಷ್ಕರ್ಮ. ಅದಿರಲಿ, ಸಾರಥಿಯ

ಆಗಿ ಕುಳಿತರೆ ಆಯ್ತೆ. ಸಾರಥ್ಯದ ಮರ್ಮ ತಿಳಿದಿದ್ದರೆ ಚಂದ, ಇಲ್ಲವಾದರೆ ಯಜ್ಞವನ್ನು ಮಾಡುವುದು ಮಾತ್ರ ತಿಳಿದವನು ಅಡುಗೆ ಭಟ್ಟನಾಗುವುದಕ್ಕೆ ಹೊರಟ ಹಾಗೆ ನಗೆಪಾಟಲಾದಿತ್ತು ಸ್ಥಿತಿ. ಎಲ್ಲರೂ ಎಲ್ಲವನ್ನ ತಿಳಿದಿರುವುದಿಲ್ಲ. ಸಾರಥ್ಯದ ಮರ್ಮವನ್ನ ತಿಳಿದು ರಥವನ್ನ ನಡೆಸಿದರೆ ನಿನಗೂ ಗೌರವ, ವೃತ್ತಿಗೂ ಗೌರವ.

0: ಸಮಾನವಾಗಿ ಪರಿಗಣಿಸಲ್ಪಡುತ್ತದೆ. ಹಾಗಲ್ಲದೆ ಸಾಮಾನ್ಯನಾದವನೊಬ್ಬ ಏನನ್ನಾದರೂ ಸಾಧಿಸಲು ಹೊರಟರೆ ಬಹಳ ವಿಶ್ಲೇಷಣೆಗೊಳಪಡುತ್ತದೆ. ಕೃಷ್ಣ,
1: ಶಲ್ಯ,
0: ಸೇವಕನ ಮದುವೆಗೆ ಅರಸನು ಹೋದರೆ ಅರಸ ಸೇವಕನಾಗುವುದಿಲ್ಲ, ಬದಲಿಗೆ ಸೇವಕನ ಗೌರವವೇ ಹೆಚ್ಚುತ್ತದೆ, ಅರಸನ ಗೌರವಕ್ಕೂ ಕುಂದಿಲ್ಲ. ಇಲ್ಲಿ ಕರ್ಣನಿಗೆ ಸಾರಥಿಯಾದ್ದರಿಂದ ನನ್ನ ಗೌರವಕ್ಕೇನೂ ಕುಂದಿಲ್ಲ, ಬದಲಿಗೆ ಕರ್ಣನ ಗೌರವವೇ ಹೆಚ್ಚಾಗಿದೆ. ಇನ್ನು ಸಾರಥ್ಯದ ಬಗ್ಗೆ ನಿನಗೇನು ತಿಳಿದಿದೆ ಎಂದು ಕೇಳಿದೆಯಲ್ವೇ ಕೃಷ್ಣ? ಹೆದರಬೇಡ, ಪಾಂಡುರಾಜನಿಗೆ ದಿಗ್ವಿಜಯ ಕಾಲದಲ್ಲಿ ಸಾರಥಿಯಾಗಿದ್ದವನು ನಾನು. ಅದರಿಂದಲೇ ನನ್ನ ಕೌಶಲ ಖ್ಯಾತಿ ಹರಡಿದ್ದು. ಹಾಗಲ್ಲದೆ ಗೋವುಗಳನ್ನು ಮೇಯಿಸುವ ಗೋಪಾಲಕರ ಅಧಿದೈವವೆನಿಸಿದ ನೀನು, ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಗೋಪಾಲಕ ದನ ಕಾಯುವವ, ನಿನಗೆ ತುರಗ ಲಕ್ಷಣದ ಅರಿವಿದೆ ಎಂದಾದರೆ ನಾನೊಬ್ಬ ರಾಜ, ನನಗೆ ಯುದ್ಧ, ಸೇನೆ, ಅಶ್ವ, ಆನೆ ಇವುಗಳ ಲಕ್ಷಣಗಳು ತಿಳಿದಿರುವುದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಕೃಷ್ಣ. ಅದಿರಲಿ, ಇನ್ನು ಅರ್ಜುನನ ರಥದ ಸಾರಥ್ಯದ ಬಗ್ಗೆ ಹೇಳುವುದಾದರೆ, ಅರ್ಜುನನದು ದಿವ್ಯವಾದ ರಥ, ಕುದುರೆಗಳು ದಿವ್ಯವಾದವು. ಇಲ್ಲಿ ಸಾರಥಿಯಾದವನು ಅಂದರೆ ನೀನು ನೆಪಕ್ಕೆ ಕುಳಿತರೂ ಸಾಕು.
1: ಓಹೋ,
0: ಹಾಗಲ್ಲದೆ ನೀನೇ ಕುದುರೆಗಳನ್ನು ಆಯ್ದುಕೊಳ್ಳುವ ಸಂದರ್ಭ ಬಂದಿದ್ದರೆ ನಿನ್ನ ಗುಟ್ಟು ಬಯಲಾಗುತ್ತಿತ್ತು. ಕೃಷ್ಣ, ನಿನ್ನ ಗುಟ್ಟನ್ನು ಕಾಪಾಡುವ ಭರವಸೆಯನ್ನು ಕೊಡ್ತೇನೆ. ನಿಜವಾಗಿ ಹೇಳು, ನಿನಗೆ ತುರಗ ಲಕ್ಷಣದ ಅರಿವಿದೆಯೇನು?
1: ಶಲ್ಯ, ನಿನಗೆ ಆ ವಿಷಯದಲ್ಲಿ ಅನುಮಾನವೇ ಬೇಡ. ನಿನಗೆ ಅಶ್ವರುದಯನ್ನು ಬೋಧಿಸಿದಂತ ಸಾಂದೀಪನಿ ಗುರುಗಳೇ ನನಗೂ ಗುರುಗಳು. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಸಾರಥ್ಯದ ಬರ್ಮವೇ ಬೇರೆ. ಸಾರಥಿಯಾದ ನಾನು ಕುದುರೆಗಳನ್ನು ರಥವನ್ನೂ ನಿಯಂತ್ರಿಸುವುದಷ್ಟೇ ಅಲ್ಲದೆ ಕೃತಿಕನನ್ನು ನಿಯಂತ್ರಿಸುತ್ತೇನೆ. ನಮ್ಮ ಅರ್ಜುನ ನಾನು ಹಾಕಿದ ಗೆರೆಯನ್ನು ದಾಟುವುದಿಲ್ಲ. ಅಂತ ಯೋಗ್ಯತೆ ನಿನಗಿದೆಯೇನು?
0: ನನ್ನ ಯೋಗ್ಯತೆಯನ್ನು ಕೇಳ್ತಾ ಇದ್ದೀಯ ಕೃಷ್ಣ? ಖಂಡಿತವಾಗಿ ನಿನಗಿಂತ ಒಂದು ಕೈ ಮೇಲೆ. ಅರ್ಜುನ ಒಂದೊಮ್ಮೆ ನಿನ್ನ ಮಾತನ್ನು ಮೀರಿದರೆ ನೀನೇನು ಮಾಡುತ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ನನ್ನ ಕರ್ಣ ನನ್ನ ಮಾತನ್ನು ಮೀರಿದ್ದೆ ಆದಲ್ಲಿ ಅರೆಗಳಿಗೆಯೂ ಸಾರಥಿಯಾಗಿ ಇರಲಾರೆ, ಇದು ಸತ್ಯ.
1: ಹಾಗಾದ್ರೆ ಸರಿ, ಮುಂದೆ ನೋಡೋಣ.

0: ಬರೀದಲ್ಲ ನೋಡು ನಿಲ್ಲು ಸಮರಕ್ಕೆ.
1: ಅರ್ಜುನ, ಬಹಳ ಕಾಲದಿಂದ ಕಾಯುತ್ತಿದ್ದಂತಹ ಸಮಯ ಇಂದು ಸನ್ನಿಹಿತವಾಗಿದೆ. ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನ ತೀರ್ಮಾನಿಸುವಂತಹ ಕಾಲ ಇದು. ಸಿಂಧೂ ದೇಶದ ದೊರೆ ಜಯದ್ರಥನನ್ನ ಮೋಸದಿಂದ ಕೊಂದ ಹಾಗೆ ಈ ಕರ್ಣನನ್ನು ಕೊಲ್ಲಬಹುದು ಎನ್ನುವುದಾಗಿ ನೀನು ಭಾವಿಸಬೇಡ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡಬೇಕಾದಂತಹ ಸಮಯ ಇದು. ಎಚ್ಚರವಿರಲಿ
2: ಕರ್ಣ.

0: ಗ್ರಹಣ ದಿನದಲ್ಲಿ.
1: ಕರ್ಣ,
2: ಅರ್ಜುನ,
1: ಭದ್ರತನನ್ನು ಸಂಜೆಯಾಗುವುದರೊಳಗೆ ಕೊಲ್ಲುವ ಭಾಷೆ ಮಾಡಿದ್ದೆ. ಹೇಡಿಯಾದ ಸೈಂಧವ ಅಡಗಿ ಬಿಟ್ಟ.
2: ಓಹೋ,
1: ಅರ್ಜುನ ಬೆಂಕಿಗೆ ಬಿದ್ದು ಸಾಯುವುದನ್ನೇ ಕಾಣುವುದಕ್ಕೆ ಕಾತರಿಸಿದ. ಮೋಸಕ್ಕೆ ಮೋಸ, ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನ ಕೊಂದಿರಿ, ಅಲ್ಲಿ ನಿನ್ನ ಪಾಲು ದೊಡ್ಡದು. ಹಿಂಗಡೆಯಿಂದ ಬಂದು ಅವನ ಬಿಲ್ಲನ್ನು ತುಂಡರಿಸಿದ ಶೂರ. ನೀನು ಧೈರ್ಯಶಾಲಿಯೇ ಆಗಿದ್ದರೆ ಎದುರು ನಿಂತು ಹೋರಾಡಬಹುದಿತ್ತು. ನನ್ನ ಮಗ ಅಭಿಮನ್ಯುವಿನ ಎದುರು ನಿಂತು ಹೋರಾಡಲಾರದೆ ಜೀವಗಳ್ಳತನದಿಂದ ವರ್ತಿಸಿದ ನೀನು ಈ ಅರ್ಜುನನನ್ನು ಎದುರಿಸಲು ಸಾಧ್ಯವಾಯಿತೇ? ಅಷ್ಟಕ್ಕೂ ನೀನು ನನ್ನನ್ನು ಎದುರಿಸುತ್ತಿರುವುದು ಇದೇ ಮೊದಲ ಬಾರಿಯೇನಲ್ಲ. ಈಗಾಗಲೇ ಮತ್ಸ್ಯ ನಗರದಲ್ಲಿ ಗೋಗ್ರಹಣದ ಸಮಯದಲ್ಲಿ ನೆಲ ಕಚ್ಚಿ ಒರಗಿದ ನಿನ್ನ ಪೌರುಷ ನನಗೆ ಚೆನ್ನಾಗಿ ಗೊತ್ತು. ನಾನು ಮನಸ್ಸು ಮಾಡಿದ್ದರೆ ಅಂದೇ ನಿನ್ನ ಕಥೆಯನ್ನ ಮುಗಿಸಬಹುದಿತ್ತು.
2: ಓಹೋ,
1: ನಾನು ಹಾಗೆ ಮಾಡಿದ್ದರೆ ಈ ಮಾತನ್ನು ಹೇಳಲಿಕ್ಕೂ ನೀನು ಉಳಿಯುತ್ತಿರಲಿಲ್ಲ.
2: ಅರ್ಜುನ,
1: ಕರ್ಣ,
2: ಅಭಿಮನ್ಯುವಿನ ಬಿಲ್ಲನ್ನ ಕಡಿಯುವಂತ ಸಂದರ್ಭದಲ್ಲಿ ನಾನು ತಪ್ಪಿದ್ದು ನಿಜ. ಅಂತಹ ವೀರನನ್ನ ಹಾಗೆ ಕೊಲ್ಲುವುದಕ್ಕೆ ನನಗೂ ಮನಸ್ಸಿರಲಿಲ್ಲ. ಆದ್ರೆ ಏನು ಮಾಡೋಣ, ಸೇನಾಧಿಪತಿಗಳ ಆಜ್ಞೆಯನ್ನ ನಾನು ಪಾಲಿಸಲೇಬೇಕಾಗಿತ್ತು. ಆದರೆ ಗೋಗ್ರಹಣದ ವಿಚಾರವನ್ನ ನೀನು ಹೇಳಿದೀಯಲ್ಲ, ಗೋಗ್ರಹಣದ ಯುದ್ಧ ಅದು ಯುದ್ಧವೇ ಅಲ್ಲ, ಅದು ಯುದ್ಧದ ಆಟ. ನಮಗೆ ಬೇಕಾಗಿದ್ದು ಜಯ ಅಲ್ಲ, ಕೇವಲ ನಿಮ್ಮ ರಹಸ್ಯ ಭೇದನ. ಆದರೆ ಆ ಸಂದರ್ಭದಲ್ಲಿ ನೀನು ಬಳಸಿದಂತಹ ಅಸ್ತ್ರ ಯಾವುದು? ಸಂಮೋಹನಾಸ್ತ್ರ. ವೀರರಾದವರು ಶೂರರಾದವರು ಬಳಸುತ್ತಾರೆಯೇ ಅದನ್ನ? ಕಳ್ಳರು ಬಳಸುವಂತಹ

0: ಸಂಮೋಹನಾಸ್ತ್ರ. ಆ ಅಸ್ತ್ರದ ಬಲದಿಂದಲೇ ಅಲ್ಲವೇ ನೀನು ನಮ್ಮ ವಸ್ತ್ರಾಭರಣವನ್ನ ಅಪಹರಣ ಮಾಡಿದ್ದು. ಆದ್ದರಿಂದ ಅಂತಹ ಯುದ್ಧದಿಂದ ಗೆದ್ದೇ ಎಂದು ಸಂಭ್ರಮಿಸಬೇಡ. ಆ ಗೋಗ್ರಹಣದ ವಿಚಾರ ಆಗಿರಲಿ, ಇದೋ ನಿನಗೆ ಸೋಮಗ್ರಹಣ ಖಂಡಿತ. ನಿನ್ನ ಸಮಗ್ರ ಸಾಮರ್ಥ್ಯವನ್ನ ಪಣಕ್ಕಿಟ್ಟು ಹೋರಾಡು. ನನ್ನೆದುರು ಸಾಕ್ಷಾತ್ ಭಾರ್ಗವೇಂದ್ರರೇ ಬರಲಿ, ಅವರನ್ನು ದಣಿಸಬಲ್ಲೆ ಮಣಿಸಬಲ್ಲೆ. ಅರ್ಜುನ, ಹೋರಾಟಕ್ಕೆ ಸಿದ್ಧನಾಗು.
1: ಕರ್ಣ,
0: ಅಪ್ಪಾ, ಏನಾಯಿತು ನನ್ನ ಪರಿಸ್ಥಿತಿ?
2: ಹೀನಾದೆನು ಕೌರವೇಶ್ವರಗೇನು ಗತಿಯೋ, ಹರ ಮಹಾದೇವ ಈ ವಿರೋಧಕ್ಕೆ ಕಾದೆ ನಿನ್ನ.

0: ಶಿವಶಿವ, ಇದೇನಾಯಿತು ಕರ್ಣನ ಪರಿಸ್ಥಿತಿ? ಯುದ್ಧವು ಮುಂದುವರಿಯುತ್ತಿದ್ದಂತೆ ಕೈ ಸೋಲುತ್ತಾ ಇದೆ. ಕಲಿತಿದ್ದ ಅಸ್ತ್ರಗಳು ಒಂದು ಕೂಡ ನೆನಪಿಗೆ ಬಾರದೆ ಹೋಗುತ್ತಾ ಇದೆಯಲ್ಲ. ನನ್ನ ಬುದ್ಧಿಗೇನಾದರೂ ಮಂಕು ಕವಿಯಿತೆ? ಹಾಗಾದರೆ ನನ್ನ ಅವಸಾನ ಕಾಲವು ಸಮೀಪಿಸುತ್ತಾ ಇದೆಯೇ? ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಆದರೆ ನನ್ನೊಡೆಯನಾದ ಸುಯೋಧನನನ್ನ ನಡುನೀರಿನಲ್ಲಿ ನಾನು ಕೈಬಿಟ್ಟು ನಡೆಯುವಂತಾಯಿತಲ್ಲ, ಅದಕ್ಕಾಗಿ ಚಿಂತಿಸ್ತಾ ಇದ್ದೇನೆ. ಎಂತಹ ಸೌಭಾಗ್ಯದ ಹುಟ್ಟು ನನ್ನದು! ಸಾಕ್ಷಾತ್ ಸೂರ್ಯದೇವನಿಂದ ಕುಂತಿದೇವಿಯಲ್ಲಿ ಹುಟ್ಟಿದಂತಹ ಕುವರ ನಾನು. ಹುಟ್ಟುವಾಗಲೇ ಕವಚ ಕುಂಡಲಗಳಿಂದ ಸುಶೋಭಿತನಾದವನು ನಾನು. ಆದರೆ ಹೆತ್ತ ತಾಯಿಗೆ ಬೇಡದ ಮಗುವಾಗಿ ಗಂಗೆಯ ಮಡಿಲನ್ನ ಸೇರಿದನಲ್ಲ. ಸೂತನಾದಂತಹ ಅತಿರಥನ ಅರಮನೆಯಲ್ಲಿ ನಾನು ಬೆಳೆದೆ. ಸೂತ ಎಂಬುದಾಗಿ ತಿರಸ್ಕಾರಕ್ಕೆ ಒಳಗಾದೆ. ಆಗ ನನ್ನೊಡೆಯ ಸುಯೋಧನ ನನ್ನನ್ನ ಆಧರಿಸದಿದ್ದರೆ ಅಂದೇ ಈ ಕರ್ಣನ ಅವಸಾನ ಆಗಿರುತ್ತಿತ್ತು. ನನ್ನ ಒಡೆಯನಾದರೂ ನನ್ನಲ್ಲಿ ತೋರಿದಂತಹ ಆತ್ಮೀಯತೆಯಾದರೂ ಎಂತಹದ್ದು! ಒಂದೇ ಒಂದು ಕ್ಷಣವಾದರೂ ಕೂಡ ನನ್ನ ಕೀಳು ವಂಶದ ನೆನಪು ಬಾರದಂತೆ ತನ್ನ ಸುಖ ದುಃಖಗಳನ್ನ ನನ್ನಲ್ಲಿ ಹಂಚಿಕೊಂಡ. ಹೆಚ್ಚೇನು ಹೇಳಲಿ, ಉಣ್ಣುವ ಅನ್ನದಲ್ಲಿ ನನಗೆ ತುತ್ತನ್ನ ತೆಗೆದಿಟ್ಟಂತಹ ನನ್ನ ದೊರೆ ಆತನ ಆಪತ್ತಿಗೊದಗದೆ ಸಾಯುವಂತಹ ಪರಿಸ್ಥಿತಿ ನನಗೆ ಒದಗಿ ಬಂತೆ. ಛೆ, ಎಲ್ಲವೂ ಸರಿಯಾಗಿತ್ತು. ಎಲ್ಲಿಯವರೆಗೆ? ಶ್ರೀಕೃಷ್ಣ ಬಂದು ನಿಜವನ್ನ ಹೇಳುವವರೆಗೆ. ಈ ಕರ್ಣನ ಸುದೀರ್ಘ ಬದುಕಿನ ಅವಧಿಯವರೆಗೆ ಮುಚ್ಚಿಟ್ಟಂತಹ ನನ್ನ ಜನ್ಮ ರಹಸ್ಯವನ್ನ ಕೃಷ್ಣ ಸರಿಯಾದ ಸಂದರ್ಭದಲ್ಲಿ ಬಿಚ್ಚಿಟ್ಟ. ಆತ ನನ್ನ ಜನ್ಮ ರಹಸ್ಯವನ್ನ ಹೇಳಿದ ಮೇಲೆ ಪಾಂಡವ ದ್ವೇಷದ ಅಡಿಪಾಯವೇ ಕುಸಿದು ಹೋಯಿತು. ಅದು ಸಾಲದೆಂಬಂತೆ ತಾಯಿಯಾದ ಕುಂತಿದೇವಿಯೇ ನನ್ನ ಪ್ರಾಣವನ್ನ ತೆಗೆಯುವ ಮೃತ್ಯು ದೇವತೆಯಾಗಿ ನಿಂತಳಲ್ಲ. ಆಕೆಯ ಸಂಕಟಕ್ಕೆ ಸ್ಪಂದಿಸ ಹೊರಟ ನಾನು ನಾನೇ ಕೈಯಾರೆ ನನ್ನ ಬದುಕಿಗೆ ಬೆಂಕಿ ಇಟ್ಟುಕೊಂಡೆ. ಏನು ಮಾಡುವುದು? ಅವಳ ಮಾತನ್ನ ಮನ್ನಿಸಿ ಪಾಂಡವ ಪಕ್ಷವನ್ನ ನಾನು ಸೇರಿದ್ದೆ ಅಂತಾದರೆ ದುರ್ಯೋಧನನಿಗೆ ದ್ರೋಹಿ ಆಗ್ತಾ ಇದ್ದೆ. ಸೇರಲಿಲ್ಲ ಅಂತಾದರೆ ಮಾತ್ರ ದ್ರೋಹಿ. ಸ್ವಾಮಿ ದ್ರೋಹಿ ಆಗಬೇಕು, ಇಲ್ಲ ಮಾತ್ರ ದ್ರೋಹಿ ಆಗಬೇಕು. ಇಂತಹ ಇಬ್ಬಂದಿತನದಲ್ಲಿ ಒಡೆದು ಹೋದಂತಹ ಈ ಹೃದಯವನ್ನ ಹೊತ್ತು ಬದುಕುವುದೆಂತು? ಆದ್ದರಿಂದ ನನ್ನ ಒಡೆಯನಿಗೋಸ್ಕರ ನನ್ನನ್ನ ನಾನು ನನ್ನ ಶ್ರೀಹರಿಗೆ ಅರ್ಪಿಸಿಕೊಳ್ಳುತ್ತೇನೆ. ದೇವರೇ, ಈ ಜಗತ್ತಿನಲ್ಲಿ ಮತ್ತೊಬ್ಬ ಕರ್ಣ ಹುಟ್ಟುವುದು ಬೇಡ. ಆ ಪ್ರಾರ್ಥನೆ ಒಂದು ಉಳಿದಿದೆ. ಹಾಗೆಯೇ ಸಾಯುವ ಸಂದರ್ಭದಲ್ಲಿ ನನಗೊಂದು ಸಮಾಧಾನ ಇದೆ. ಈ ಜೀವದ ಸಲುವಾಗಿ ನನ್ನ ಜೀವನ ಧ್ಯೇಯವನ್ನ ನಾನು ಬಲಿ ಕೊಡಲಿಲ್ಲವಲ್ಲ ಎನ್ನುವಂತಹ ಸಮಾಧಾನದೊಂದಿಗೆ ಪಾರ್ಥನ ರಥದಲ್ಲಿ ಕುಳಿತಂತಹ ನಳಿನ ಲೋಚನನನ್ನ ನಾನು ಕಣ್ತುಂಬಿಕೊಳ್ಳುತ್ತೇನೆ. ನನ್ನ ಅಂತರಂಗ ಬಹಿರಂಗದಲ್ಲೆಲ್ಲ ಅವನನ್ನೇ ಧ್ಯಾನಿಸುತ್ತಾ ಅವನ ಧ್ಯಾನದಲ್ಲೇ ನಿರತನಾಗಿರುತ್ತೇನೆ. ಮುಂದೇನಾಗುತ್ತದೋ ನೋಡೋಣ.
1: ಕರ್ಣನಿಗೆ ಮುಕ್ತಿಯಾಯಿ ಅಲೈದಿದ ವಿಪ್ರ

0: ಕರ್ಣ, ನೀನೊಬ್ಬ ದಾನಿ ಎಂದು ನಿನ್ನಲ್ಲಿಗೆ ಯಾಚಕನಾಗಿ ಬಂದಿದ್ದೆ.
1: ಓಹೋ, ಬ್ರಾಹ್ಮಣೋತ್ತಮರು, ನಮಸ್ಕರಿಸಿಕೊಂಡಿದ್ದೇನೆ.
0: ನಿನ್ನ ಕಿವಿಗಳಲ್ಲಿ ಶೋಭಿಸುತ್ತಿರುವ ಕುಂಡಲಗಳನ್ನು, ನಿನ್ನ ಹೃದಯದಲ್ಲಿರುವ ಅಮೃತ ಕಲಶದೊಂದಿಗೆ ದಾರೆಯನ್ನು ಎರೆದುಕೊಡು.
1: ಆಯಿತು ಸ್ವಾಮಿ. ಈ ಕರ್ಣನ ಸಾವಿಗೆ ಇದ್ದ ಕಟ್ಟ ಕಡೆಯ ತಡೆಯನ್ನು ಕೂಡ ನಿವಾರಿಸಲಿಕ್ಕೆ ನೀನು ಬಂದೆಯ ಸ್ವಾಮಿ. ನಿನ್ನ ಇಚ್ಛೆ ಎಂತಾಗಲಿ, ಇದೋ ಕುಂಡಲಗಳನ್ನ ಕತ್ತರಿಸಿ ತೆಗೆದಿದ್ದೇನೆ. ಹೃದಯವನ್ನ ಸೀಳಿ ಅಮೃತ ಕಲಶವನ್ನ ಹೊರ ತೆಗೆದು ಇದೋ ದಾರೆ ಎರೆದು ಕೊಡುತ್ತಾ ಇದ್ದೇನೆ. ಮುರಹರನಿಗೆ ಅರ್ಪಿತವಾಗಲಿ.
2: ಕರ್ಣ, ನಿನ್ನ ದಾನ ನಿಷ್ಠೆಗೆ ಮೆಚ್ಚಿದ್ದೇನೆ. ಇಂಥ ಸಮಯದಲ್ಲಿಯೂ ನಸುವು ಬೇಸರಿಸದೆ ದಾನ ಮಾಡಿದ ನೀನು ದಾನಶೂರನೆಂಬ ಅಮರ ಕೀರ್ತಿಯನ್ನು ಪಡೆಯುತ್ತೀಯ. ನಿನಗೆ ಬೇಕಾದ ವರವನ್ನ ಕೇಳು.
1: ಸ್ವಾಮಿ, ಈ ಲೋಕದ ಬದುಕು ನನಗೆ ಸಾಕಾಗಿದೆ. ಹುಟ್ಟಿದಂದಿನಿಂದ ಬದುಕಿನೊಂದಿಗೆ ಹೋರಾಡಿ ಹೋರಾಡಿ ದಣಿದಿದ್ದೇನೆ ನಾನು. ಈ ನೋವು ಸಂಕಟಗಳಿಂದ ದೂರವಾದಂತಹ ಶಾಶ್ವತವಾದ ಮುಕ್ತಿಯನ್ನ ನನಗೆ ಕರುಣಿಸು ತಂದೆ, ಮುಕ್ತಿಯನ್ನ ಕರುಣಿಸು.
2: ಹಾಗೆಯೇ ಆಗಲಿ. ವೀರ ಮರಣದೊಂದಿಗೆ ಮುಕ್ತಿಯೂ ದೊರೆಯಂತಾಗಲಿ. ಅರ್ಜುನ.

0: ಅರ್ಜುನ, ನಿಂತು ನೋಡುವುದೇನು? ಪಾಶುಪತಾಸ್ತ್ರವನ್ನು ಪಡೆದಾಗ ಅದರೊಂದಿಗೆ ಪಾರ್ವತೀದೇವಿಯು ಕರುಣಿಸಿದಂತ ಅಂಜನ ಶರವನ್ನ ಕರ್ಣನ ಮೇಲೆ ತೆಗೆದು ಹೊಡೆ, ಅದರಿಂದಲೇ ಕರ್ಣನ ಅವಸಾನವಾಗ್ತದೆ.
1: ಕೃಷ್ಣ, ನಿನ್ನ ಮಾತಿನಂತೆ ಅಂಜನಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದೆ.

ಕಮಲಿನಿ ಕೌರವನ ಮುಖ ಕಮಲ ಬಾಡಿತು, ತಿಮಿರ ಹೆಚ್ಚಿತು ಶೋಕ ತಮದೊಡನೆ.

0: ಅರ್ಜುನ, ನಿನ್ನ ಮಾತಿನಂತೆ ಕರ್ಣನ ಅವಸಾನವಾಯಿತು, ಸೂರ್ಯನ ಅಸ್ತಮಾನವೂ ಆಯಿತು. ಈ ಸುದ್ದಿಯನ್ನ ಧರ್ಮರಾಜನಿಗೆ ಹೇಳೋಣ. ನಡೆ
1: ನಡೆ.

ಇದುವರೆಗೂ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಸುಜಾತಾ ಜಿ ಹೆಗ್ಡೆ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ಕರ್ಣಾವಶಾನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಗೀತಾರಾಧನೆ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾನುಭವ ಬೆಳಕೆ ಕಥನಗಳು. 6:40 ಯುಎಎಚ್ಎಸ್ ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಶುಂಠಿ ಬೀಜೋಪಚಾರ ಕುರಿತು ತಜ್ಞರಾದ ಡಾಕ್ಟರ್ ಆರ್ ಗಿರೀಶ್, ಸಸ್ಯ ಸಂರಕ್ಷಣಾ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರಿಂದ ಕಾರ್ಯಕ್ರಮವನ್ನು ಆಲಿಸಬಹುದು. ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರತ್ನ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟ್ರಲ್ ಆಫ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವೀಗ ಕೇಳ್ತಾ ಇದ್ದೀರಾ 103.5 ಹಾಗೂ 675 ಕಿಲೋ ಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭಕ್ಕೆ ಆಟೋ ರಾಜ ಚಿತ್ರದ ಗೀತೆಗಳನ್ನು ಕೇಳೋಣ. ಕೇಳಿಬರುವ ಸ್ವರಗಳು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರವರು.

0: ಎಂದಿಗೆ ನಿನ್ನನ್ನು ಬಿಡಲಾರೆ ಕುಳ್ಳ.
1: ಆಕಾಶ ನಿರಗಲಿ, ಆ ಸೂರ್ಯ ತಂಪಾಗಲಿ, ಪ್ರಳಯವೇ ಆಗಲಿ ಭಯವೇನು ಚಿನ್ನ, ಎಂದಿಗೂ ಸುಮ್ಮ.

ಕಾರ್ಯಕ್ರಮದ ಕುರಿತಾಗಿ ಒಂದಿಷ್ಟು ಸಂದೇಶಗಳನ್ನು ನೋಡಿ ಮುಂದಿನ ಗೀತೆಗಳನ್ನು ಕೇಳೋಣ. ನೀವೀಗ ಕೇಳಿದ ಗೀತೆಗಳು ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಗೀತೆಗಳನ್ನು ಕೇಳ್ತಾ ಹಾಗೆ ಮೈ ಮರ್ತಿರೋದು ಕೇಳುಗರಲ್ಲಿ ಗೊತ್ತಾಗ್ತಿದೆ. ಆಟೋ ರಾಜ ಚಿತ್ರದಿಂದ ಆಯ್ದ ಗೀತೆಗಳು, ಅವಳ ಹೆಜ್ಜೆ ಚಿತ್ರದ ಗೀತೆಗಳು, ಮುದುಡಿದ ತಾವರೆ ಹರಳಿತು, ಬೆಂಗಳೂರು ಮೈಲ್, ರಾಮ ಲಕ್ಷ್ಮಣ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಿದ್ರಿ. ಜಾನಕಿ ಅವರ ಎಸ್ ಜಾನಕಿ ಅಮ್ಮನವರ ಜೊತೆಗೆ ಕೇಳಿಬಂದ ಸ್ವರಗಳು ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ಮುಂದಿನ ಪ್ರಸಾರದಲ್ಲಿ ನೀವು ಕೇಳ್ತೀರಾ. ಸಂದೇಶಗಳನ್ನು ನೋಡಿ ಮುಂದಿನ ಗೀತೆಗಳನ್ನು ಕೇಳೋಣ. ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಜೊತೆಗೆ ಕನ್ನಡ ನಿರೂಪಣೆ ಕೂಡ ಕೇಳೋದಕ್ಕೆ ಅಂದವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೇಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ. ನಮಸ್ತೆ ಮೇಡಮ್, ಸವಿನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ತಂಪಾದ ಹೊತ್ತಿನಲ್ಲಿ ಇಂಪಾದ ಇಂತಹ ಹಾಡುಗಳು ಪ್ರಸಾರ ಕಿವಿಗೆ ಹಿತ ನೀಡ್ತಾ ಇದೆ. ಮುದುಡಿದ ತವರೆ ಅರಳಿತು ಚಿತ್ರದ ಹಾಡು ಅವರಿಗೆ ಬಹಳ ಇಷ್ಟ ಅಂತೆ, ಚೆನ್ನಾಗಿತ್ತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಮೇಡಮ್ ಅಂತ ತಿಳಿಸಿದ್ರೆ. ಯಾರು ಸುಮಿತ್ರ ಮಂಡ್ರ ನಾಗರಾಜ್ ಶಿವಮೊಗ್ಗದಿಂದ ಕಳಿಸಿದಂಥ ಸಂದೇಶ ಇದಾಗಿತ್ತು. ಸೊಗಸಾದ ಮಧುರವಾದ ಗೀತೆಗಳು ಮೇಡಮ್. ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಚಿನ್ನು. ಜಯಪುಟ್ಟಸ್ವಾಮಿ ಕನ್ನಡ, ನಮಸ್ತೆ ಮೇಡಮ್, ಸವಿನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅವರ ಹಾಡುಗಳು ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಯಿತು, ಮನಸ್ಸಿಗೆ ತುಂಬ ಖುಷಿ ಖುಷಿ ಕೊಡ್ತಾ ಇದೆ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ವಾಟ್ ಎ ಬ್ಯೂಟಿಫುಲ್, ವಂಡರ್ಫುಲ್, ಮೀನಿಂಗ್ಫುಲ್, ಮೆಮೋರಬಲ್, ಎಕ್ಸ್ಟ್ರಾಆರ್ಡಿನರಿ ಸಾಂಗ್ಸ್, ಥ್ಯಾಂಕ್ಸ್ ಟು ಎಆರ್ ಭದ್ರಾವತಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಸಾಂಗ್ಸ್ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಸುಮಾ ನಿರಂಜನ್ ಬೆನಕನಹಳ್ಳಿಯಿಂದ ಸಂದೇಶ. ಮುಂದಿನ ಗೀತೆಗಳು ಹೀಗೆ ಸಾಗುತ್ತೆ, ನಂತರದಲ್ಲಿ ಬಂದಂತಹ 11 ಗಂಟೆಯವರೆಗೆ ಕಾರ್ಯಕ್ರಮ ಹೀಗೆ ಸಾಗುತ್ತೆ. ಕೆಲವೊಂದಿಷ್ಟು ಸಂದೇಶಗಳು ಅಭಿಪ್ರಾಯಗಳ ಕುರಿತಾಗಿ ಬಂದರೆ ಮುಂದಿನ ಗೀತೆಯನ್ನು ಕೇಳೋಣ.

ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಕನ್ನಡ ಹಾಡುಗಳು ತುಂಬ ಚೆನ್ನಾಗಿ ಇರುತ್ತೆ. ತಂಪಾದ ಸಮಯದಲ್ಲಿ ಇಂಥ ಮನಸ್ಸಿಗೆ ಹಿತವಾಗುವಂಥ ಇಂಥ ಹಾಡುಗಳನ್ನು ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಧನ್ಯವಾದ ಅಂತ ತಿಳಿಸಿದ್ದಾರೆ ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟ್ಟಗೌರಿ ಹಳೆಯಪೇಟೆ ಬೀದಿ ಭದ್ರಾವತಿಯಿಂದ. ಈ ಹಾಡುಗಳು ಕೇಳ್ತಿದ್ರೆ ಜಾನಕಿ ಅಮ್ಮ ನಮ್ಮಗಳ ಮನೆಯಲ್ಲಿ ಇದ್ದಾರಂತ ಭಾಸವಾಗ್ತಿದೆ. ಮೈ ಒಂಥರ ಪುಳಕಿತ ಆಗ್ತಿದೆಯಂತೆ, ಅಷ್ಟು ನಮ್ಮಲ್ಲಿ ಅವರು ಹಸು ಹೊಕ್ಕಾಗಿದ್ದಾರೆ. ಹಾಡುಗಳು ಕೂಡ ಇಂಪಾಗಿ ಪ್ರಸಾರ ಆಗ್ತಾ ಇದೆ. ವಂದನೆಗಳು. ಆಶಾ ಪ್ರಕಾಶ್ ನಂದಿನಿ ಕೋಲಾರ, ಸಂದೇಶ ಇದಾಗಿತ್ತು ಅವ್ರದ್ದು. ಗಾನ ಕಲಾ ವಿಶಾರದೆ ಜಾನಕಮ್ಮ ಅವರ ಮಧುರ ಕಂಠ ಸಿರಿ ಮಧುರ ಗೀತೆಗಳು ಭಾಳ ಇಷ್ಟ ಆಗ್ತಿದೆಯಂತೆ. ಬಾಬು ಮಲ್ಲಪ್ಪನಹಳ್ಳಿಯಿಂದ ಸಂದೇಶ ಕಳಿಸಿದ್ರೆ, ಶುಭರಾತ್ರಿ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ, ಪ್ರಸಾರ ಮಾಡ್ತಿರೋ ಹಾಡುಗಳು ಕೂಡ ಇಷ್ಟ ಆಗ್ತಾ ಇದೆ. ಫ್ರಮ್ ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಭದ್ರಾವತಿಯಿಂದ.

ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕೇಳೋದಕ್ಕೆ ಮುನ್ನ ನಿಮ್ಮೆಲ್ಲರ ಸಂದೇಶ. ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳಿಗಾಗಿ ಧನ್ಯವಾದವನ್ನು ತಿಳಿಸಿದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಮಧುರವಾದ ನಿರೂಪಣೆಯಲ್ಲಿ ಒಳ್ಳೆ ಸುಮಧುರ ಚಲನಚಿತ್ರ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಗೀತೆಗಳು ಪ್ರಸಾರ ಆಗ್ತಿರೋದು ತುಂಬ ಸಂತೋಷ ಅನ್ನಿಸ್ತಿದೆ. ನಮ್ಮನ್ನಾಗಲಿದ ಜಾನಕಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಕೋರ್ತಾ ಇದ್ದೇನೆ ಅಂತ ತಿಳಿಸಿದ್ರೆ, ಶಾಂತಾರ್ಚಾರ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕು ಎಫ್ ಎಂ ಭದ್ರಾವತಿ ಸವಿನೆನಪು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ದಕ್ಷಿಣ ಭಾರತದ ಗಾನಕೋಗಿಲೆ ಪದ್ಮಭೂಷಣ ಡಾಕ್ಟರ್ ಎಸ್ ಜಾನಕಿ ಅಮ್ಮನ ಅವರ ಸುಮಧುರ ಗಾಯನ ಮನಸ್ಸಿಗೆ ಮನಸ್ಸನ್ನು ಭಾವುಕ ಮಾಡಿದೆಯಂತೆ. ಅಮರ ಚಿತ್ರ ಗೀತೆಗಳನ್ನು ಕೇಳ್ತಾ ಇದ್ರೆ ಅವರ ಕಂಠಸಿರಿಯ ಮಧುರ ನೆನಪುಗಳು ಮನದಲ್ಲಿ ಮತ್ತೆ ಜೀವಂತ ಆಗ್ತಾ ಇದೆ. ಎಸ್ ಜಾನಕಿ ಅಮ್ಮನವರು ಇಂದು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲ ಅಂದರೂ ಅವರ ಗಾಯನದ ಮೂಲಕ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಸದಾ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. ಅವರ ಹಾಡುಗಳು ಕಾಲ ಕಾಲಕ್ಕೂ ನಮ್ಮ ಅಂದರೆ ಅವರ ಮಾಧುರ್ಯವನ್ನು ಕಳೆದುಕೊಳ್ಳದೆ ಮುಂದಿನ ಪೀಳಿಗೆಗೂ ಸಂಗೀತದ ಸುವಾಸನೆಯನ್ನು ಹರಡುತ್ತಲೇ ಇರುತ್ತೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಮನಮುಟ್ಟುವ ಅಮೂಲ್ಯ ಹಾಡುಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ ಎಫ್ ಎಂ ಭದ್ರಾವತಿ ತಂಡಕ್ಕೂ ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂತಹ ಅದ್ಭುತ ಕಾರ್ಯಕ್ರಮ ನೀಡುತ್ತಾ ಸಂಗೀತಾಸಕ್ತರ ಮನಗಳನ್ನು ರಂಜಿಸುತ್ತೀರಿ ಇನ್ನು ಮುಂದೆ ಕೂಡ ಅಂತ ಹಾರೈಕೆಯೊಂದಿಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಸುಮಧುರ ಗೀತೆಗಳ ನದಿಯೇ ಹರಿದು ಹೋಗ್ತಾ ಇದೆ, ಧನ್ಯವಾದಗಳು ಅಂತ ಇದ್ದಾರೆ ರಾಧಾ ನಿಧಿಗೆಯಿಂದ. ನಿನ್ನಂತ ಶ್ರೀಮತಿ ಹಾಡು ನನಗೆ ತುಂಬ ಇಷ್ಟ ಅಂತಿದ್ದಾರೆ ವೀಣಾ, ಫ್ರಮ್ ವೀಣಾ, ಪುಣಪದ್ನ ಲೇಔಟ್ ಬೆಂಗಳೂರು, ಸೀತಾ ಸರ್ಕಲ್ ಅವರು. ವೀಲೇಲಿ ವಿದ್ಯಾನಗರ ಶಿವಮೊಗ್ಗದಿಂದ ಗೀತಾ ಮೇಡಮ್ ತುಂಬ ಚೆಂದದ ಸುಮಧುರವಾದ ಎಸ್ ಜಾನಕಿ ಅವರ ನೆನಪನ್ನು ತರುವ ಹಾಡುಗಳನ್ನು ಹಾಕ್ತಾ ಇದ್ದೀರಾ ಮೇಡಮ್. 8 ಗಂಟೆಯಲ್ಲೂ ಕೂಡ ಬಹಳ ಇಷ್ಟವಾದ ಗೀತೆಗಳು ಪ್ರಸಾರ ಆಯ್ತಂತೆ. ಎಸ್ ಜಾನಕಿ ಅವರು ಹಾಡಿದ ಹಾಡುಗಳು ಕೇಳಿಸಿದ್ರಿ, ಆಗ ಕೂಡ ಕೇಳಿದ್ರಂತೆ ಇಷ್ಟವಾಯಿತು, ಧನ್ಯವಾದಗಳು ಗೀತಾ ಮೇಡಮ್, ಶುಭರಾತ್ರಿ ಅಂತ ತಿಳಿಸ್ತಾ ಇದ್ದಾರೆ. ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ಹಾಡುಗಳು ನಮ್ಮ ಭದ್ರಾವತಿ ಆಕಾಶವಾಣಿಯಿಂದ ಪ್ರಸಾರ ಮಾಡ್ತಿರೋದು ಪ್ರಸಾರ ಆಗ್ತಿರೋದು ನಮ್ಮೆಲ್ಲರ ಹೆಮ್ಮೆ. ಧನ್ಯವಾದಗಳು ದಿವ್ಯಶ್ರೀ, ಶಶಿಕುಮಾರ್ ಗೌಡ, ಫಿಲ್ಟರ್ ಶೆಡ್ ಜನಪ್ರ ಭದ್ರಾವತಿಯಿಂದ ಸಂದೇಶ. ಚನ್ನಗಿರಿ ತಾಲೂಕು ಕಾಕತೂರು ಗ್ರಾಮ ಶಾರದಮ್ಮ ಹನುಮಂತಪ್ಪ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರು ಮರೆಯಲಾಗದ ಮಾಣಿಕ್ಯ ಅವರ ಹಾಡು ಕೇಳ್ತಾ ಇದ್ರೆ ಮನಸ್ಸಿಗೆ ಇಂಪು. ಅವರು ನಮ್ಮ ಜೊತೆ ಇಳಿದಿದ್ರು, ಅವರ ಹಾಡುಗಳು ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳ್ತಾ ಮುಂದಿನ ಸಂದೇಶ. ಕೆ ಪಿ ದಿನೇಶ್ ಭಟ್, ರಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗ, ದೇವಬಳಿ, ಶುಭರಾತ್ರಿ, ನಮಸ್ಕಾರ ಮೇಡಮ್. ಈಗ ಪ್ರಸಾರ ಆಗ್ತಿರೋ ಎಸ್ ಜಾನಕಿ ಅಮ್ಮನವರ ಹಾಡುಗಳು ಎಲ್ಲ ಹಾಡುಗಳು ಚೆನ್ನಾಗಿ ಕೇಳಿ ಬಂತು, ಧನ್ಯವಾದಗಳು ಅಂತ ತಿಳಿಸಿದ್ರು. 1000 ಮಾತುಗಳೈತಕ್ಕೆ ಹೇಳು ನೀನೇ ನನ್ನ ಬಾಳಿನ ಉಸಿರು ಅಂತ ಸೊಗಸಾದ ಹಾಡು ಧರ್ಮಸ್ಥಳದಿಂದ ಅಂಬಿಕಾ ಅವರು ಸಂದೇಶವನ್ನು ಕಳಿಸಿದ್ರು ಕೇಳಿದ್ರೆ. ಸುಜಾತ ಕರ್ಕುಚ್ಚಿ ಅವರ ಸಂದೇಶ ಕೂಡ ಗೀತೆಗಳನ್ನು ಕೇಳಿ ಬಹಳ ಇಷ್ಟ ಆಯಿತು ಅಂತ. ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳೋಣ. ನಂತರದಲ್ಲಿ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳೋ ಸಮಯ ಆಗೋಯ್ತು. ಹಾಯ್ ಮೇಡಮ್, ಓಲ್ಡ್ ಇಸ್ ಗೋಲ್ಡ್ ಆಲ್ ಸಾಂಗ್ ಸೂಪರ್, ಗುಡ್ ನೈಟ್ ಮೇಡಮ್. ಬಿ ಎಚ್ ಆಂಜನೇಯ, ಓಲ್ಡ್ ಟೌನ್, ಹನುಮಂತ ನಗರ, ಭದ್ರಾವತಿಯಿಂದ ಸಂದೇಶ. ಕೇವಲ ಇನ್ನು ಒಂದು ಗೀತೆ ಪ್ರಸಾರ ಆಗುತ್ತೆ ಕೇಳಿದರೆ. ಎಲ್ಲರ ಸಂದೇಶಗಳನ್ನು ಓದಿದ್ದೇನೆ, ಸದಾ ಹೀಗೆ ಗೀತೆಗಳನ್ನು ಕೇಳ್ತಾ ಇರಿ. ಇಂದಿನ ಗೀತೆಗಳನ್ನು ಕೇಳಿ ನಿಮ್ಮೆಲ್ರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ ಈಗಲೇ ಶುಭರಾತ್ರಿಯನ್ನು ಹೇಳ್ತಾ ಈ ಗೀತೆ

0: all out for 258 runs in 47.5 overs. In FIFA World Cup, France will take on Spain in the first semi-final at Dallas Stadium in Texas, US tonight. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು, 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಎಫ್ಎಂ ಕೇಂದ್ರಗಳಿಂದ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:49 ಆತ್ಮೀಯ ಕೇಳುಗರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.

ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು, 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಎಫ್ಎಂ ಕೇಂದ್ರಗಳಿಂದ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:49 ಆತ್ಮೀಯ ಕೇಳುಗರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.